ಆಕಾಶವಾಣಿ ವಿಜಯಪುರ ಕೇಂದ್ರ ಕಂಪನಾಕಗಳು 101.8 ಮೆಗಾಹೆರ್ಟ್ಸ್ಗಳು. ಇಂದು 2026 ಇಸವಿ ಸೆಪ್ಟೆಂಬರ್ ತಿಂಗಳು 1ನೆಯ ತಾರೀಕು, ಇಂದು ಮಂಗಳವಾರ. ಇಂದು ನಮ್ಮ ನಿಲಯದ ಬೆಳಗಿನ ಮೊದಲ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ರೇಡಿಯೋ ಗೆಳತಿ ಭಾರತಿ ಸುಣಗಾರ ಮಾಡುವ ಶುಭ ಮುಂಜಾವಿನ ನಲ್ಮಯ ನಮಸ್ಕಾರಗಳು. ಈಗ ಸಮಯ ನಸುಕಿನ 5:58

ಆಕಾಶವಾಣಿ ವಿಜಯಪುರ. ಈಗ ಕೇಳಿ, ನಿಲಯವು ಇಂದು ಪ್ರಸಾರ ಮಾಡುತ್ತಿರುವ ಕಾರ್ಯಕ್ರಮಗಳ ಪರಿಚಯ ಹೀಗಿದೆ. ಇನ್ನು ಮುಂದೆ ಸರಿಯಾಗಿ 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ BS ಭಗವಾನ್ ಅವರಿಂದ, 6:35 ನಮ್ಮ ನಿಲಯದಿಂದ ರೈತರಿಗೆ ಸಲಹೆಗಳು, 6:40 ಜಾನಪದ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ಯಲ್ಲಪ್ಪ ಮಲ್ಲಪ್ಪ ಚೌಡ್ಕಿ ಪದಗಳನ್ನು ಕೇಳಲಿದ್ದೀರಿ. ನಂತರ 7:00 ನಿಲಯದ ಕಾರ್ಯಕ್ರಮಗಳ ಮುಖ್ಯಾಂಶಗಳು. 7:15 ವಾರಕ್ಕೊಂದು ಕತೆ ವಿಶೇಷ ಕಥಾ ಸರಣಿ. ಇನ್ನು ಚಿತ್ರಗೀತೆಗಳ ಕಾರ್ಯಕ್ರಮ ಈ ಬೆಳಗ್ಗೆ 7:45, 8:30, 9:30 ಕೇಳಲಿದ್ದೀರಿ. ಹಾಗೆಯೇ ಈ ಬೆಳಗ್ಗೆ 9:00 ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮದ ಮರುಪ್ರಸಾರ, ನಂತರ ಮಿಶ್ರಗೀತೆಗಳ ಕಾರ್ಯಕ್ರಮ ಸ್ಪೆಷಲ್ ಮಿಕ್ಸ್. ಇದರಲ್ಲಿ ಭಕ್ತಿಗೀತೆ, ಭಾವಗೀತೆ, ಚಿತ್ರಗೀತೆ, ಜಾನಪದ ಗೀತೆ ಪ್ರಸಾರವಾಗುತ್ತದೆ. ಬೆಳಗ್ಗೆ 10:00 to 11:00 ಗಾನಗಂಗೆ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ನಿಲಯದಿಂದ, 12:00 ಪ್ರದೇಶ ಸಮಾಚಾರ, 12:05 ವನಿತಾ ವಿಹಾರ ಕಾರ್ಯಕ್ರಮ ಮೂಡಿಬರುವುದು. ಇದರಲ್ಲಿ ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹದ ಅಂಗವಾಗಿ ಮಹಿಳೆಯರ ಪೌಷ್ಟಿಕತೆ ಹಾಗೂ ಆರೋಗ್ಯಕರ ಜೀವನ ಶೈಲಿ ಈ ಕುರಿತು ಡಾಕ್ಟರ್ ಅಕ್ಷತಾ ಎನ್ ಅವರೊಂದಿಗೆ ಸಂದರ್ಶನ. ಪ್ರಸ್ತುತಿ ಕೀರ್ತನ ವಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:30 ಆರೋಗ್ಯ ಸಂಚಿಕೆ. ಇದರಲ್ಲಿ ಕೇಳಲಿದ್ದೀರಿ, ಮಾನಸಿಕ ಒತ್ತಡದ ಸ್ವರೂಪಗಳು ಹಾಗೂ ಚಿಕಿತ್ಸೆ ಈ ವಿಷಯವಾಗಿ ಕುರಿತಂತೆ ಮನೋರೋಗ ತಜ್ಞರಾದ ಡಾಕ್ಟರ್ ಗಿರೀಶ್ ಬಾಬು ಅವರಿಂದ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಮಾಲಾ ಸಾಂಬ್ರಾಣಿ. ಈ ಕಾರ್ಯಕ್ರಮದ ಪ್ರಸ್ತುತಿ ಮಾಲಾ ಸಾಂಬ್ರಾಣಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳಲಿದ್ದೀರಿ. 1:00 ಪ್ರಗತಿ ಪಥ, ಪ್ರಧಾನ ಮಂತ್ರಿ ಅಗ್ರಿ ಕ್ಲೀನ್ ಆ್ಯಂಡ್ ಅಗ್ರಿ ಬಿಸ್ನೆಸ್ ಈ ಕುರಿತು ರಾಯಚೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮ ಬಿತ್ತರವಾಗುವುದು. ಇನ್ನು ನಿಲಯದ ಇಂದು ಸಂಜೆ ಕಾರ್ಯಕ್ರಮದಲ್ಲಿ 5:00 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 5:30 ಮಹಿಳಾ ಕಾರ್ಯಕ್ರಮ. ವಿಜಯಪುರ ನಗರದಲ್ಲಿ ರುದ್ರಾಶ್ರಮ ನಡೆಸುತ್ತಿರುವ ಶ್ರೀಮತಿ ಐಶ್ವರ್ಯ ಜಗದಾಳಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕಿರಣ್ ಕುಮಾರ್ ಶೇಖ್ದಾರ್. 6:00 ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳುತ್ತೀರಿ. 6:10 ಎಂದಿನಂತೆ ಚಜ್ಜಿ ರೊಟ್ಟಿ ಚೌಳಿಕಾಯಿ ನೀತಿಕತೆ ಸರಣಿ ಕಾರ್ಯಕ್ರಮ ಮೂಡಿಬರಲಿದೆ. ಅವಲೋಕನ 6:30 ಬೆಂಗಳೂರು ನಿಲಯದಿಂದ, 6:35 ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಲಿದ್ದೀರಿ. ಈ ಸಂಜೆ 6:51 ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆಯಲ್ಲಿ ಬೇವಿನ ಬೆಳೆಗಳು ಮತ್ತು ಕುರಿತು ಬೆಂಗಳೂರು ಹೈನುಗಾರಿಕಾ ಕಾಲೇಜಿನ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ನಾಗಮಣಿ ಎ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. 7:20 ನಮ್ಮ ನಿಲಯದಿಂದ ಜಾನಪದ ಗೀತೆಗಳು ಮೂಡಿಬರುತ್ತವೆ. 7:45 ನಿಲಯದಿಂದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 8:00 ಚಿತ್ರಗೀತೆಗಳು, 8:30 ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, ರಾತ್ರಿ 9:15 ಸ್ಪಾಟ್.

ಫ್ಲೈಟ್ ಕನ್ನಡ ಅವತರಣಿಕೆ ಮೂಡಿಬರುವುದು ಬೆಂಗಳೂರು ನಿಲಯದಿಂದ. 9:30 ಮನಿ ಟೆಲ್ಕ್, ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ನಿಲಯದಿಂದ. ಮೆಲೋಡಿ ಟೈಮ್ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಬೆಂಗಳೂರು ನಿಲಯದಿಂದ ಪ್ರಸಾರ ಹೊತ್ತು ರಾತ್ರಿ 10:30. ಸ್ನೇಹಿತರೆ, ಇದುವರೆಗೆ ನಮ್ಮ ನಿಲಯದಿಂದ ಇಂದು ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡ್ರಿ. ಇನ್ನು ಸಮಯ ಆಗ್ತಾ ಇದೆ 6:05. ಕೆಲವೇ ಕ್ಷಣಗಳಲ್ಲಿ ಕೇಳ್ತೀರಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿಯೇ.

ಇದುವರೆಗೆ ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮ ಮೂಡಿಬಂತು. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಆಗ್ತಾ ಇದೆ 6:30. ಇನ್ನೀಗ ಕೇಳಿ ಚಿಂತನ BS ಭಗವಾನ್ ಅವರಿಂದ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ನಿಲಯದ ಸಹಪ್ರಸಾರದಲ್ಲಿ.

ಬೆಟ್ಟವನ್ನು ಏರುವ ಮೊದಲು ಅದರ ತುದಿಯನ್ನು ನೋಡಬೇಡ, ಮೊದಲ ಮೆಟ್ಟಿಲನ್ನು ನೋಡು ಎನ್ನುವ ಮಾತಿದೆ. ನಮ್ಮ ಪ್ರಾಚೀನರು ಬುದ್ಧಿಪೂರ್ವಕವಾಗಿ ಆಲೋಚಿಸಿದ್ದರಿಂದಲೇ ಇಂದು ನಮಗೆ ಏನೆಲ್ಲ ಆವಿಷ್ಕಾರಗಳು, ಶೋಧಗಳು ಹಾಗೂ ಚಿಂತನಾ ಕ್ರಮಗಳು ಲಭಿಸಿವೆ. ದೇಶ ಕಾಲ ಮೀರಿ ಚಿಂತನೆಗಳು ನಮ್ಮನ್ನು ಸರ್ವದಾ ಉತ್ಸಾಹ ಹುರುಪನ್ನು ಜಾಗೃತಗೊಳಿಸುತ್ತಾ ಪ್ರೇರೇಪಿಸುತ್ತಿವೆ. ಟೇಲ್ಸ್ ಆಫ್ ಮಿಲೆಟಸ್ ಕ್ರಿಸ್ತಪೂರ್ವ 7ನೇ ಶತಮಾನದಲ್ಲಿದ್ದ ಗ್ರೀಕ್ ದಾರ್ಶನಿಕ. ಆ ದಿನಮಾನಗಳಲ್ಲಿ ಪ್ರಕೃತಿ ವಿಜ್ಞಾನವು ತತ್ವಜ್ಞಾನದ ಪ್ರಮುಖ ಅರಿವಾಗಿತ್ತು. ವಿಶ್ವ ಅಥವಾ ಬ್ರಹ್ಮಾಂಡದ ರಚನೆ ಹೇಗಾಯಿತು ಎಂದು ಮಿಲೆಟಸ್ ಅಂದೇ ಆಲೋಚನೆಗಿಳಿದ. ಆತ ಏಕತಾವಾದಿಯಾಗಿದ್ದ. ವಿಶ್ವ ಎಂಬ ಮಹಾನಿರ್ಮಿತಿಯಾದುದು ಒಂದೇ ಧಾತುವಿನಿಂದ ಎಂದು ಮಿಲೆಟಸ್ ವಾದಿಸಿದ. ಪ್ರಕೃತಿಯೇ ನಮ್ಮ ರೂವಾರಿ, ಯಾವುದೇ ಅಮೂರ್ತ ಸಂಗತಿಗಳನ್ನು ಓಲೈಸುವ ಅಗತ್ಯವಿಲ್ಲ, ಎಲ್ಲವೂ ಕಾರ್ಯಕಾರಣಕ್ಕೆ ಸಲ್ಲುತ್ತವೆ ಎಂದು ಆತ ಹೇಳಿದ. ಮಿಲೆಟಸ್ನ ಈ ಆದಿ ವಿಚಾರವಾದ ಆತನನ್ನು ಜಗತ್ತಿನ ಒಬ್ಬ ಶ್ರೇಷ್ಠ ಧೀಮಂತನನ್ನಾಗಿಸಿತು. ಅವನು ಮಲೇಷಿಯನ್ಸ್ ಶಾಲೆ ಎಂಬ ಶಿಕ್ಷಣ ಸಂಸ್ಥೆಯನ್ನು ಆರಂಭಿಸಿದ. ಮುಂದೆ ಪೈಥಾಗರಸ್ನಂತಹ ಗ್ರೀಕ್ ದಾರ್ಶನಿಕರು ಇದೇ ಶಾಲೆಯಲ್ಲಿ ಶಿಕ್ಷಣ ಪಡೆದು ವಿಖ್ಯಾತರಾದರು. ಮಿಲೆಟಸ್ ಬದುಕಿನಲ್ಲಿ ಅತ್ಯಂತ ಕಷ್ಟವಾಗಿರುವುದೆಂದರೆ ನಮ್ಮನ್ನು ನಾವು ಅರ್ಥೈಸಿಕೊಳ್ಳುವುದು ಎಂದ. ನಮ್ಮ ಜ್ಞಾನದ ಮಿತಿಯನ್ನು ತಿಳಿದು ಅದನ್ನು ಅಮಿತವಾಗಿಸುವ ಗುರಿ ಹೊಂದಿರಬೇಕು. ಎಲ್ಲವೂ ತಿಳಿದಿದೆ ಎಂದುಕೊಂಡರೆ ನಾವು ಅಜ್ಞಾನಿಗಳಾಗುತ್ತೇವೆ. ಮಿಲೆಟಸ್ ಇಂದು ನಮಗೆ ಹೆಚ್ಚಿನಂತೆ ಪ್ರಸ್ತುತನಾಗಿದ್ದಾನೆ. ಗಳಿಸಿದ ಚಾತುರ್ಯವು ಆಧ್ಯಾತ್ಮಿಕ ಮತ್ತು ಬೌದ್ಧಿಕ ಮನೋಭಾವದತ್ತ ನಮ್ಮನ್ನು ಒಯ್ಯಬೇಕು. ಕೇವಲ ಸಂಪತ್ತು ವಸ್ತು ಸಂಗ್ರಹಣೆಯಿಂದ ನಿಜ ನೆಮ್ಮದಿ ಸಾಧ್ಯ. ಕಾಲ ಎಲ್ಲಕ್ಕಿಂತ ಬುದ್ಧಿಶಾಲಿ, ಏಕೆಂದರೆ ಅದು ಎಲ್ಲವನ್ನೂ ಬೆಳಕಿಗೆ ತರುತ್ತದೆ. ಎಲ್ಲರಲ್ಲೂ ದೈವವಿದೆ ಎಂದ ಟೇಲ್ಸ್ ಗುಣಮಟ್ಟದ ಬಾಳೆಂದರೆ ನಾವು ಇನ್ನೊಬ್ಬರಲ್ಲಿ ಏನೇನನ್ನು ಆರೋಪಿಸಿ ಪ್ರತ್ಯಾರೋಪ ಮಾಡುತ್ತೇವೆಯೋ ಅದರ ಹೊರತಾಗಿ ಬಾಳುವುದು ಎಂದ. ಮಕ್ಕಳು ಒಂದು ಹಂತಕ್ಕೆ ಬೆಳೆದ ನಂತರ ತಮ್ಮ ತಂದೆ ತಾಯಿ ಅಜ್ಜ ಅಜ್ಜಿಯನ್ನು ಮರೆಯುವ ನಿದರ್ಶನಗಳು ದಿನೇ ದಿನೇ ಹೆಚ್ಚುತ್ತಿವೆ. ಟೇಲ್ಸ್ ಆಫ್ ಮಿಲೆಟಸ್ಗಿದ್ದ ದೂರದೃಷ್ಟಿ ಅಸಾಮಾನ್ಯ. 2600 ವರ್ಷಗಳಿಗೂ ಹಿಂದೆಯೇ ಆತ ಸಾರಿದ್ದೇನು ಗೊತ್ತೇ? ನೀವು ನಿಮ್ಮ ಪೋಷಕರಿಗೆ ನೀಡಿದ ಸಹಾಯ ಸಹಕಾರಗಳು ಅಷ್ಟನ್ನು ಮಾತ್ರ ನೀವು ನಿಮ್ಮ ಮಕ್ಕಳಿಂದ ನೀವು ನಿರೀಕ್ಷಿಸಬಹುದಾದ ಹಕ್ಕು. ಟೇಲ್ಸ್ಗೆ ಸಂಯಮದ, ಪ್ರಶ್ನಿಸದೇ ಯಾವುದನ್ನೂ ಒಪ್ಪದ ಮೊಟ್ಟ ಮೊದಲ ಪಾಶ್ಚಿಮಾತ್ಯ ತತ್ವಜ್ಞಾನಿ ಎಂಬ ಹಿರಿಮೆ ಇದೆ. ಸಂದೇಹವಾದ ಎನ್ನುವುದಿದೆ. ಸಂದೇಹವಾದ ಎಂದರೆ ಎಲ್ಲವನ್ನೂ ಸಂಶಯದಿಂದ ನೋಡುವುದಲ್ಲ, ಅದೊಂದು ಮಾನಸಿಕ ಪ್ರತಿರಕ್ಷಣಾ ವ್ಯವಸ್ಥೆ, ಮೆಂಟಲ್ ಇಮ್ಯೂನ್ ಸಿಸ್ಟಮ್. ಪ್ರಶ್ನಿಸುವುದರಿಂದ ಅಜ್ಞಾನ ಕುರುಳು ನಂಬಿಕೆಗೆ ಕಡಿವಾಣವಾಗುತ್ತದೆ. ಅರ್ಧ ಕಲಿತವನ ಅಬ್ಬರ ಹೆಚ್ಚು ಎನ್ನುವ ಗಾದೆ ಇದೆ. ಟೇಲ್ಸ್ನ ದೆಸೆಯಿಂದ ಪ್ರಾಚೀನ ಗ್ರೀಕ್ ತತ್ವಜ್ಞಾನ ಪಾಶ್ಚಿಮಾತ್ಯ ಬೌದ್ಧಿಕ ಪರಂಪರೆಗೆ ಬೇರುಗಳನ್ನು ಒದಗಿಸಿತು. ಟೇಲ್ಸ್ ತೆರೆದ ಶಾಲೆಯಲ್ಲಿ ಆರಂಭಿಕ ವಿಜ್ಞಾನ ರೂಪುಗೊಂಡಿತು. ಅಲ್ಲಿನ ಶಿಕ್ಷಣಾರ್ಥಿಗಳು ಅಂದರೆ ಮಲೇಷಿಯನ್ನರು ತರಗತಿ ಮೀರಿ ನದಿ, ಬಯಲು, ಸಾಗರ, ಬೆಟ್ಟ, ಗುಡ್ಡಗಳನ್ನೇ ಬಯಸಿದರು. ಜ್ಞಾನವು

0: ಕತೆಗಳು ಹಾಡುಗಳು ಅನುಭವಗಳ ಮೂಲಕ ವಿನಿಮಯವಾದವು. ಗಣಿತ ವಿಜ್ಞಾನದಲ್ಲೂ ಥೇಲ್ಸ್ ಪಾಂಡಿತ್ಯ ಹೊಂದಿದ್ದ. ಈಜಿಪ್ಟಿನ ಪಿರಮಿಡ್ಡುಗಳ ಎತ್ತರವನ್ನು ನಿರ್ಧರಿಸಲು ಆತ ಜ್ಯಾಮಿತೀಯ ನಿಯಮಗಳನ್ನು ಬಳಸಿದ. ಸಾಗರದಲ್ಲಿ ಹಡಗುಗಳ ದೂರವನ್ನು ಥೇಲ್ಸ್ ಲೆಕ್ಕ ಹಾಕಿದ. ಹಾಗಾಗಿ ಅವನು ಆಧುನಿಕ ಜ್ಯಾಮಿತಿಗೂ ಅಡಿಪಾಯ ಹಾಕಿದ ಕೀರ್ತಿವಂತ. ಮಾತ್ರವಲ್ಲ, ಖಗೋಳ ವಿಜ್ಞಾನದಲ್ಲೂ ಆಸಕ್ತನಾಗಿದ್ದ. ಆತ ಒಂದು ಸೂರ್ಯಗ್ರಹಣವನ್ನು ನಿಖರವಾಗಿ ಮುನ್ಸೂಚಿಸಿದ್ದ. ಧೀಮಂತರು ಜಗತ್ತಿನಲ್ಲಿ ಎಲ್ಲೇ ಯಾವ ಕಾಲದಲ್ಲೇ ಇರಲಿ ಒಂದೇ ತೆರನಾಗಿ ಚಿಂತಿಸುತ್ತಾರೆ ಎನ್ನಲು ಥೇಲ್ಸ್ ಆಫ್ ಮಿಲಟಸ್ ಇಂದು ನಮಗೆ ಉದಾಹರಣೆಯಾಗುತ್ತಾನೆ.
1: ಇದುವರೆಗೂ ಬಿಎಸ್ ಭಗವಾನ್ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ವಿಜಯಪುರ, ಸಮಯ 6:35. ಇನ್ನೀಗ ರೈತರಿಗೆ ಸಲಹೆ, ಮೊದಲಿಗೆ ವಾಣಿಜ್ಯ ಪ್ರಕಟಣೆ.
3: ನೀವು ಕೂಡ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಮಾಡಬೇಕಾ?
4: ನಿಮಗೆ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಎಲ್ಲಾ ಕಚ್ಚಾ ವಸ್ತುಗಳು ಬೇಕಾ?
3: ಹಾಗಾದ್ರೆ ಬನ್ನಿ ಪುಣ್ಯಕೋಟಿ ಕೃಷಿ ಆಶ್ರಮ ಮನುಗುಳಿಯ ರೆಡ್ಡಿ ಫಾರ್ಮ್ ಹೌಸ್ಗೆ.
4: ಇಲ್ಲಿ ಎಲ್ಲ ತರಹದ ದೇಸಿ ಜವಾರಿ ಮತ್ತು ಗಿರ್ ಆಕಳಿನ ಗೋ ಆಧಾರಿತ ಗೋಮೂತ್ರ, ಗಂಜಲು, ಸಗಣಿ, ದೇಸಿ ಮಜ್ಜಿಗೆ,
3: ಸಂಪೂರ್ಣ ಸಾವಯವ ಬೆಲ್ಲ, ಜವಾರಿ ತುಪ್ಪ, ವಿಶೇಷವಾಗಿ ಪಂಚಗವ್ಯ, ಜೀವಾಮೃತ ಹಾಗೂ ಗೋಕೃಪಾಮೃತ ಎಲ್ಲವೂ ಸಿಗುತ್ತವೆ.
4: ಇಲ್ಲಿ ಎಲ್ಲಾ ಕಚ್ಚಾ ವಸ್ತುಗಳು ಸಂಪೂರ್ಣ ಮಾಹಿತಿಯೊಂದಿಗೆ ಹಾಗೂ ಯೋಗ್ಯ ದರದಲ್ಲಿ ಸಿಗುತ್ತವೆ.
3: ಆಸಕ್ತ ರೈತರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ
4: ಶ್ರೀಮತಿ ಅಶ್ವಿನಿ ಚಂದ್ರಶೇಖರ್ ರೆಡ್ಡಿ. ಮೊಬೈಲ್ ಸಂಖ್ಯೆ 8904479100.
3: ಮತ್ತೊಮ್ಮೆ ಮೊಬೈಲ್ ಸಂಖ್ಯೆ 8904479100.

0: ಸಮಸ್ತ ರೈತ ಬಾಂಧವರಿಗೆ ನಮಸ್ಕಾರಗಳು. ನಾನು ಡಾಕ್ಟರ್ ಪ್ರೇಮ್ಚಂದ್. ICAR ಕೃಷಿ ವಿಜ್ಞಾನ ಕೇಂದ್ರ ಇಂಡಿಯಲ್ಲಿ ಸಸ್ಯ ಸಂರಕ್ಷಣಾ ವಿಭಾಗದಲ್ಲಿ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾನು ತಮಗೆಲ್ಲರಿಗೂ ಈಗ ನಿಂಬೆ ಬೆಳೆಯಲ್ಲಿ ಅರ್ಕಾ ನಿಂಬೆ ಸ್ಪೆಷಲ್ನ ಬಳಕೆ ಹಾಗೂ ಅದರ ಮಹತ್ವತೆ ಬಗ್ಗೆ ತಮಗೆಲ್ಲರಿಗೂ ಮಾಹಿತಿಯನ್ನು ನೀಡಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕದಲ್ಲಿ ನಿಂಬೆ ಬೆಳೆಯು ಹೇರಳವಾಗಿ ಬಿಜಾಪುರ ಜಿಲ್ಲೆಯಲ್ಲಿ ಬೆಳೆಯುತ್ತಿದ್ದು, ಬಿಜಾಪುರ ಜಿಲ್ಲೆಯು ಸವಳು ಯುಕ್ತ ಪ್ರದೇಶವಾಗಿರುವುದರಿಂದ ಲಘು ಪೋಷಕಾಂಶದ ಕೊರತೆಯು ಸಾಮಾನ್ಯವಾಗಿ ಎಲ್ಲ ಗಿಡಗಳಲ್ಲೂ ಕಂಡುಬರುತ್ತದೆ. ಹಾಗೆಯೇ ನಿಂಬೆ ಬೆಳೆಗೆ ಲಘು ಪೋಷಕಾಂಶದ ಅವಶ್ಯಕತೆ ಹೆಚ್ಚಾಗಿರುವುದರಿಂದ ಈ ಸವಳು ಪ್ರದೇಶದ ಭೂಮಿಯಲ್ಲಿ ಬೆಳೆದ ನಿಂಬೆ ಬೆಳೆಯಿಂದ ಗಿಡಗಳಿಗೆ ಲಘು ಪೋಷಕಾಂಶದ ಲಭ್ಯತೆ ಬಹಳ ಕಡಿಮೆ. ಹಾಗಾಗಿ ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರ ICAR ತಯಾರಿಸಿರುವ ಅರ್ಕಾ ನಿಂಬೆ ಸ್ಪೆಷಲ್ ಈ ಲಘು ಪೋಷಕಾಂಶದ ಕೊರತೆಯನ್ನು ನಿವಾರಿಸಲು ಸಕ್ಷಮವಾಗಿದೆ. ಗಿಡಗಳಿಗೆ ಈ ಲಘು ಪೋಷಕಾಂಶದ ಮಿಶ್ರಣವಾದ ಅರ್ಕಾ ನಿಂಬೆ ಸ್ಪೆಷಲ್ ಅನ್ನು ಸಿಂಪರಣೆ ಮಾಡುವುದರ ಮುಖೇನ ಗಿಡಗಳಿಗೆ ಈ ಕೊರತೆಯನ್ನು ನೀಗಿಸಿ ಅತಿ ಹೆಚ್ಚಿನ ಹೂಗಳು ಹಾಗೂ ಕಾಯಿಗಳನ್ನು ನಾವು ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ. ಈ ಅರ್ಕಾ ನಿಂಬೆ ಸ್ಪೆಷಲ್ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಇಂಡಿಯಲ್ಲಿ ಲಭ್ಯವಾಗುವುದರಿಂದ ಈ ನಿಂಬೆ ಸ್ಪೆಷಲನ್ನು ರೈತರು ತಮ್ಮ ನಿಂಬೆ ಗಿಡಗಳಿಗೆ ಸಿಂಪರಣೆ ಮಾಡುವುದರ ಮುಖೇನ ಇದರ ಲಾಭವನ್ನು ಪಡೆದುಕೊಳ್ಳಬಹುದು. ಇದರ ಸಿಂಪರಣೆ ಹೇಗೆ ಮಾಡಬೇಕೆಂದರೆ 200 ಲೀಟರ್ ನೀರಿಗೆ 1 ಕೆಜಿ ಅರ್ಕಾ ನಿಂಬೆ ಸ್ಪೆಷಲ್, 10 ನಿಂಬೆ ರಸ ಹಾಗೂ 10 ಶಾಂಪೂನ ಮಿಶ್ರಣವನ್ನು ಮಾಡಿ 1 ಎಕರೆ ಪ್ರದೇಶದಲ್ಲಿ ಸಿಂಪರಣೆ ಮಾಡಬೇಕು. ಈ ಸಿಂಪರಣೆಯು ಹೂ ಬಿಡುವಕ್ಕಿಂತ ಮುಂಚೆ 1 ಬಾರಿ ಹಾಗೂ ಹೂ ಬಿಟ್ಟ ನಂತರ ತಿಂಗಳಿಗೆ 1 ಬಾರಿ, ಅಂದರೆ ಹೂವಿನಿಂದ ಕಾಯಿಯಾಗಲು 5 ತಿಂಗಳ ಸಮಯವಿರುತ್ತದೆ. ಪ್ರತಿ ತಿಂಗಳು 1 ಬಾರಿ ಸಿಂಪರಣೆ ಮಾಡುವುದರಿಂದ ಈ ಅರ್ಕಾ ನಿಂಬೆ ಸ್ಪೆಷಲ್ ಸಿಂಪರಣೆ ಮಾಡಿದ ಗಿಡಗಳಲ್ಲಿ ಅತಿ ಹೆಚ್ಚಿನ ಗಾತ್ರದ ನಿಂಬೆಕಾಯಿಗಳು ಹಾಗೂ ಉತ್ತಮ ಗುಣಮಟ್ಟವುಳ್ಳ ಹಾಗೂ ಹೆಚ್ಚಿನ ರಸಭರಿತವಾದ ನಾವು ನಿಂಬೆಕಾಯಿಗಳನ್ನು ಪಡೆಯಬಹುದು ಹಾಗೂ ಮಾರುಕಟ್ಟೆಯಲ್ಲಿ ಈ ನಿಂಬೆಕಾಯಿಯಿಂದ ಹೆಚ್ಚಿನ ಲಾಭವನ್ನು ರೈತರು ಗಳಿಸಬಹುದು. ಹಾಗೂ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಇಂಡಿಗೆ ನೀವು ಭೇಟಿ ನೀಡಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಅಥವಾ ನೀವು ನೇರವಾಗಿ ನನ್ನನ್ನು ಸಂಪರ್ಕಿಸಬಹುದು. ಡಾಕ್ಟರ್ ಪ್ರೇಮ್ಚಂದ್, ವಿಜ್ಞಾನಿ, ಸಸ್ಯ ಸಂರಕ್ಷಣಾ ವಿಭಾಗ, ಕೃಷಿ ವಿಜ್ಞಾನ ಕೇಂದ್ರ ಇಂಡಿ. ನನ್ನ ಮೊಬೈಲ್ ನಂಬರ್ 9620434248. ಇಲ್ಲಿವರೆಗೆ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲ ರೈತ ಬಂಧುವರಿಗೆ ಧನ್ಯವಾದಗಳು.
1: ರೈತರಿಗೆ ಸಲಹೆ ಕೇಳಿದ್ರಿ.

0: ಒಂದು ಹೊತ್ತಿನ ಚೀಲ ತುಂಬಿಸಿಕೊಳ್ಳಲು ಅದೆಷ್ಟೋ ಜನ ಗುಳೆ ಹೋಗುತ್ತಾರೆ.
1: ಒಂದು ತುತ್ತು ಅನ್ನಕ್ಕಾಗಿ ಅದೆಷ್ಟೋ ಜನರು ಪರದಾಡುವುದನ್ನು ನಿತ್ಯ ಕಾಣುತ್ತೇವೆ.
0: ಅನ್ನ ಚೆಲ್ಲಲು ನಿಮಿಷ ಸಾಕು,
1: ಒಂದು ಕಾಳು ಬೆಳೆಯಲು ವರ್ಷ ಬೇಕು.
0: ತಿನ್ನುವ ಅನ್ನದ ಹಿಂದೆ ಬೇಸಾಯಗಾರರ ಬೆವರಹಣಿ ಇದೆ.
1: ಅನ್ನ ಪರಬ್ರಹ್ಮನ ಸ್ವರೂಪ,
0: ಅದು ರೈತನ ಪರಿಶ್ರಮದಿಂದ ನಮ್ಮ ತಟ್ಟೆಯವರೆಗೂ ಬಂದಿದೆ.
1: ನೀವು ಹಾಳು ಮಾಡುವ ಒಂದೊಂದು ಹಿಡಿಯನ್ನ ಇನ್ನೊಬ್ಬರ ಇಡೀ ದಿನದ ಊಟವಾಗಬಹುದು.
0: ದಯವಿಟ್ಟು ಆಹಾರವನ್ನು ಹಾಳು ಮಾಡಬೇಡಿ.
1: ಮುಂದಿನ ಪೀಳಿಗೆಗೆ ಆಹಾರದ ಬರ ಬರದಂತೆ ಜಾಗೃತರಾಗೋಣ.
0: ಅವಶ್ಯಕತೆಗೆ ತಕ್ಕಷ್ಟು ಆಹಾರವಿರಲಿ.
2: ಕೇಳಿ ಜಾನಪದ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ಯಲ್ಲಪ್ಪ ಮಲ್ಲಪ್ಪ ಚೌಡ್ಕಿ ಮತ್ತು ಸಂಗಡಿಗರಿಂದ ಚೌಡ್ಕಿ ಪದಗಳು.

ಸಭೆಯಲ್ಲಿದೆ, ಜೋಡಿಗೆ ಹಾಕಿ ಜೋಗಲಿಯಂತೆ ಜನ ಕಾಡಿದೆ. ಮ್ಯಾಲಗೊಂಡು ಬಿಚ್ಚಾಬಿಯಡಿದೆ, ಜೋಳಿ ಹಾಕಿ ಜೋಗಲಿಯಂತೆ ಜನ ಕಾಡಿದೆ.

ನಿನ್ನ ಕಾಯಿಲಿಲ್ಲ ಬಿಡೇ ಬಿಡೇ. ಅಮ್ಮ ಮಾಡಿದ ಮಂಜಿನಲ್ಲ ಕಮ್ಮಿ ಮಾಡಿ ಬಿಟ್ಟಿದ್ದಾರೆ ಯಾವ

சிரித்தால் பலி பலி.

tao tí đi tí đi. ಗಂಧಟಿ ಬರುತ್ತಾವ್ ತೀಡಿ ತೀಡಿ, ಗಂಧಟಿ ಬರುತ್ತಾವ್ ತೀಡಿ ತೀಡಿ. ಬೇಡಿಕೊಂಡ ಭಕ್ತರೆಲ್ಲ ಬಂದ್ ಬಂದು ಆಡಿ ಆಡಿ ಹೋಗ್ತಾರೆ ಕೀಗಳು ತಿಳಿಸಿ ಆ ಸಿಡಿ ಸಿಡಿ. ಬೇಡಿಕೊಂಡ ಭಕ್ತರೆಲ್ಲ ಬಂದ್ ಬಂದು ಆಡಿ ಆಡಿ ಹೋಗ್ತಾರೆ ಕೀಗಳು ತಿಳಿಸಿ ಆ ಸಿಡಿ ಸಿಡಿ. ಜಾತ್ರೆ ಆಗ್ತಿದೆಯಲ್ಲ.

ಹೋಗ್ತಾರೆ ಕೀಜಲ್ ಸಿಲ್ಸ್ಯಾ ಸಿಡಿ ಸಿಡಿ ವರ್ಷಕ್ಕೆ ನೋಡಿಲಿ ಜಾತ್ರೆ ಆಗ್ತಿದ್ದೀಯ.

ಇದುವರೆಗೆ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಯಲ್ಲಪ್ಪ ಮಲ್ಲಪ್ಪ ಚೌಡ್ಕಿ ಹಾಗೂ ಸಂಗಡಿಗರಿಂದ ಚೌಡ್ಕಿ ಪದಗಳನ್ನು ಕೇಳಿದ್ರಿ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು. ಸಮಯ 6:55 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: पुण्यम् इति अंकांतरालेन पराजितम् इति वार्ताः।
1: ಆಕಾಶವಾಣಿ ವಿಜಯಪುರ ಸಮಯ ಬೆಳಗಿನ 7 ಗಂಟೆ ನಿಲಯದ ಕಾರ್ಯಕ್ರಮಗಳ ಮುಖ್ಯಾಂಶಗಳು ಇನ್ನು ಮುಂದೆ ಸರಿಯಾಗಿ 7 ಗಂಟೆ 15 ನಿಮಿಷಕ್ಕೆ ನಿಲಯದಿಂದ ವಾರಕ್ಕೊಂದು ಕಥೆ ವಿಶೇಷ ಕಥಾಸರಣಿ ಕೇಳಲಿದ್ದೀರಿ 7 ಗಂಟೆ 45 ನಿಮಿಷಕ್ಕೆ 8 ಗಂಟೆ 30 ನಿಮಿಷಕ್ಕೆ 9 ಗಂಟೆ 30 ನಿಮಿಷಕ್ಕೆ ಕನ್ನಡ ಚಿತ್ರಗೀತೆಗಳು 9 ಗಂಟೆಗೆ ಚಜ್ಜಿ ರೊಟ್ಟಿ ಚೋಳಿಕಾಯಿ ಕಾರ್ಯಕ್ರಮದ ಮರುಪ್ರಸಾರ ನಂತರ ಮಿಶ್ರಗೀತೆಗಳ ಕಾರ್ಯಕ್ರಮ 10 ಗಂಟೆಗೆ ಗಾನಗಂಗೆ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ನಿಲಯದಿಂದ 12 ಗಂಟೆ 5 ನಿಮಿಷಕ್ಕೆ ವನಿತಾ ವಿಹಾರ 12:30ಕ್ಕೆ ಆರೋಗ್ಯ ಸಂಚಿಕೆ ಮುಂದುವರುವುದು ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಗತಿ ಪಥ ಕಾರ್ಯಕ್ರಮ ರಾಯಚೂರು ಕೇಂದ್ರದ ಸಹಪ್ರಸಾರದಲ್ಲಿ 1 ಗಂಟೆಗೆ ಸಂಜೆ 5 ಗಂಟೆಗೆ ಕನ್ನಡ ಚಿತ್ರಗೀತೆಗಳು 5 ಗಂಟೆ 30 ನಿಮಿಷಕ್ಕೆ ಮಹಿಳಾ ಕಾರ್ಯಕ್ರಮ 6 ಗಂಟೆಗೆ ಕಾರ್ಯಕ್ರಮಗಳ ಪರಿಚಯ 6 ಗಂಟೆ 10 ನಿಮಿಷಕ್ಕೆ ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ ಮೂಡಿಬರಲಿದೆ 6 ಗಂಟೆ 30 ನಿಮಿಷಕ್ಕೆ ಅವಲೋಕನ 6:35ಕ್ಕೆ ಕಾಣೆಯಾದವರ ಬಗ್ಗೆ ಪ್ರಕಟಣೆ 6 ಗಂಟೆ 50 ನಿಮಿಷಕ್ಕೆ ಬೆಂಗಳೂರು ನಿಲಯದಿಂದ ಕಿಸಾನ್ ವಾಣಿ ಕಾರ್ಯಕ್ರಮ 7:20ಕ್ಕೆ ನಮ್ಮ ನಿಲಯದಿಂದ ಜಾನಪದ ಗೀತೆಗಳು ರಾತ್ರಿ 7 ಗಂಟೆ 45 ನಿಮಿಷಕ್ಕೆ ಕನ್ನಡ ಚಿತ್ರಗೀತೆಗಳು 8:30ಕ್ಕೆ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ 9 ಗಂಟೆ 15 ನಿಮಿಷಕ್ಕೆ ಸ್ಪಾಟ್ಲೈಟ್ ಕನ್ನಡ ಅವತರಣಿಕೆ ಬೆಂಗಳೂರು ನಿಲಯದಿಂದ 9 ಗಂಟೆ 30 ನಿಮಿಷಕ್ಕೆ ಮನಿ ಟೇಲ್ 10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಬೆಂಗಳೂರು ನಿಲಯದಿಂದ ಇವಿಷ್ಟು ಇಂದು ನಮ್ಮ ನಿಲಯದಿಂದ ಮೂಡಿಬರುವ ಕಾರ್ಯಕ್ರಮಗಳ ಮುಖ್ಯಾಂಶಗಳನ್ನು ಕೇಳಿದ್ರಿ ಈಗ ಸಮಯ 7 ಗಂಟೆಯಾಗಿ 2 ನಿಮಿಷವಾಗುತ್ತಲಿದೆ ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಸರಿಯಾಗಿ 7 ಗಂಟೆ 5 ನಿಮಿಷಕ್ಕೆ ಪ್ರಾದೇಶಿಕ ಸಮಾಚಾರ ಕೇಳುತ್ತೀರಿ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ
2: ಹೇಳ್ತಾ ಇರೋದು ಕೇಳಿಸ್ತು ತಾನೆ ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ ಪೈಪ್ ನಲ್ಲಿ ನೀರ್ ಬಿಡ್ತಾ ಗೊತ್ತಾಯ್ತಾ
3: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ ಮುಂದಿನ ಪೀಳಿಗೆಯ ಆಸ್ತಿ ಜಲದ

0: ಆಕಾಶವಾಣಿ ಇದೀಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ, ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
3: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
2: ಏನಾಯ್ತೆ ಸವಿ?
4: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
3: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೇ?
4: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
2: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
5: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
0: ಕೇಳುಗರೆ ಗಮನಿಸಿ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹದ ಅಂಗವಾಗಿ ಮಹಿಳೆಯರ ಪೌಷ್ಟಿಕತೆ ಹಾಗೂ ಆರೋಗ್ಯಕರ

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲವಂತ್. ಮುಖ್ಯಾಂಶಗಳು: ರಾಷ್ಟೀಯ ಏಕತಾ ಪರ್ವ, ಬೆಂಗಳೂರಿನ ಪಿಎಂ ಶ್ರೀ ಕೇಂದ್ರೀಯ ವಿದ್ಯಾಲಯದಲ್ಲಿ ಕಲೋತ್ಸವ, ಬೆಂಗಳೂರಿನ ನಿಮ್ಹಾನ್ಸ್ನಲ್ಲಿ ಮಕ್ಕಳಿಗಾಗಿ ಕ್ರೆಷೆ, ವಿನೂತನ ಆಟ ಪಾಠದ ಕೋಣೆ, ನಶೆಮುಕ್ತ ಕರ್ನಾಟಕ, ಮಾದಕ ವಸ್ತು ಜಾಲವನ್ನು ನಿರ್ಮೂಲಿಸಲು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಕರೆ. 8ನೇ ತಾರೀಖಿನವರೆಗೆ 41ನೇ ರಾಷ್ಟೀಯ ನೇತ್ರದಾನ ಜನಜಾಗೃತಿ ಪಾಕ್ಷಿಕ. ಈಗ ವಾರ್ತೆಗಳ ವಿವರ. ಭಾರತದ ವೈವಿಧ್ಯಮಯ ಸಂಸ್ಕೃತಿ ಮತ್ತು ಐಕ್ಯತೆಯನ್ನು ಸಾರುವ ವಲಯ ಮಟ್ಟದ ರಾಷ್ಟೀಯ ಏಕತಾ ಪರ್ವ 2026 ಏಕ್ ಭಾರತ್ ಶ್ರೇಷ್ಠ ಭಾರತ್ ಹಾಗೂ ಕಲಾ ಉತ್ಸವಕ್ಕೆ ಬೆಂಗಳೂರಿನ ಪಿಎಂ ಶ್ರೀ ಕೇಂದ್ರೀಯ ವಿದ್ಯಾಲಯದ ಸಭಾಂಗಣದಲ್ಲಿ ಚಾಲನೆ ದೊರೆತಿದೆ. ಚೆನ್ನೈ, ಎರ್ನಾಕುಲಂ, ಹೈದರಾಬಾದ್, ಭುವನೇಶ್ವರ ಹಾಗೂ ಬೆಂಗಳೂರು ವಲಯಗಳ ವಿದ್ಯಾರ್ಥಿಗಳು ಒಂದೇ ವೇದಿಕೆಯಲ್ಲಿ ಸಮ್ಮಿಲನಗೊಂಡರು. ಬೆಂಗಳೂರು ವಲಯದ ಉಪ ಆಯುಕ್ತ ಶೇಖ್ ತಾಜುದ್ದೀನ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಪ್ರಾಂಶುಪಾಲ ಲೋಕೇಶ್ ಬಿಹಾರಿ ಶರ್ಮಾ ಮಾತನಾಡಿ, ವೈವಿಧ್ಯತೆಯಲ್ಲಿ ಏಕತೆಯೇ ಭಾರತದ ಜೀವನಾಡಿ ಎಂದರು. ಬೆಂಗಳೂರಿನ ರಾಷ್ಟೀಯ ಮನೋ ಆರೋಗ್ಯ ಹಾಗೂ ನರವಿಜ್ಞಾನಗಳ ಸಂಸ್ಥೆ ನಿಮ್ಹಾನ್ಸ್ ತಮ್ಮ ಸಿಬ್ಬಂದಿಯ ಪುಟ್ಟ ಮಕ್ಕಳಿಗಾಗಿ ಕೃಷಿ ಆಟ ಪಾಠ ಎಂಬ ವಿನೂತನ ಕೋಣೆ ರೂಪಿಸಿದೆ. ಚಿಕ್ಕ ಮಕ್ಕಳ ಪೋಷಣೆ, ಸರ್ವಾಂಗೀಣ ಅಭಿವೃದ್ಧಿಗಾಗಿ ಸೂಕ್ತ ವಾತಾವರಣ, ಸುಸ್ಥಿರ ಪರಿಸರ ಸೃಷ್ಟಿಸಲು ಮಗು ಕೇಂದ್ರಿತ ವಿಧಾನದೊಂದಿಗೆ ವಿನ್ಯಾಸಗೊಳಿಸಲಾಗಿದೆ. ಸಂವೇದನಾಶೀಲ ಅನುಭವಗಳ ತತ್ವ ಆಧರಿಸಿ ಮಕ್ಕಳಿಗೆ ಆಟವಾಡಲು, ಅನ್ವೇಷಿಸಲು, ಕಲಿಯಲು, ವಿಶ್ರಾಂತಿ ಪಡೆಯಲು ಮತ್ತು ಸಾಮಾಜಿಕವಾಗಿ ತೊಡಗಿಸಿಕೊಳ್ಳಲು ಮಕ್ಕಳ ಮನೆ ಅವಕಾಶ ಒದಗಿಸುತ್ತದೆ. ಮಕ್ಕಳ ಭಾವನಾತ್ಮಕ ಯೋಗಕ್ಷೇಮ ಮತ್ತು ಆಜೀವ ಮಾನಸಿಕ ಆರೋಗ್ಯವನ್ನು ರೂಪಿಸುವಲ್ಲಿ ಬಾಲ್ಯದ ಪರಿಸರಗಳ ಮಹತ್ವವನ್ನು ಈ ಪ್ರಯೋಗ ಎತ್ತಿ ತೋರಿಸುತ್ತದೆ. ಕಾರ್ಯನಿರತ ಪೋಷಕರಿಗೆ ಮಗು ಆರೈಕೆ ಮನೆ ಮೂಲಕ ಬೆಂಬಲ, ಭವಿಷ್ಯದ ಪೀಳಿಗೆಯ ಯೋಗಕ್ಷೇಮಕ್ಕೆ ಕೊಡುಗೆ, ಮಕ್ಕಳ ಕೇಂದ್ರಿತ ಆರೈಕೆ ಸ್ಥಳಗಳನ್ನು ಸಾರ್ವಜನಿಕ ಸಂಸ್ಥೆಗಳು ಹೇಗೆ ರಚಿಸಬಹುದು ಎಂಬುದನ್ನು ನಿಮ್ಹಾನ್ಸ್ ಕ್ರೆಷೆ ಪ್ರದರ್ಶಿಸುವ ಗುರಿ ಹೊಂದಿದೆ. ಶಿಕ್ಷಣ ಪಡೆಯುವುದು ಪ್ರತಿಯೊಂದು ಮಗುವಿನ ಹಕ್ಕು. ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ದುಮ್ಮ ಗ್ರಾಮದ ಶಾಲೆ ಬಿಟ್ಟಿದ್ದ ಬಾಲಕಿಯೊಬ್ಬಳು ಹೊಸನಗರದ ಪ್ರಧಾನ ನ್ಯಾಯಾಧೀಶ ಮಾರುತಿ ಶಿಂಧೆ ಹಾಗೂ ಮಕ್ಕಳ ಅಭಿವೃದ್ಧಿ ಯೋಜನಾಧಿಕಾರಿ ಕೆಜಿ ಗಾಯತ್ರಿ ಅವರ ಪ್ರಯತ್ನದಿಂದ ಮರಳಿ ಶಾಲೆಯ ಮೆಟ್ಟಿಲು ಹತ್ತಿದ್ದಾಳೆ. ಕಾನೂನು ಅರಿವು ಕಾರ್ಯಕ್ರಮದಲ್ಲಿ ಈ ವಿಷಯ ತಿಳಿದ ನ್ಯಾಯಾಧೀಶರು ಬಾಲಕಿ ಹಾಗೂ ಕುಟುಂಬದ ಮನವೊಲಿಸಿ ಮರಳಿ ಶಾಲೆಗೆ ಸೇರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಖಿಲ ಭಾರತ ರಕ್ಷಣಾ ಹಾಗೂ ಪುನರ್ವಸತಿ ಅಭಿಯಾನದ ಅಂಗವಾಗಿ ಬಳ್ಳಾರಿ ಜಿಲ್ಲೆ ಕಂಪ್ಲಿಯಲ್ಲಿ 5 ಬಾಲ ಹಾಗೂ ಕಿಶೋರ ಕಾರ್ಮಿಕರನ್ನು ತುರ್ತು ಕಾರ್ಯಪಡೆ ಪತ್ತೆಹಚ್ಚಿದೆ. ಕಂಪ್ಲಿ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಬಾಲ ಹಾಗೂ ಕಿಶೋರ ಕಾರ್ಮಿಕ ತುರ್ತು ಕಾರ್ಯಪಡೆ ಸಮಿತಿ ಸಭೆ ನಡೆಯಿತು. ರಕ್ಷಿಸಲ್ಪಟ್ಟ ಕಾರ್ಮಿಕರನ್ನು ಮಕ್ಕಳ ಕಲ್ಯಾಣ ಸಮಿತಿ ಸುಪರ್ದಿಗೆ ನೀಡಲಾಗಿದೆ. ಉದ್ದಿಮೆಗಳ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ ಎಂದು ಪ್ರಕಟಣೆ ತಿಳಿಸಿದೆ. ಜೀವನದಾಚೆಗಿನ ದೃಷ್ಟಿಕೋನ ಅಂತಿಮ ಪರಂಪರೆ ಎಂಬ ಧ್ಯೇಯದೊಂದಿಗೆ 41ನೇ ರಾಷ್ಟೀಯ ನೇತ್ರದಾನ ಪಾಕ್ಷಿಕ ಈ ತಿಂಗಳ 8ನೇ ತಾರೀಖಿನವರೆಗೆ ಆಚರಿಸಲಾಗುತ್ತಿದೆ. ನೇತ್ರದಾನದ ಮಹತ್ವ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಧಾರವಾಡದ ಎಂಎಂ ಜೋಶಿ ಕಣ್ಣಿನ ಆಸ್ಪತ್ರೆಯ ಹಿರಿಯ ನೇತ್ರತಜ್ಞ ಡಾ ಕೃಷ್ಣ ಪ್ರಸಾದ್.
1: ಕಣ್ಣುಗಳನ್ನು ದಾನ ಮಾಡಿ ದೃಷ್ಟಿಯನ್ನು ಉಡುಗೊರೆಯಾಗಿಸಿ ಜೀವನ ಪರಿವರ್ತಿಸಿ ಎಂಬ ಧ್ಯೇಯದೊಂದಿಗೆ ವಿಶ್ವ ನೇತ್ರದಾನ ದಿನವನ್ನು ಆಚರಿಸಲಾಗುತ್ತಿದೆ. ಖ್ಯಾತ ನಟ ದಿವಂಗತ ಪುನೀತ್ ರಾಜ್ಕುಮಾರ್ ಆಶಯದಂತೆ ಬದುಕಿದ್ದಾಗಲೇ ಕಣ್ಣು ಅಂಗಾಂಗ ಹಾಗೂ ದೇಹದಾನಕ್ಕೆ ವಾಗ್ದಾನ ಮಾಡುವಂತೆ ರಾಜ್ಯಾದ್ಯಂತ ಜನಜಾಗೃತಿ ಮೂಡಿಸಲಾಗುತ್ತಿದೆ. 41ನೇ ರಾಷ್ಟೀಯ ನೇತ್ರದಾನ ಪಾಕ್ಷಿಕ ಕಳೆದ 22ನೇ ತಾರೀಕಿನಿಂದ ಸೆಪ್ಟೆಂಬರ್ 8ರವರೆಗೆ ಆಚರಿಸಲಾಗುತ್ತದೆ. 14 ದಿನಗಳ ರಾಷ್ಟ್ರವ್ಯಾಪ್ತಿ ನೇತ್ರದಾನ ಜಾಗೃತಿ ಅಭಿಯಾನದಡಿ ಜನಜಾಗೃತಿ ಕಾರ್ಯಕ್ರಮ ಮರಣಾನಂತರ ತಮ್ಮ ಕಣ್ಣುಗಳನ್ನು ದಾನ ಮಾಡುವ ಪ್ರತಿಜ್ಞೆ ಕೈಗೊಳ್ಳಲು ಜನಗಳನ್ನು ಪ್ರೇರೇಪಿಸುವ ಉದ್ದೇಶವನ್ನು ಹೊಂದಲಾಗಿದೆ. 1985

0: ಇಂದ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕವನ್ನು ಕೇಂದ್ರ ಸರ್ಕಾರ ದೇಶದಾದ್ಯಂತ ಆಯೋಜಿಸುತ್ತಿದೆ.
1: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಶೆ ಮುಕ್ತ ಕರ್ನಾಟಕ ಪ್ರಕಲ್ಪದಡಿ ಆಪರೇಷನ್ ರೈಸ್ ಹಾಗೂ ಬೇಡ ಬ್ರೋ ಆಂದೋಲನವನ್ನು ಪರಿಣಾಮಕಾರಿಯಾಗಿ ಮಾದಕ ವಸ್ತುಗಳ ಜಾಲವನ್ನು ನಿರ್ಮೂಲಿಸಲು ಬಳಸುವಂತೆ ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಪೊಲೀಸ್ ಸಿಬ್ಬಂದಿಗೆ ಸೂಚಿಸಿದ್ದಾರೆ. ಬೆಂಗಳೂರಿನ ಡಾ ಬಿಆರ್ ಅಂಬೇಡ್ಕರ್ ಸಭಾಂಗಣದಲ್ಲಿ ಗೃಹ ಸಚಿವರೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಪೊಲೀಸ್ ಸಿಬ್ಬಂದಿಯ ದೈಹಿಕ ಹಾಗೂ ಮನೋ ಆರೋಗ್ಯ ಸುದೃಢತೆಗೆ ಪ್ರತ್ಯೇಕ ಯೋಜನೆ ರೂಪಿಸುವುದಾಗಿ ತಿಳಿಸಿದ ಸಚಿವರು, ಪೊಲೀಸ್ ಸಿಬ್ಬಂದಿಯ ಮಕ್ಕಳ ಶಿಕ್ಷಣ, ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯೋಗಕ್ಕೆ ಅಗತ್ಯ ತರಬೇತಿ ನೀಡಲಾಗುವುದು ಎಂದರು. ರಾಜ್ಯದ ವಿವಿಧ ಜಿಲ್ಲೆಗಳಿಂದ 800ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ಹಾಗೂ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ತೆಂಬಾ ಅರಣ್ಯ ಪ್ರದೇಶದಲ್ಲಿ ಇತ್ತೀಚೆಗೆ ಸಂಚಾರಿ ಹುಲಿ ಕಾಣಿಸಿಕೊಂಡಿದ್ದು ಅಚ್ಚರಿ ತಂದಿದೆ. 1950ರ ದಶಕದಲ್ಲಿ ತುಂಗಭದ್ರಾ ಅಣೆಕಟ್ಟೆ ನಿರ್ಮಾಣಗೊಂಡ ಬಳಿಕ ಆಂಧ್ರಪ್ರದೇಶದ ಶ್ರೀಶೈಲಂ ಹಾಗೂ ಶಿವಮೊಗ್ಗವನ್ನು ಸಂಪರ್ಕಿಸುವ ಪಶ್ಚಿಮಘಟ್ಟದ ಹುಲಿ ಕಾರಿಡಾರ್ ಮುಳುಗಡೆಯಾಗಿ ಕಡಿತಗೊಂಡಿತು. ಬಳ್ಳಾರಿ ಜಿಲ್ಲೆ ಸಂಡೂರು ಹಾಗೂ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನಲ್ಲಿ ಹುಲಿ ಸಂತತಿ ಅಪಾರ ಪ್ರಮಾಣದಲ್ಲಿತ್ತು ಎನ್ನುತ್ತಾರೆ ಘೋರ್ಪಡೆ ರಾಜವಂಶಸ್ಥ ಹಾಗೂ ವನ್ಯಜೀವಿ ಸಂರಕ್ಷಣಾ ಪ್ರತಿಷ್ಠಾನದ ಸಂಸ್ಥಾಪಕ ಇಂದ್ರಜಿತ್ ಘೋರ್ಪಡೆ. ಪ್ರದೇಶ ಸಮಾಚಾರಕ್ಕಾಗಿ ಈ ಕುರಿತು ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಬೆಂಗಳೂರಿನ ಹೊಳೆಮತ್ತಿ ನೇಚರ್ ಕಾನ್ಸರ್ವೇಷನ್ ಫೌಂಡೇಶನ್ ಸಂಸ್ಥಾಪಕ ಹಾಗೂ ಖ್ಯಾತ ವನ್ಯಜೀವಿ ತಜ್ಞ ಡಾ ಸಂಜಯ್ ಗುಬ್ಬಿ.
5: ಗಂಗಾವತಿ ಪ್ರದೇಶದಲ್ಲಿ ಹುಲಿ ಕಂಡು ಬಂದಿರುವುದು ಸಂತಸದ ವಿಚಾರ. ಆದರೆ ನನ್ನ ದೃಷ್ಟಿಕೋನದಲ್ಲಿ ಈ ಹುಲಿ ಈ ಭಾಗದಲ್ಲಿ ಹೆಚ್ಚು ದಿನ ಉಳಿಯುವುದಿಲ್ಲ. ಬಹುಶಃ ನಾಗರೋಳೆ, ಬಂಡೀಪುರ, ಭದ್ರಾ ಇತರೆ ಪ್ರದೇಶಗಳಿಂದ ಇದು ಇನ್ನೆಲ್ಲಿಗೋ ವಲಸೆ ಹೋಗುತ್ತಿರುವಾಗ ಮಾರ್ಗ ಮಧ್ಯದಲ್ಲಿ ಈ ಪ್ರದೇಶದಲ್ಲಿ ವಿರಮಿಸುತ್ತಿದೆ. ಏಕೆಂದರೆ ನಾಗರೋಳೆ ಮತ್ತು ಬಂಡೀಪುರದಲ್ಲಿ ಹುಲಿಗಳು ಪಾರಿಸರಿಕ ಮಟ್ಟಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿವೆ. ಆದರೆ ಮುಖ್ಯವಾದ ವಿಚಾರ ಇದು ಎಲ್ಲಿಗೂ ಹೋಗುತ್ತೆ ಎನ್ನುವುದು ಅರ್ಥ ಮಾಡಿಕೊಳ್ಬೇಕಂದ್ರೆ ನಾವು ಅದಕ್ಕೆ ರೇಡಿಯೋ ಕಾಲರ್ ಹಾಕಬೇಕಾಗ್ತದೆ. ಹಿಂದೆ ಈ ತರಹದ ಪ್ರದೇಶಗಳಲ್ಲಿ ಹುಲಿಗಳಿದ್ದು ಗಂಗಾವತಿ, ಸಂಡೂರು, ತುಮಕೂರಿನ ದೇವರಾಯನದುರ್ಗ, ಮಾಗಡಿ ಈ ತರ ಎಷ್ಟೊಂದು ಚಿಕ್ಕ ಪುಟ್ಟ ಯಾಕಂದ್ರೆ ಆಗ ವಿಸ್ತಾರವಾಗಿ ಈ ಪ್ರದೇಶಗಳಲ್ಲಿ ಕಾಡಿದ್ವು. ಮತ್ತೆ ದೊಡ್ಡ ಕಾಡುಗಳಿಗೂ ಸಹ ಇವು ಸಂಪರ್ಕ ಹೊಂದಿದ್ವು. ಈಗಿನ ದಿನಗಳಲ್ಲಿ ಈ ಕಾಡುಗಳು ಬಹಳ ಪುಟ್ಟ ದ್ವೀಪಗಳಾಗಿವೆ. ಹಾಗಾಗಿ ಹುಲಿಗಳಿಗೆ ಇಲ್ಲಿ ಬಹಳ ದಿನ ಉಳಿದುಕೊಳ್ಳುವಂತಹ ಪ್ರದೇಶಗಳಾಗಿ ಉಳಿದಿಲ್ಲ. ದೊಡ್ಡ ಕಾಡು ಪ್ರದೇಶಗಳಿಗೂ ಇಲ್ಲಿನ ಸಂಪರ್ಕ ಇಲ್ಲ. ತನ್ನ ಅಂತಿಮವಾದ ಪ್ರದೇಶವನ್ನು ಎಲ್ಲಿ ನಿರ್ಧಾರ ಮಾಡುತ್ತೆ ಅನ್ನೋದು ಅರ್ಥ ಮಾಡಿಕೊಳ್ಬೇಕಂದ್ರೆ ರೇಡಿಯೋ ಕಾಲರ್ ಹಾಕೋದು ಒಂದೇ ಇದಕ್ಕೆ ಉತ್ತಮವಾದ ಉತ್ತರ ಆಗ್ತದೆ.
1: ಪಶ್ಚಿಮ ಘಟ್ಟದ ಪರಿಸರ ಸೂಕ್ಷ್ಮ ಪ್ರದೇಶಗಳ ಕೇಂದ್ರದ ಕರಡು ಅಧಿಸೂಚನೆ ಹಿನ್ನೆಲೆ ಉಡುಪಿ ಜಿಲ್ಲೆಯ ಜನತೆಗೆ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳಲು ಸರ್ಕಾರಕ್ಕೆ ಪತ್ರ ಬರೆಯುವುದಾಗಿ ಜಿಲ್ಲಾಧಿಕಾರಿ ಟಿಕೆ ಸ್ವರೂಪ ತಿಳಿಸಿದ್ದಾರೆ. ಮಣಿಪಾಲ್ ರಜತಾದ್ರಿಯ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಸಭೆ ನಡೆಸಿ ಮಾತನಾಡಿದರು. ಡಾ ಕೆ ಕಸ್ತೂರಿ ರಂಗನ್ ವರದಿ ಪ್ರಕಾರ ಕಾರ್ಕಳ ತಾಲೂಕಿನ 13 ಹಾಗೂ ಕುಂದಾಪುರ ತಾಲೂಕಿನ 22 ಹಳ್ಳಿಗಳು ಸೇರಿ ಒಟ್ಟು 35 ಗ್ರಾಮಗಳು ಪರಿಸರ ಸೂಕ್ಷ್ಮ ಪ್ರದೇಶ ವ್ಯಾಪ್ತಿಗೆ ಒಳಪಡಲಿವೆ ಎಂದರು. ಸಂಕ್ಷಿಪ್ತ ಸುದ್ದಿಗಳು. ಮಂಗಳೂರು ರೈಲ್ವೆ ವಲಯವನ್ನು ಮೈಸೂರು ವಿಭಾಗಕ್ಕೆ ಸೇರ್ಪಡೆಗೊಳಿಸಿದ್ದಕ್ಕೆ ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ ರೈಲ್ವೆ ಖಾತೆ ಸಚಿವರಿಗೆ ಕೃತಜ್ಞತೆ ಸಲ್ಲಿಸಿದೆ. ವಿಬಿ ಜಿರಾಮ್ಜಿ ಯೋಜನೆ ಅಡಿ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಬಿಳಿಕೆರೆ ಹೋಬಳಿಯ ಕರಿಮುದ್ದನಹಳ್ಳಿ ಕೆರೆ ಹೂಳೆತ್ತುವ ಕಾಮಗಾರಿಯನ್ನು ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಈಶ್ವರ್ ಖಂಡ್ರೆ ವೀಕ್ಷಿಸಿದರು. ಘನತ್ಯಾಜ್ಯ ನಿರ್ವಹಣೆ ನಿಯಮಗಳ ಪರಿಣಾಮಕಾರಿ ಅನುಷ್ಠಾನಕ್ಕೆ ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟೀಯ ಏಕತಾ ಪರ್ವ ಬೆಂಗಳೂರಿನ ಪಿಎಂ ಶ್ರೀ ಕೇಂದ್ರೀಯ ವಿದ್ಯಾಲಯದಲ್ಲಿ ಕಲೋತ್ಸವ.

0: ಬೆಂಗಳೂರಿನ ನಿಮ್ಹಾನ್ಸ್ನಲ್ಲಿ ಮಕ್ಕಳಿಗಾಗಿ ಕೃಷಿ ವಿನೂತನ ಆಟ ಪಾಠದ ಕೋಣೆ, ನಶೆ ಮುಕ್ತ ಕರ್ನಾಟಕ, ಮಾದಕ ವಸ್ತು ಜಾಲವನ್ನು ನಿರ್ಮೂಲಿಸಲು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಕರೆ. 8ನೇ ತಾರೀಖಿನವರೆಗೆ 41ನೇ ರಾಷ್ಟೀಯ ನೇತ್ರದಾನ ಜನಜಾಗೃತಿ ಪಾಕ್ಷಿಕ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
1: ಆಕಾಶವಾಣಿ ವಿಜಯಪುರ, ಸಮಯ 7:15:48. ಇನ್ನೀಗ ಕೇಳಿ ವಾರಕ್ಕೊಂದು ಕತೆ ವಿಶೇಷ ಕಥಾ ಸರಣಿ ಕಾರ್ಯಕ್ರಮ.

ಒಂದು ಬಡ ಕುಟುಂಬ. ಶೇಖರ್ ತಹಶೀಲ್ದಾರ್ ಆಫೀಸ್ನಲ್ಲಿ ಜವಾನ್ ಕೆಲಸ ಮಾಡುವವ. ಅವನ ಹೆಂಡತಿ ಗೋದಾವರಿ ಮನೆ ಕೆಲಸಗಳು ಮಾಡುವಳು. ಅವರಿಗೆ ಒಬ್ಬನೇ ಮಗ ಆಕಾಶ. ಅವನಿಗೆ ಎಲ್ಲ ಶ್ರೀಮಂತ ಹುಡುಗರ ಹಾಗೆ ಒಳ್ಳೆ ಶಾಲೆಯಲ್ಲಿ ಓದಿಸಿ ಒಳ್ಳೆ ಭವಿಷ್ಯ ಕಟ್ಟಿ ಕೊಡಬೇಕು ಆಸೆ ತಂದೆ ತಾಯಿಯಂದಿರಿಗೆ. ಅದಕ್ಕಾಗಿ ಹರಸಾಹಸ ಪಡುತ್ತಿದ್ದರು. ಶೇಖರ ಸಾಯಂಕಾಲ ಆಫೀಸ್ ಮುಗಿದ ಮೇಲೆ ರಾತ್ರಿ 11:30 ಔಷಧಿ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ. ಗೋದಾವರಿ ಅಷ್ಟೇನೂ ಓದಿಲ್ಲ, ಆದರೂ ಮಗನಿಗೆ ವಿದ್ಯೆ ಕೊಡಿಸುವ ಅಚಲ ಹಂಬಲ ಹೊಂದಿದವಳು. 16 ಮನೆ ಕೆಲಸ ಮಾಡುತ್ತಾ ಕುಟುಂಬಕ್ಕೆ ಹೆಗಲ ಕೊಡುತ್ತಿದ್ದಳು. ಇಬ್ಬರು ದಂಪತಿಗಳು ಮನೆಯಲ್ಲಿ ಬಡತನ ಹಾಸುಹೊಕ್ಕಾಗಿದ್ದರೂ ಯಾವುದೇ ಆಮಿಷಕ್ಕೆ ಒಳಗಾದವರಲ್ಲ. ನಯವಿನಯದಿಂದ ನಡೆದುಕೊಂಡು ಉತ್ತಮ ವ್ಯಕ್ತಿಗಳು ಎಂದು ಹೆಸರು ಪಡೆದು ಸ್ವಚ್ಛ ಸುಂದರ ಜೀವನ ನಡೆಸುತ್ತಿದ್ದರು. ಆಕಾಶನೂ ಅಷ್ಟೇ, ಚುರುಕಾದ ಉತ್ತಮ ಗುಣವುಳ್ಳವ ಸುಂದರ ಹುಡುಗ. ಶಾಲೆಯಲ್ಲಿ ಎಲ್ಲದರಲ್ಲೂ ಮುಂದೆ ಇರುತ್ತಿದ್ದ. ತಂದೆ ತಾಯಿ ಅವನಿಗೆ ಒಳ್ಳೆ ಸಂಸ್ಕಾರ ಹೇಳಿ ಕೊಡುತ್ತಿದ್ದರು. ಮಗನಿಗೆ ಶ್ರೀಮಂತ ಹುಡುಗರ ಶಾಲೆಗೆ ಹಾಕಿ ಬಡತನದ ನೆರಳು ಅವನ ಮೇಲೆ ಬೀಳದಂತೆ ಅವನಿಗೆ ಶಿಸ್ತಾಗಿಟ್ಟು ತಾವೇ ಹಗಲು ರಾತ್ರಿ ಕಷ್ಟಪಡುತ್ತಿದ್ದರು. ಮಗನ ಓದು ಒಳ್ಳೆತನ ನೋಡಿ ಖುಷಿ ಪಡುತ್ತಿದ್ದರು. ಒಂದು ದಿನ ನಮ್ಮ ಮಗ ಉತ್ತಮ ಸ್ಥಿತಿವಂತನಾಗಿ ಉತ್ತಮ ವ್ಯಕ್ತಿಯಾಗಿ ಬಾಳಿದರೆ ಸಾಕು ಎನ್ನುತ್ತಿದ್ದರು. ಅದೊಂದು ಪ್ರತಿಷ್ಠಿತ ಇಂಟರ್ನ್ಯಾಷನಲ್ ಶಾಲೆ. ಅದೇನೋ ಹುಡುಗನ ಪುಣ್ಯವೋ ಅಥವಾ ತಂದೆ ತಾಯಿಯ ಪ್ರಯತ್ನವೋ ಹುಡುಗನ ಚುರುಕುತನ ಕಲಿಕೆಯ ಗ್ರಹಿಕೆ ನೋಡಿ ಆ ಶಾಲೆಯಲ್ಲಿ ಗೋದಾವರಿ ಕೆಲಸ ಮಾಡುವ ಮನೆ ಮಾಲೀಕರ ಸಹಾಯದಿಂದ ಅವನಿಗೆ ಆ ಶಾಲೆಯಲ್ಲಿ ಓದುವ ಅವಕಾಶ ಸಿಕ್ಕಿತು. ಆ ಶಾಲೆಯಲ್ಲಿ ಬಡ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಒಬ್ಬರಿಗೆ ಉಚಿತ ಶಿಕ್ಷಣ ನೀಡಲಾಗುತ್ತಿತ್ತು. ಅದರ ಅಡಿಯಲ್ಲಿ ಆಕಾಶನಿಗೆ ಸೀಟು ಕೊಡಲಾಗಿತ್ತು. ದಂಪತಿಗಳಿಗೆ ಖುಷಿಯೋ ಖುಷಿ, ತಮ್ಮ ಮಗನಿಗೂ ಅಂತಹ ಶಾಲೆಯಲ್ಲಿ ಓದಿಸುತ್ತಿರುವುದಕ್ಕೆ ಆ ಹುಮ್ಮಸ್ಸು ಅವರಿಗೆ ಇನ್ನಷ್ಟು ದುಡಿಯುವಂತೆ ಮಾಡುತ್ತಿತ್ತು. ಆಕಾಶ ಚೆನ್ನಾಗಿ ಓದುತ್ತಿದ್ದ. ಅವನ ತರಗತಿಯಲ್ಲಿ ಸುಲಲಿತಾ ಅನ್ನುವ ಹುಡುಗಿ ಸ್ವಲ್ಪ ಓದುವುದರಲ್ಲಿ ಹಿಂದೆ ಇದ್ದಳು. ಆದರೆ ಅವಳು ಆಗರ್ಭ ಶ್ರೀಮಂತಳು, ಆಕಾಶ ಮಾಡಿದ ಹೋಮ್ವರ್ಕ್ ನೋಡಿ ಮಾಡುತ್ತಿದ್ದಳು. ಅವನು ಅವಳಿಗೆ ಓದಲು ಸಹಾಯ ಮಾಡುತ್ತಿದ್ದ. ಮಿಕ್ಕ ವಿಷಯಕ್ಕೆಲ್ಲ ಅವಳು ಇವನಿಗೆ ಸಹಾಯ ಮಾಡುತ್ತಿದ್ದಳು. ಅವಳು ಡಬ್ಬದಲ್ಲಿ ಊಟಕ್ಕೆ ದಿನ ಒಂದು ತರಹ ಬೇರೆ ಬೇರೆ ತರುತ್ತಿದ್ದಳು. ಆಕಾಶನ ಜೊತೆ ಕೂತು ಊಟ ಮಾಡುವಾಗ ಸ್ವಲ್ಪ ಕೊಡುತ್ತಿದ್ದಳು. ಅವಳು ಹಬ್ಬ ಹರಿದಿನದಲ್ಲಿ ತರುವ ಕಚೋರಿ ಇವನಿಗೆ ತುಂಬಾ ಇಷ್ಟ ಆಗುತ್ತಿತ್ತು. ಆ ಹುಡುಗಿ ಅವರ ಮನೆಯಲ್ಲಿ ಮಾಡಿದಾಗೊಮ್ಮೆ ಅವನಿಗೆ ಒಂದು ತಂದು ಕೊಡುತ್ತಿದ್ದಳು. ಇಬ್ಬರು ನಿಷ್ಕಲ್ಮಶ ಗೆಳೆಯ ಗೆಳತಿಯರು. ಸುಲಲಿತೆಯನ್ನು ಕಂಡರೆ ಕೆಲವು ಹುಡುಗಿಯರಿಗೂ ಕೆಲವು ಹುಡುಗರಿಗೂ ಅಸೂಯೆ. ಅವಳು ಬರುವ ಕಾರು, ಉಡುವ ಬಟ್ಟೆ, ಬಳಸುವ ಬರೆಯುವ ಸಾಮಾನುಗಳು ಎಲ್ಲದರಲ್ಲೂ ಅವಳ ಶ್ರೀಮಂತಿಕೆ ಎದ್ದು ಕಾಣುತ್ತಿತ್ತು. ಆದರೆ ಅವಳಿಗೆ ಗ್ರಹಿಕೆಯ ಶಕ್ತಿ ಸ್ವಲ್ಪ ಮಂದವಾಗಿತ್ತು. ಅದಕ್ಕೆ ಅವಳಿಗೆ ಶಾಲೆಯಲ್ಲಿ ಟ್ಯೂಬ್ಲೈಟ್ ಅಂತ ಹಂಗಿಸುವರು. ಆದರೆ ಆಕಾಶ್ ಹಾಗಲ್ಲ. ಅವಳಿಗೆ ಸಮಾಧಾನವಾಗಿ ಎಲ್ಲವೂ ಹೇಳಿ

ಕೊಡುತ್ತಿದ್ದ. ಅವಳ ಜೊತೆ ಆತ್ಮೀಯವಾಗಿ ನಡೆದುಕೊಳ್ಳುತ್ತಿದ್ದ. ಒಂದು ಸಲ ಅವನ ಶಾಲೆಯಲ್ಲಿ ತಿಂಗಳ ಮೇಳ ಏರ್ಪಡಿಸಿದ್ದರು. ನಿಮ್ಮ ನಿಮ್ಮ ತಾಯಿಯರ ಸಹಾಯದಿಂದ ನಿಮ್ಮ ಊರುಗಳ ವಿಶೇಷ ತಿಂಡಿಗಳು ಮಾಡಿ ತಂದು ಶಾಲೆಯಲ್ಲಿ ಇಟ್ಟು ಮಾರಬೇಕು. ಅದರಿಂದ ಬಂದ ಹಣ ಒಂದು ಮಕ್ಕಳ ಅನಾಥ ಆಶ್ರಮಕ್ಕೆ ನೀಡಲಾಗುವುದು ಎಂದು ಹೇಳಲಾಗಿತ್ತು. ಆಕಾಶನ ತಾಯಿ ಉತ್ತರ ಕರ್ನಾಟಕದವಳಾಗಿದ್ದರಿಂದ ಬೆಲ್ಲದ ಅಚ್ಚು, ಶೇಂಗಾ ಚಿಕ್ಕಿ, ಪುಟಾಣಿ ಹಿಟ್ಟಿನ ಕರದಂಟು, ಚುರುಮುರಿ ಚೂಡ, ಶೇಂಗಾ ಹೋಳಿಗೆ ಹೀಗೆ ಎಲ್ಲ ಮಾಡಿ ತಂದು ಇಟ್ಟಳು. ಉಳಿದ ವಿದ್ಯಾರ್ಥಿಗಳ ತಾಯಂದಿರು ತಮ್ಮ ತಮ್ಮ ಕಡೆಯ ವಿಶೇಷ ತಿಂಡಿಗಳು ತಂದಿದ್ದರು. ಮೇಳ ಭರ್ಜರಿಯಾಗಿ ನಡೆಯಿತು. ಸುಲಲಿತಾ ಬೇರೆ ಬೇರೆ ತಿಂಡಿಗಳ ಜೊತೆ ಕಚೋರಿನೂ ತಂದಿದ್ದಳು. ಆಕಾಶ ಅದನ್ನು ನೋಡಿದ್ದ. ಅವನು ತಮ್ಮಮ್ಮ ಗೋತಾವರಿಗೆ, ಅಮ್ಮ ನೀನು ಎರಡು ಕಚೋರಿ ತಗೊಳ್ಳಮ್ಮ, ನನಗೆ ಅದು ತುಂಬ ಇಷ್ಟ ಅಂದ. ಅಮ್ಮ ಇರು, ಆಮೇಲೆ ಮೊದಲು ನಾನು ತಂದದ್ದು ಮಾರುವ ಎಂದಳು. ಆದರೆ ಅವನ ಕಣ್ಣೆಲ್ಲ ಆ ಕಚೋರಿಯ ಮೇಲೆ. ಬೇರೆಯವರಿಗೂ ಅದು ಇಷ್ಟ ಆಗಿ ಖಾಲಿಯಾಗಿ ಹೋಯಿತು. ಮೇಳವೂ ಮುಗೀತು. ಸುಮಾರು ಹಣ ಕೂಡಿತ್ತು. ಶಾಲೆಯ ಹಿರಿಯ ಅಧಿಕಾರಿ ಎಲ್ಲ ತಾಯಂದಿರಿಗೂ ಧನ್ಯವಾದ ತಿಳಿಸಿ ಬೀಳ್ಕೊಟ್ಟರು. ಆಕಾಶ ಅಮ್ಮನ ಮೇಲೆ ಗುಣಗುತ್ತಿದ್ದ. ಒಂದು ನಿಮಿಷ ಹೋಗಿ ತಂದರೆ ಏನಾಗುತ್ತಿತ್ತು? ತಾಳ್ಮೆ ಅಂದು ಇಲ್ಲೇ ನಿಂತೆ. ಅದು ಖಾಲಿಯಾಗಿ ಹೋಯಿತು ನೋಡು ಅಂತ ಮುನಿಸಿಕೊಂಡ. ನೀನು ತಿಂದು ನೋಡಿದರೆ ಗೊತ್ತಾಗುತ್ತಿತ್ತು ಅನ್ನುತ್ತಾ ಆಟೋ ಹತ್ತುತ್ತಿದ್ದ. ಹಿಂದಿನಿಂದ ಆಕಾಶ್ ಅಂತ ಕೂಗಿದ ಸುಲಲಿತ ಏನು ಎಂದು ತಿರುಗಿ ನೋಡಿದ. ಒಂದು ಡಬ್ಬ ಹಿಡಿದು, ಸುಲಲಿತ ಇದು ನಿನಗಾಗಿ, ನಿನಗೆ ಇಷ್ಟ ಅಲ್ಲ ಹಿಡಿ ಎಂದು ನಾಲ್ಕು ಕಚೋರಿ ಇದ್ದ ಡಬ್ಬ ಕೊಟ್ಟಳು ನೋಡಿ. ಅವನು ಎಲ್ಲ ಖಾಲಿ ಆಯಿತಲ್ಲ, ಎಲ್ಲಿಂದ ತಂದೆ ಎಂದ. ನಾನು ಮೊದಲೇ ನಿನಗಾಗಿ ಎತ್ತಿಟ್ಟಿದ್ದೆ, ನೀನು ಕಚೋರಿ ಕಡೆ ನೋಡುತ್ತಿದ್ದುದು ಗಮನಿಸಿದೆ, ಅದಕ್ಕಾಗಿ ಇವು ತೆಗೆದು ಇಟ್ಟಿದ್ದೆ, ತಗೋ ನೀನು ತಿನ್ನು ಅಂದಳು. ಮತ್ತೆ ದುಡ್ಡು ಎಷ್ಟಕ್ಕೆ ಒಂದು ಮಾರಿದ್ದೀಯಾ ಎಂದ. ಅದು ಪರಿಶುದ್ಧ ಗೆಳೆತನದಲ್ಲಿ ದುಡ್ಡು ಬರಲ್ಲ, ನೀನು ತಿನ್ನು ಎಂದಳು. ಅವನು ಲಘುಬಗೆ ತಿನ್ನತೊಡಗಿದ. ಅವಳು ನಕ್ಕಳು. ತೃಪ್ತಿಯಿಂದ ಅವನು ತಿಂದು ತೃಪ್ತಿಯಾದ. ಗೋದಾವರಿ ನೋಡು, ನಾನು ತಂದರೆ ಒಂದು ಕಚೋರಿ ಸಿಗುತ್ತಿತ್ತು, ನೀನು ತಾಳ್ಮೆಯಿಂದ ಇದ್ದಿದ್ದಕ್ಕೆ ನಾಲ್ಕು ಕಚೋರಿ ಸಿಕ್ಕಿದೆ ನೋಡು. ಇದೇ ಕಣೋ ತಾಳ್ಮೆಗಿರುವ ಶಕ್ತಿ, ತಾಳಿದವನು ಬಾಳಿಯಾನು ಎಂದು. ಹಿರಿಯರು ಸುಮ್ಮನೆ ಹೇಳಲ್ಲ ಅಲ್ವಾ ಅಂದು ಮನೆಗೆ ಬಂದರು.

ಪ್ರಿಯ ಕೇಳುಗರೇ, ಗೊತ್ತಾಯಿತಲ್ಲ, ಪರಿಶುದ್ಧ ಸ್ನೇಹ ತಾಳ್ಮೆ ಯಾವಾಗಲೂ ಸಿಹಿಯಾಗಿರುತ್ತದೆ. ಅವರ ಸ್ನೇಹವು ಮುಂದೆ ಸಿಹಿಯಾಗಿಯೇ ಮುಂದುವರಿಯುತ್ತದೆ. ಅವರ ಬಾಳಲ್ಲೂ ಸಿಹಿ ತುಂಬಿರಲಿ ಅನ್ನುವ ಆಸೆಯೊಂದಿಗೆ ಕತೆ ನಿಮಗೆ ಹೇಗೆ ಅನಿಸ್ತು ಅಂತ ಹೇಳ್ತೀರಲ್ಲ. ನಮಸ್ಕಾರ.

ಇದುವರೆಗೆ ತಾಳ್ಮೆ ತಿನಿಸಿದ ಸಿಹಿ ಕತೆ ಕೇಳಿದಿರಿ. ಸಂಕಲನ ಸವಿತಾ ದೇಶಮುಖ್, ಕಾರ್ಯಕ್ರಮದ ನಿರ್ವಹಣೆ ಕೆವಿ ಕೃಷ್ಣಪ್ಪ. ಹಾಗಿದ್ರೆ ಬನ್ನಿ ಮುಂದಿನ ವಾರ ಇನ್ನೊಂದು ಹೊಸ ಕಥೆಯೊಂದಿಗೆ ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ. ಈ ಕಾರ್ಯಕ್ರಮವು ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

0: ಇದುವರೆಗೆ ಭಾವಗೀತೆಯನ್ನು ರೇಣುಕಾ ನಾಕೋಡವರ ಧ್ವನಿಯಲ್ಲಿ ಕೇಳಿದ್ರಿ. ಇನ್ನೀಗ ಕೇಳಿ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾ

0: ಸೈಬಾಲ್, ಗುಳ್ಳೆ ಗಜಕರ್ಣ ಸೈಬಾಲ್, ಕೆಸರು ಹುಣ್ಣ
1: ಸೈಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸೈಬಾಲ್.

ಮಗಳ ಈ ಹೂನಗೆ ಬೆಳಕಾಗುವುದು ಬಾಳಿಗೆ. ಅವಳು ನದಿ, ಅವಳು ಪ್ರಕೃತಿ, ಅವಳು ಧರಿತ್ರಿ, ಬದುಕ ಕಾವ್ಯದ ಕವಯತ್ರಿ. ಹೆಣ್ಣು ಮಗುವಿಗಾಗಿ ಕಾತರ ಕನವರಿಕೆ ಇರಲಿ, ಹೆಣ್ಣು ಮಗುವಿಗೆ ಅಂತಃಕರಣ ಆತ್ಮೀಯತೆ ಇರಲಿ. ಹೆಣ್ಣು ಮಗು ನಿರಂತರತೆಯ ಪ್ರತೀಕ, ಅಸಡ್ಡೆ ಬೇಡವೇ ಬೇಡ, ಆದರವಿರಲಿ. ಹೆಣ್ಣು ಮಗುವಿಗೆ ಮೊದಲ ಆದ್ಯತೆ ಇರಲಿ, ಮಗಳ ಹೂನಗೆ ಎಂದಿಗೂ ಬಾಡದಿರಲಿ.

0: ಹಳೆ ಕಬ್ಣ ಹಳೆ ಹಚ್ಚ ಹಚ್ಚ
1: ಏ ಸುಮ್ಮನೆ ಒಳಗ್ ಬರ್ರಿ, ದಿನ ಕುಡ್ದು ಬಾಗಲ್ದಾಗ ಬಂದು ಒತ್ತಾಡದು. ಏನ್ ಅಪ್ಪ ಮುಡ್ಕಾದ ಬಂದಂತ ಯಾರ ಹರ್ಕ ಮುರ್ಕ ಬಕ್ಕಿಟ್ಟು ಚರಿಗಿ ತಂದಿಗಿಂದ
0: ನಾ ಕುಡ್ದ್ರ ನಿಂದೇನ
1: ಎಷ್ಟು ದಿನ ಅಂತ ತಡಿಲಿ, ಚಟಕ್ಕ ದಾಸ ಆಗ್ಬಿಟ್ಟಿರಿ.
0: ನಿನ್ ದಾಸ ಆಗ್ಬೇಕಂತೇನ
1: ಬೇಡಪ್ಪ ಬೇಡ, ಇರು ಎರಡು ಮಕ್ಕಳಿಗೆ ಸಾಲಿ ಪೀ ತುಂಬ ಮೊದ್ಲು
0: ತುಂಬಿರತ ಅದೇ ಅಂತ ದೊಡ್ಡ ಹೇಳಕತ್ತೀನಿ.
1: ಛಿ ದೂರ ಸರಿ, ಕುಡ್ದ ಮುಚ್ಚಾಕ ಗುಟ್ಕಾ ಬೇರೆ
0: ಬಾಯ್ ತೆಗಿಬೇಡ.
2: ಬೇಡ ಕುಡಿತ, ಜೌಲಿ ಹೊಡೆತ, ದುಡ್ಡು ದೇಹ ಮನಸ್ಸು ಸರ್ವನಾಶ.
3: ಧೂಮಪಾನ ತಂಬಾಕು ಸೇವನೆ ನಿಮ್ಮನ್ನು ಅನಾರೋಗ್ಯದ ಕಡೆ ತಳ್ಳಿ ಸಾವಿಗೆ ಹತ್ತಿರವಾಗಿಸುತ್ತದೆ. ದಯವಿಟ್ಟು ನಿಮ್ಮ ಹಾಗೂ ನಿಮ್ಮ ಪ್ರೀತಿಯ ಕುಟುಂಬಕ್ಕಾಗಿ ಹಿಂದೆ ತಂಬಾಕು ನಿಲ್ಲಿಸಿ ಆರೋಗ್ಯವನ್ನ ಕಾಪಾಡಿಕೊಳ್ಳಿ.
4: ಅಲ್ಲೇ ಹಾಕೊಂಡಿರ್ತಾವ ಇವ ಎಲಿವನ ಈ ಕಡೆ ಹೊಂಟಿ ಮತ್ತ ಕೈಯಾಗ ಚರಿಗೆ ಹಿಡ್ಕೊಂಡು ನನ್ನ ಮಕ್ಕ ಏನ್ ನೋಡ್ತೀವೋ? ಹೋಗಲ್ಲೇ ಪಾಯ್ಕಾನಿ ಕಟ್ಸ್ಯಾರ ಅಲ್ಲಿ ಕುಂಡ್ರ. ಏ ಹಗರ್ ಹೋಗು, ಅವಸರ ಮಾಡಬೇಡ.
2: ಹೌದು, ಸ್ವಚ್ಛತಾ ಆಂದೋಲನ ಇಲ್ಲಿಂದಲೇ ಆರಂಭವಾಗಲಿ. ಮನೆಗೊಂದು ಶೌಚಾಲಯ ಉತ್ತಮ ಆರೋಗ್ಯದ ಲಕ್ಷಣ. ಮನೆಗೊಂದು ಶೌಚಾಲಯ ಮಹಿಳೆಯರಿಗೆ ನೀಡುವ ಗೌರವ. ಸ್ವಚ್ಛ ಸುಂದರ ಸದೃಢ ಗ್ರಾಮ ದೇಶದ ಪ್ರಗತಿ ಹಾಗೂ ಚೈತನ್ಯದ ಸಂಗಮ.
5: ಗುಮ್ಮಟನಗರಿಯ ಇನ್ನೊಂದು ಹೆಮ್ಮೆಯ ಗರಿ ವಿಜಯಪುರ ಆಕಾಶವಾಣಿ.

ಈಗ ಸಮಯ 7:34 ಒಂದು ವಾಣಿಜ್ಯ ಪ್ರಕಟಣೆ. ಸರಿಯಾಗಿ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.

ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀಲಕ್ಷ್ಮಿ. ಮುಖ್ಯಾಂಶಗಳು: ಕಿರ್ಗಿಸ್ತಾನ್ನಲ್ಲಿಂದು 26ನೇ ಶಾಂಘೈ ಸಹಕಾರ ಸಂಘಟನೆ ಎಸ್ಸಿಒ ಶೃಂಗಸಭೆ, ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಎರಡು ದಿನಗಳ G20 ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ ಗವರ್ನರ್ಗಳ ಸಭೆ, ಭಾರತದ ಉಪಸ್ಥಿತಿಯಲ್ಲಿ ಅಮೆರಿಕ ಆತಿಥ್ಯ. ನವದೆಹಲಿಯಲ್ಲಿಂದು 4ನೇ ಭಾರತ ಜರ್ಮನ್ ಪರಿಸರ ವೇದಿಕೆ ಸಭೆ. ಎರಡು ವಾರಗಳ ಸ್ವಚ್ಛತಾ ಪಕ್ವಾಡ 2026 ಅಭಿಯಾನಕ್ಕೆ ಇಂದು ಕೇಂದ್ರ ಸಚಿವ ಜೆಪಿ ನಡ್ಡಾ ಚಾಲನೆ. ಹಾಗೂ ಅಂತಾರಾಷ್ಟೀಯ ಫುಟ್ಬಾಲ್ಗೆ ದಿಗ್ಗಜ ಲಿಯೋನೆಲ್ ಮೆಸ್ಸಿ ನಿವೃತ್ತಿ ಘೋಷಣೆ. ವಾರ್ತೆಗಳ ವಿವರ: ಕಿರ್ಗಿಸ್ತಾನ್ನ ರಾಜಧಾನಿ ಬಿಷ್ಕೆಕ್ನಲ್ಲಿಂದು ನಡೆಯಲಿರುವ 26ನೇ ಶಾಂಘೈ ಸಹಕಾರ ಸಂಘಟನೆಯ ಎಸ್ಸಿಒ ಶೃಂಗಸಭೆಯನ್ನು ಉದ್ದೇಶಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾಷಣ ಮಾಡಲಿದ್ದಾರೆ. ಎಸ್ಸಿಒ ಸಂಸ್ಥೆಯ 25ನೇ ವರ್ಷಾಚರಣೆಯ ಸ್ಮರಣಾರ್ಥ ಈ ಶೃಂಗಸಭೆಯನ್ನು ಆಯೋಜಿಸಲಾಗಿದೆ. ಚೀನಾ ಮತ್ತು ರಷ್ಯಾ ಸೇರಿದಂತೆ 10 ಸದಸ್ಯ ರಾಷ್ಟಗಳನ್ನು ಹೊಂದಿರುವ ಈ ಒಕ್ಕೂಟದಲ್ಲಿ ಭಾರತವು 2017ರಿಂದ ಕಾಯಂ ಸದಸ್ಯತ್ವವನ್ನು ಹೊಂದಿದೆ. ತಮ್ಮ ಭಾಷಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭದ್ರತೆ, ಸಂಪರ್ಕ ಮತ್ತು ಹೊಸ ಅವಕಾಶಗಳ ಕ್ಷೇತ್ರಗಳಲ್ಲಿ ಭಾರತದ ಆದ್ಯತೆಗಳನ್ನು ಪ್ರತಿಪಾದಿಸುವ ನಿರೀಕ್ಷೆ ಇದೆ. ಭಯೋತ್ಪಾದನೆ, ಪ್ರತ್ಯೇಕತಾವಾದ ಹಾಗೂ ಉಗ್ರವಾದದ ವಿರುದ್ದದ ಹೋರಾಟದಲ್ಲಿ ಯಾವುದೇ ಇಬ್ಬಗೆಯ ನೀತಿ ಇರಬಾರದು ಎಂದು ಪ್ರತಿಪಾದಿಸಲಿರುವ ಭಾರತ, ಪ್ರಾದೇಶಿಕ ಶಾಂತಿ ಮತ್ತು ಸಮೃದ್ಧಿಗೆ ಸದಸ್ಯ ರಾಷ್ಟಗಳ ನಡುವಿನ ಸಂಪರ್ಕ ವೃದ್ಧಿ ಅಗತ್ಯ, ಆದರೆ ಈ ಯೋಜನೆಗಳು ಪ್ರತಿಯೊಂದು ದೇಶದ ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಸಮಗ್ರತೆಯನ್ನು ಗೌರವಿಸಬೇಕು ಎಂಬುದನ್ನು ಸ್ಪಷ್ಟಪಡಿಸಲಿದೆ. ಇದರ ಜೊತೆಗೆ ಎಸ್ಸಿಒ ರಾಷ್ಟಗಳ ಯುವಜನರಲ್ಲಿ ನಾವೀನ್ಯತೆ ಮತ್ತು ಉದ್ಯಮಶೀಲತೆ ಹೆಚ್ಚಿಸಲು ನವೋದ್ಯಮ ಪರಿಸರ ವ್ಯವಸ್ಥೆಯನ್ನು ಉತ್ತೇಜಿಸುವ ಅಗತ್ಯವನ್ನು ಭಾರತ ಪ್ರತಿಪಾದಿಸಲಿದೆ. ತಮ್ಮ ಎರಡು ದಿನಗಳ ಪ್ರವಾಸದ ಮೊದಲ ದಿನವಾದ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ರಷ್ಯಾ, ಇರಾನ್, ಕಿರ್ಗಿನ್ ಗಣರಾಜ್ಯಗಳು ಮತ್ತು ಆರ್ಮೇನಿಯಾ ದೇಶಗಳ ನಾಯಕರೊಂದಿಗೆ ಪ್ರತ್ಯೇಕ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಿ ಪರಸ್ಪರ ಹಿತಾಸಕ್ತಿಯ ವಿಷಯಗಳ ಕುರಿತು ಚರ್ಚಿಸಿದರು. ನಂತರ ಬಿಷ್ಕೇಕ್ನಲ್ಲಿ ಆಯೋಜಿಸಲಾಗಿದ್ದ ಪ್ರಸಿದ್ದ 6ನೇ ವರ್ಲ್ಡ್ ನೊಮ್ಯಾಡ್ ಗೇಮ್ಸ್ ಕ್ರೀಡಾಕೂಟದ ಅಧಿಕೃತ ಉದ್ಘಾಟನಾ ಸಮಾರಂಭದಲ್ಲಿ ಪ್ರಧಾನಿಯವರು ಎಸ್ಸಿಒ ನಾಯಕರೊಂದಿಗೆ ಭಾಗವಹಿಸಿದರು. ಅಮೆರಿಕದ ಆಶ್ವಿಲೆಯಲ್ಲಿ ಇಂದು ನಡೆಯುವ ಎರಡು ದಿನಗಳ G20 ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ ಗವರ್ನರ್ಗಳ ಸಭೆಯಲ್ಲಿ ಭಾರತ ಭಾಗವಹಿಸುತ್ತಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭಾರತದ ನಿಯೋಗದ ನೇತೃತ್ವ ವಹಿಸಿದ್ದಾರೆ. ಅಮೆರಿಕ G20 ಅಧ್ಯಕ್ಷತೆಯಲ್ಲಿ ನಡೆಯುವ ಈ ಸಭೆಯು ಜಾಗತಿಕ ಆರ್ಥಿಕ ಬೆಳವಣಿಗೆ, ಆರ್ಥಿಕ ಸ್ಥಿರತೆ, ಹೆಚ್ಚುತ್ತಿರುವ ಸಾಲ, ವ್ಯಾಪಾರ, ಹೂಡಿಕೆ ಮತ್ತು ಅಂತಾರಾಷ್ಟೀಯ ಹಣಕಾಸು ವ್ಯವಸ್ಥೆಗೆ ಸುಧಾರಣೆಗಳ ಮೇಲೆ ಕೇಂದ್ರೀಕರಿಸುತ್ತದೆ. ಸಭೆಯ ಹಿನ್ನೆಲೆಯಲ್ಲಿ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಯುಕೆ ಚಾನ್ಸಲರ್ ಆಫ್ ದಿ ಎಕ್ಸ್ಚೇಕರ್ ಜಾನ್ ಹೀಲಿ ಅವರೊಂದಿಗೆ ವ್ಯಾಪಾರ ಮತ್ತು ಹೂಡಿಕೆ ಸಹಕಾರದ ಕುರಿತು ಮಾತುಕತೆ ನಡೆಸಿದರು. ಈ ವರ್ಷ December 14-15 ಮಿಯಾಮಿಯಲ್ಲಿ ಪ್ರಮುಖ G20 ನಾಯಕರ ಶೃಂಗಸಭೆ ನಡೆಯಲಿದೆ. ದ್ವಿಪಕ್ಷೀಯ ಸಹಕಾರವನ್ನು ಬಲಪಡಿಸಲು ಹಾಗೂ ಪರಿಸರ ಮತ್ತು ಹವಾಮಾನ ಬದಲಾವಣೆ ಕುರಿತು ವಿವಿಧ ಪಾಲುದಾರರ ನಡುವೆ ವಿಚಾರ ವಿನಿಮಯಕ್ಕೆ ವೇದಿಕೆ ಕಲ್ಪಿಸಲು 4ನೇ ಭಾರತ ಜರ್ಮನ್ ಪರಿಸರ ವೇದಿಕೆ ಸಭೆಯು ಇಂದು ನವದೆಹಲಿಯಲ್ಲಿ ನಡೆಯಲಿದೆ. ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದರ್ ಯಾದವ್ ಹಾಗೂ ಜರ್ಮನಿಯ ಪರಿಸರ, ಹವಾಮಾನ ಸಂರಕ್ಷಣೆ, ಪ್ರಕೃತಿ ಸಂರಕ್ಷಣೆ ಮತ್ತು ಪರಮಾಣು ಸುರಕ್ಷತೆ ಸಚಿವ ಕಾರ್ಸ್ಟನ್ ಸ್ನೈಡರ್ ಅವರು ಈ ವೇದಿಕೆಯ ಸಹ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಸಭೆಯಲ್ಲಿ ಉಭಯ ದೇಶಗಳ ನಾಯಕರು ಪರಿಸರ ಸಂರಕ್ಷಣೆ ಮತ್ತು ಹವಾಮಾನ ನೀತಿಗೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಕುರಿತು ಚರ್ಚಿಸಲಿದ್ದು, ಅನುಭವಗಳನ್ನು ಹಂಚಿಕೊಳ್ಳುವ ಮೂಲಕ ಪ್ರಾಯೋಗಿಕ ಸಹಭಾಗಿತ್ವವನ್ನು ಮತ್ತಷ್ಟು ಮುನ್ನಡೆಸಲಿದ್ದಾರೆ. ಸೋನ್ ನದಿ ನೀರು ಹಂಚಿಕೆ ಕುರಿತು ಬಿಹಾರ ಮತ್ತು ಜಾರ್ಖಂಡ್ ನಡುವೆ ತಿಳುವಳಿಕೆ ಒಡಂಬಡಿಕೆಗೆ ನಿನ್ನೆ ನವದೆಹಲಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಮ್ಮುಖದಲ್ಲಿ ಸಹಿ ಹಾಕಲಾಯಿತು. ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೊರೇನ್, ಬಿಹಾರ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ, ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಸೇರಿದಂತೆ ಗಣ್ಯರ ಸಮ್ಮುಖದಲ್ಲಿ ಒಡಂಬಡಿಕೆಗೆ ಸಹಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅಮಿತ್ ಶಾ, ಬಿಹಾರ ಮತ್ತು ಜಾರ್ಖಂಡ್ ನಡುವಿನ ಈ ಒಡಂಬಡಿಕೆಯಿಂದ ಪೂರ್ವ ಭಾರತದಲ್ಲಿ ದೀರ್ಘಕಾಲದಿಂದ ಬಾಕಿ ಉಳಿದಿದ್ದ ನೀರು ಹಂಚಿಕೆ ವಿವಾದಕ್ಕೆ

0: ಪರಿಹಾರ ದೊರೆತಿದೆ ಎಂದು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಎರಡು ವಾರಗಳ ಸ್ವಚ್ಛತಾ ಪಕ್ವಾಡ 2026 ಅಭಿಯಾನಕ್ಕೆ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವ ಜೆಪಿ ನಡ್ಡಾ ಇಂದು ಚಾಲನೆ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ರಸಗೊಬ್ಬರ ಇಲಾಖೆಯ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಯೊಂದಿಗೆ ಅವರು ಸ್ವಚ್ಛತಾ ಪ್ರತಿಜ್ಞೆ ಬೋಧಿಸಲಿದ್ದಾರೆ. ಇದೇ 15ರವರೆಗೆ ಪಕ್ವಾಡ ಆಚರಿಸಲಾಗುವುದು. ಏಕಬಳಕೆಯ ಪ್ಲಾಸ್ಟಿಕ್ ನಿರ್ಮೂಲನೆ ಹಾಗೂ ಬಟ್ಟೆ ಚೀಲಗಳು ಮತ್ತು ಮರುಬಳಕೆ ಮಾಡಬಹುದಾದ ಬಾಟ

0: 26 ಅಭಿಯಾನಕ್ಕೆ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವ ಜೆಪಿ ನಡ್ಡಾ ಇಂದು ಚಾಲನೆ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ರಸಗೊಬ್ಬರ ಇಲಾಖೆಯ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಯೊಂದಿಗೆ ಅವರು ಸ್ವಚ್ಛತಾ ಪ್ರತಿಜ್ಞೆ ಬೋಧಿಸಲಿದ್ದಾರೆ. ಇದೇ 15ರವರೆಗೆ ಪಕ್ವಾಡ ಆಚರಿಸಲಾಗುವುದು. ಏಕಬಳಕೆಯ ಪ್ಲಾಸ್ಟಿಕ್ ನಿರ್ಮೂಲನೆ ಹಾಗೂ ಬಟ್ಟೆ ಚೀಲಗಳು ಮತ್ತು ಮರುಬಳಕೆ ಮಾಡಬಹುದಾದ ಬಾಟಲಿಗಳ ಬಳಕೆಗೆ ಉತ್ತೇಜನ ನೀಡುವ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಗುವುದು. ಚಿಲ್ಲರೆ ಆಸಿಡ್ ಮಾರಾಟವನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕೇ ಅಥವಾ ಇನ್ನಷ್ಟು ಕಠಿಣ ನಿಯಮಗಳ ಮೂಲಕ ನಿಯಂತ್ರಿಸಬೇಕೇ ಎಂಬ ಕುರಿತು ಕೇಂದ್ರ ಸರ್ಕಾರದ ಪ್ರತಿಕ್ರಿಯೆಯನ್ನು ಸುಪ್ರೀಂಕೋರ್ಟ್ ನಿನ್ನೆ ಕೋರಿದೆ. 2013ರಲ್ಲಿ ಆಸಿಡ್ ಚಿಲ್ಲರೆ ಮಾರಾಟ ನಿಯಂತ್ರಣಕ್ಕೆ ಮಾರ್ಗಸೂಚಿಗಳನ್ನು ಹೊರಡಿಸಿದ್ದರೂ ಆಸಿಡ್ ಸುಲಭವಾಗಿ ಲಭ್ಯವಾಗುತ್ತಿರುವ ಬಗ್ಗೆ ಆತಂಕ ವ್ಯಕ್ತವಾಗಿರುವ ಹಿನ್ನೆಲೆಯಲ್ಲಿ ನ್ಯಾಯಾಲಯ ಈ ನಿರ್ದೇಶನ ನೀಡಿದೆ. ಆಸಿಡ್ ದಾಳಿ ಸಂತ್ರಸ್ತರಿಗೆ ಸೂಕ್ತ ಪುನರ್ವಸತಿ ಕ್ರಮಗಳನ್ನು 6 ವಾರಗಳೊಳಗೆ ರೂಪಿಸುವಂತೆ ಕೇಂದ್ರ ಸರ್ಕಾರ ಸೇರಿದಂತೆ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸುಪ್ರೀಂಕೋರ್ಟ್ ನಿರ್ದೇಶನ ನೀಡಿದೆ. ಮಾದರಿ ಪುನರ್ವಸತಿ ಯೋಜನೆ ರೂಪಿಸುವ ಜೊತೆಗೆ ಅದರ ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ರಾಜ್ಯಗಳಿಗೆ ಅಗತ್ಯ ನೆರವು ಒದಗಿಸುವ ಬಗ್ಗೆಯೂ ಕೇಂದ್ರ ಸರ್ಕಾರ ಪರಿಗಣಿಸಬೇಕು ಎಂದು ನ್ಯಾಯಾಲಯ ಸೂಚಿಸಿದೆ. ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಅವರು ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ನವದೆಹಲಿಯಲ್ಲಿ ಸಮಗ್ರ ಪರಿಶೀಲನಾ ಸಭೆ ನಡೆಸಿದರು. ಸಭೆಯ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡ ಸಚಿವರು ಭಾರತದ ಹಸಿರು ಅಭಿವೃದ್ದಿಯನ್ನು ತ್ವರಿತಗೊಳಿಸುವ ಹಾಗೂ ಈಶಾನ್ಯ ರಾಜ್ಯಗಳಿಗೆ ವಿಶೇಷ ಆದ್ಯತೆ ನೀಡಿ ದೇಶಾದ್ಯಂತ ನವೀಕರಿಸಬಹುದಾದ ಇಂಧನ ಯೋಜನೆಗಳನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಸಭೆಯಲ್ಲಿ ಸುದೀರ್ಘ ಚರ್ಚೆ ನಡೆಸಲಾಯಿತು ಎಂದು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಗಳಾದ ಪಿಎಂ ಸೂರ್ಯಘರ್, ಪಿಎಂ ಕುಸುಮ್ ಮತ್ತು ಪಿಎಂ ಜನ್ಮನ್ ಕಾರ್ಯಕ್ರಮಗಳ ಅನುಷ್ಠಾನದ ಪ್ರಗತಿಯನ್ನು ಸಚಿವರು ಪರಿಶೀಲಿಸಿದರು. ಸಹಕಾರಿ ಒಕ್ಕೂಟ ವ್ಯವಸ್ಥೆಯನ್ನು ಬಲಪಡಿಸಲು, ರಾಷ್ಟೀಯ ಆದ್ಯತೆಗಳ ಸಾಮೂಹಿಕ ಮುಂದಾಳತ್ವವನ್ನು ಬೆಳೆಸಲು ಮತ್ತು ನಿಕಟ ಕೇಂದ್ರ ರಾಜ್ಯ ಸಹಯೋಗದ ಮೂಲಕ ಫಲಿತಾಂಶಗಳನ್ನು ವೇಗಗೊಳಿಸಲು ಜಲಶಕ್ತಿ ಸಚಿವಾಲಯವು ಇಂದು ನವದೆಹಲಿಯಲ್ಲಿ 2 ದಿನಗಳ ಇಲಾಖಾ ಶೃಂಗಸಭೆಯನ್ನು ಆಯೋಜಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನವೀನ ವೇದಿಕೆಯಾಗಿ ಕಲ್ಪಿಸಿಕೊಂಡಿರುವ ಇಲಾಖಾ ಶೃಂಗಸಭೆಗಳ ಸರಣಿಯಲ್ಲಿ ಇದು ಮೊದಲನೆಯ ಶೃಂಗಸಭೆಯಾಗಿದೆ. ಜಗತ್ತು ಕಂಡ ಶ್ರೇಷ್ಠ ಫುಟ್ಬಾಲ್ ಆಟಗಾರರಲ್ಲಿ ಒಬ್ಬರಾದ ಅರ್ಜೆಂಟೀನಾ ಫುಟ್ಬಾಲ್ ತಂಡದ ಲಿಯೋನೆಲ್ ಮೆಸ್ಸಿ ಅಂತಾರಾಷ್ಟೀಯ ಫುಟ್ಬಾಲ್ಗೆ ನಿವೃತ್ತಿ ಘೋಷಿಸುವ ಮೂಲಕ ತಮ್ಮ 20 ವರ್ಷಗಳ ಸುದೀರ್ಘ ಹಾಗೂ ಯಶಸ್ವಿ ಕ್ರೀಡಾ ಜೀವನಕ್ಕೆ ತೆರೆ ಎಳೆದಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ 39 ವರ್ಷದ ಮೆಸ್ಸಿ, ಇನ್ನು ಮುಂದೆ ತಾವು ಅರ್ಜೆಂಟೀನಾ ರಾಷ್ಟೀಯ ತಂಡದ ಜೆರ್ಸಿಯಲ್ಲಿ ಕಣಕ್ಕಿಳಿಯುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ವಿಶ್ವಕಪ್ ಗೆಲುವು, 2 ಕೋಪಾ ಅಮೆರಿಕ ಪ್ರಶಸ್ತಿಗಳು ಹಾಗೂ ದೇಶದ ಪರ ದಾಖಲೆಯ 207 ಪಂದ್ಯಗಳನ್ನು ಆಡಿದ ಹೆಗ್ಗಳಿಕೆಯೊಂದಿಗೆ ಮೆಸ್ಸಿ ಅಂತಾರಾಷ್ಟೀಯ ಅಂಗಳಕ್ಕೆ ವಿದಾಯ ಹೇಳಿದ್ದಾರೆ. ಇತ್ತೀಚೆಗೆ ಸ್ಪೇನ್ ವಿರುದ್ದ ನಡೆದ ವಿಶ್ವಕಪ್ ಫೈನಲ್ ಪಂದ್ಯದ ಸೋಲಿನಿಂದಲೇ ನಿವೃತ್ತಿಯ ಆಲೋಚನೆ ಮನಸ್ಸಿನಲ್ಲಿತ್ತು ಹಾಗೂ ತಂದೆಯ ಅಗಲಿಕೆಯು ಈ ನಿರ್ಧಾರವನ್ನು ಕೈಗೊಳ್ಳಲು ಮತ್ತಷ್ಟು ಪ್ರೇರೇಪಿಸಿತು ಎಂದು ಮೆಸ್ಸಿ ತಿಳಿಸಿದ್ದಾರೆ. ರಾಷ್ಟೀಯ ತಂಡ ಹಾಗೂ ಅಭಿಮಾನಿಗಳೊಂದಿಗೆ ಹೊಂದಿದ್ದ ಭಾವನಾತ್ಮಕ ಸಂಬಂಧದಿಂದಾಗಿ ಈ ನಿರ್ಧಾರ ಅತ್ಯಂತ ನೋವಿನಿಂದ ಕೂಡಿದೆ ಎಂದು ಅವರು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಿರ್ಗಿಸ್ತಾನ್ನಲ್ಲಿಂದು 26ನೇ ಶಾಂಘೈ ಸಹಕಾರ ಸಂಘಟನೆ ಎಸ್ಸಿಒ ಶೃಂಗಸಭೆ, ಪ್ರಧಾನಿ ನರೇಂದ್ರ ಮೋದಿ ಭಾಷಣ. 2 ದಿನಗಳ ಜಿ20 ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ ಗವರ್ನರ್ಗಳ ಸಭೆ, ಭಾರತದ ಉಪಸ್ಥಿತಿಯಲ್ಲಿ ಅಮೆರಿಕ ಆತಿಥ್ಯ. ನವದೆಹಲಿಯಲ್ಲಿಂದು 4ನೇ ಭಾರತ ಜರ್ಮನ್ ಪರಿಸರ ವೇದಿಕೆ ಸಭೆ. 2 ವಾರಗಳ ಸ್ವಚ್ಛತಾ ಪಕ್ವಾಡ 2026 ಅಭಿಯಾನಕ್ಕೆ ಇಂದು ಕೇಂದ್ರ ಸಚಿವ ಜೆಪಿ ನಡ್ಡಾ ಚಾಲನೆ. ಹಾಗೂ ಅಂತಾರಾಷ್ಟೀಯ ಫುಟ್ಬಾಲ್ಗೆ ದಿಗ್ಗಜ ಲಿಯೋನೆಲ್ ಮೆಸ್ಸಿ ನಿವೃತ್ತಿ ಘೋಷಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಗಂಟೆಗೆ.
1: ವಿಜಯಪುರ ಆಕಾಶವಾಣಿ ಕೇಂದ್ರ, ಸಮಯ 7:45. ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ.
2: ಲಕ್ಷ ಲಾಟ್ರಿ ನನ್ಗೆ
3: ಸಿಕ್ಕಿಬಿದ್ರು. ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.

ಎಸ್ ಜಾನಕಿ ಹಾಗೂ ಪಿಬಿ ಶ್ರೀನಿವಾಸ್ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಕೇಳಿ ಗಾಂಧಿನಗರ ಚಿತ್ರದ ಗೀತೆ. ಜೀವದೇಶಂಕರ್ ಅವರ ಗೀತೆ ರಚನೆ, ಸತ್ಯಂ ಅವರ ಸಂಗೀತ.

ಎಸ್ ಜಾನಕಿಯವರ ಹಾಡಿದ್ರಂಥ ಬೆಳ್ಳಿಮೋಡ ಚಿತ್ರದ ಗೀತೆಯನ್ನು ಇದುವರೆಗೆ ಕೇಳಿದ್ರಿ. ಮುಂದಿನ ಗೀತೆಯನ್ನು ಕೊನೆಯದಾಗಿ ಕೇಳಿ. ಭಾಗ್ಯವಂತ ಚಿತ್ರದ ಗೀತೆಯನ್ನು

ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದ್ರಿ. ಇನ್ನಷ್ಟು ಚಿತ್ರಗೀತೆಗಳನ್ನು ಈ ಬೆಳಗ್ಗೆ 8:30 ಕೇಳುತ್ತೀರಿ. ಸಮಯ 8:00 ಆಗಲಿದೆ. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ. AK-47 ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಹರಿಹರನ್ ಹಾಗೂ ಚಿತ್ರಾ.

ಕೇಳುಗರೇ, ಈ ಸಂಜೆ 5:30 ಮಹಿಳಾ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ. ವಿಜಯಪುರ ನಗರದಲ್ಲಿ ರುದ್ರಾಶ್ರಮ ನಡೆಸುತ್ತಿರುವ ಶ್ರೀಮತಿ ಐಶ್ವರ್ಯ ಜಗದಾಳಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕಿರಣ್ ಕುಮಾರ್ ಶೇಖ್ದಾರ್. ಮುಂದಿನ ಗೀತೆಯನ್ನು ಪ್ರಸಾರವಾಗುತ್ತಿದೆ. ಮನೆದೇವರು ಚಿತ್ರದ ಈ ಗೀತೆಯನ್ನು ಹಾಡಿದ್ದಾರೆ ಮನು ಹಾಗೂ ಚಿತ್ರಾ.

0: ಇದುವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದ್ರಿ. ಈಗ ಸಮಯ ಆಗ್ತಾ ಇದೆ 9 ಗಂಟೆ. ಇನ್ನು ಮುಂದೆ ಕೇಳಿ ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮದ ಮರುಪ್ರಸಾರ. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ.
1: ಲಕ್ಷ ಲಾಟ್ರಿ ನನ್ಗೆ
2: ಸಿಕ್ಕಿಬಿದ್ರು.
3: ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.

0: ಆಕಾಶವಾಣಿ ವಿಜಯಪುರ. ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
1: ಕಿಟ್ಟು ಏನ್ ನೀರು ಬಿಟ್ಟಿಪ್ಪ ಕಿಟ್ಟು?
2: ಮಳಿ ಬರಾಕತ್ತದೇನು? ಮಳಿ ಬರಾಕತ್ತದ ಮಳಿ? ನನಗ ಮೊನ್ನೆ ಒಬ್ರು ಗುರುಗಳು ಹೇಳಿದ್ರು,
1: ಏನ್
2: ಹೇಳಂದ್ರ ನೀರು ಇದ್ದರೆ ನಾಳೆ ಇದೆ ಅಂತ.
1: ಹೌದು ಬಿಡು ಕರೆ.
2: ನೀರನ್ನ ಸಂರಕ್ಷಣೆ ಮಾಡ್ತಕ್ಕಂತ ಜವಾಬ್ದಾರಿ ನಮ್ ಮೇಲದ. ಇವತ್ತ ಯಾವ ರೀತಿ ಸಂರಕ್ಷಣೆ ಮಾಡ್ಕೋಬೇಕಂತಕ್ಕಿಂತ ನನಗ ತಲಿಯೊಳಗ್ ಹೊಳ್ಯಾಕತ್ತದ ನೋಡು.
1: ಅಯ್ಯ, ನಿನ್ ತಲಿಯೊಳಗ್ ಹೊಳ್ಯಾಕತ್ತೈತಿ, ನಾನ್ ತಲಿಯೊಳಗ ಹುಳ ಬಿದ್ದಂಗ. ಯಾವ
2: ಏನಾಗ್ಯದಕ್ಕ?
1: ಏನ ಕೇಳರಿ ಕೇಳಿ ನನ್ನ ಮಾತ. ಇಲ್ಲೋ, ಇಲ್ಲಿ ಮಳಿ ಬಂದ್ರ ನೀರು ಉಳಿಸ್ಬೇಕಲ್ವೋ. ನಿನ್ನ ಮಳಿ ಬರ್ಲಿಲ್ಲ ಅಂದ್ರೆ ಎಲ್ಲಿ ನೀರು ಉಳಿಸ್ತಿ? ಮೊದ್ಲ ಮಳಿ ಬಂದ ನೀರು ಹೆಂಗ್ ಉಳಿಸುದು ವಿಚಾರ ಮಾಡ.
2: ಏ ಅಲ್ಲಕ್ಕ, ಈ ಮಳೆಗಾಲದಾಗ ಅತಿ ಹೆಚ್ಚು ಮಳೆ ಬೀಳ್ತಿರ್ತದ, ಹೌದಾ? ಬಹುಪಾಲ ಏನಪ್ಪಾ ಅಂತ ನೀರು ಸಿಗೋದು ಮಳೆಯಿಂದೆ, ಹೌದಾ? ಈ ಮಳಿ ಬಿದ್ದಾಗ ನಾವು ಅದನ್ನ ಹಿಡಿದಿಟ್ಟುಕೊಳ್ಳತಕ್ಕಂತ ಜವಾಬ್ದಾರಿ ನಮ್ಮ ಎಲ್ಲ ನಾಗರಿಕರ ಮೇಲದ. ಯಾಕಂದ್ರೆ ಪೋಲಾಗ್ತಕ್ಕಂತ ನೀರನ್ನ

0: ನಾವು ಹಿಡಿದಿಟ್ಕೋಬೇಕು.
1: ಈ ವರ್ಷ ಬಂದಿದ ಮಳಿ ಮುಂದಿನ ವರ್ಷ ತನ ಬರುವುದಿಲ್ಲ. ಅಂತ 3 ತಿಂಗಳದಾಗ ದಬ ದಬ ನೀರು ಬರುದು, ನೀರು ಬೀಳುವುದು, ಕಂಡಾಪಟ್ಟಿ ಮಳಿ ಬರ್ತಾವ, ದೊಡ್ಡ ದೊಡ್ಡ ಮಳಿಗಳು. ಆ ನೀರು ಹೆಂಗ್ ಸಂಗ್ರಹಣೆ ಮಾಡ್ಬೇಕಂತಿ?
0: ನೋಡಕ ಮಳೆ ನೀರನ್ನು ಕೊಯ್ಲಿರ್ತೈತಿ. ರೈತರು ಏನ್ ಮಾಡ್ರಿ ಗೊತ್ತದ, ಈಗೆಲ್ಲ ಕೃಷಿ ಹೊಂಡಗಳನ್ನ ಮಾಡ್ಯಾರ, ಹೌದಾ? ಮತ್ತ ಅದನ್ನ ಹಿಡಿದಿಟ್ಟುಕೊಳ್ತಕ್ಕಂತ ಪ್ರವೃತ್ತಿ ನಮ್ಮಲ್ಲಿ ಬೆಳಿಬೇಕು. ಮತ್ತೇನಪ್ಪಾ, ಅಲ್ಲಲ್ಲಿ ವಾರ್ಡ್ಗಳನ್ನ ನಿರ್ಮಾಣ ಮಾಡಿದಾರ, ಅಂತರ್ಜಲ ಹೆಚ್ಚಾಗ್ಲಕ್ಕ ಕಾರಣ ಮಾಡಿದಾರ. ಒಟ್ಟು ನೋಡ್ಬೇಕ್ ನೀ ಇಲ್ಲೇ ಬರೇ ಮನ್ಯಾಗ ಕೂತ ಕೇಳ್ತೀಯವ.
1: ಇಲ್ಲ ಹಂಗೇನಿಲ್ಲ, ನಮ್ಮ ಊರಾಗ ಬಾರಿಶ್ಪುರ ಆಗೈತಿ, ಇಜಾಪುರ್ನ್ಯಾಗ ಮೊನ್ನೆ ಎಲ್ಲ ಹುಡುಗರಿಗೆ ಕರ್ಕೊಂಡು ಹೋಗಿದ್ವಿ, ಸೂಟ್ಯಾಗ ಕರ್ಕೊಂಡು ಹೋಗಿದ್ವಿ. ಅಲ್ಲೆಲ್ಲ ನೋಡಿದ್ವಿಪ್ಪ, ಮಾಳಿಗೆ ಮ್ಯಾಗ ನೀರು ಬೀಳೋದು ಪನ್ನೊಳಗಿ ಮುಖಾಂತರ ನೆಲಕ್ಕೆ ಉಣಿಸ್ತಾರಂತ. ಮತ್ತ ಇನ್ನೊಂದ್ ಕಡೆ ನೋಡಿದ್ವಿ, ಅಲ್ಲೇ ಇನ್ನೊಂದ್ ಕಡೆ ಏನ್ ಮಾಡಿದ್ವಿ, ಒಟ್ಟ 1-2 ಎಕರೆದಾಗ ಮಾಡ್ಯಾರ ಕಿಟ್ಟು. ಆ ನೀರ್ ಮಳಿ ನೀರ್ ಬಿದ್ದಂತ ನೀರ ಆ ಬಾವಿಗೆ ಪೈಪ್ ಲೈನ್ ಮಾಡ್ಯಾರ.
0: ನೋಡ್ ಮತ್ತ ಇನ್ನೀ ಎಲ್ಲ ಗತಿಯಲ್ಲ, ಈಗ ಒಂದ್ ನೆನಪಾಯ್ತು ನೋಡು, ಈ ವ್ಯರ್ಥವಾಗಿ ಹೋಗ್ತಕ್ಕಂತ ನೀರನ್ನ ಯಾವ ರೀತಿ ಸಾರ್ವಜನಿಕರು ಸಂಗ್ರಹ ಮಾಡ್ತಾರ ಅಂತಕ್ಕಂತ ತಿಳಿ ಬರ್ತದ. ಮತ್ತ ಇದು ಭವಿಷ್ಯದ ಒಂದು ಬೆಳಕಿಗೆ ಬಹಳಷ್ಟು ಕಾರಣ
1: ಆಗ್ತದೆ,
0: ಹೌದಾ? ಮತ್ತ ನೋಡು, ಸರ್ಕಾರಿ ಶಾಲೆ ಕಟ್ಟಡ ಮೇಲಾಗ್ಲಿ ಅಥವಾ ಸರ್ಕಾರಿ ಕಟ್ಟಡ ಮೇಲಾಗ್ಲಿ, ಅಲ್ಲಿ ಮಳೆ ನೀರನ್ನ ಕೊಯ್ಲು ಮಾಡಿರ್ತಾರ.
1: ನೋಡಪ್ಪ,
0: ಅದನ್ನ ಮತ್ತ ನಾವು ವರ್ಷವಿಡೀ ಅದನ್ನ ಬಳಕೆ ಮಾಡ್ಕೊಳ್ಬಹುದು. ಮತ್ತ ಮಳೆ ನೀರು ಅತ್ಯಂತ ಶುದ್ಧವಾದಂತ ನೀರು,
1: ಹೌದೌದು,
0: ಎಲ್ಲದಕ್ಕೂ ಕೂಡ ಅದನ್ನ ಬಳಕೆ ಮಾಡ್ಕೊಳ್ಬಹುದು.
1: ನೋಡಿಲಿ ನಾ ಏನ್ ಮಾಡ್ತೀನಿ ಗೊತ್ತೇನ ಕಿಟ್ಟು, ಮಳೆಗಾಲ ಹೋಗುತ್ತನ ನಾವ್ 1-4 ಬ್ಯಾರಲ ಮಾಡ್ಬಿಟ್ಟಿನಿ, ಆ ಬ್ಯಾರಲ ಪನ್ನೊಳಗಿ ನೀರಿಗೆ ಹಿಡಿದು ಬಿಡ್ತೀನಿ. ಒಗ್ಯಾಣ ಬಾಂಡೆ ದನ ಕರ ನೀರ್ ಕುಡ್ಸಾಕ ತೊಳ್ಸಾಕ ಎಲ್ಲ ಅವದ ಉಪಯೋಗ ಮಾಡ್ತೀನಿ.
0: ಇವತ್ತಿನ ಕಾಲದಾಗ ಏನಾಗ್ಲಿಕ್ಕತ್ತದಪ್ಪ ಅಂತಂದ್ರ, ಈ ಕಾಡಿನ ನಾಶ, ಅರಣ್ಯ ನಾಶದಿಂದ ಮಳಿ ಕಡಿಮೆ ಆಗ್ಲಿ, ಮಳೆ ಬಿದ್ದಿರ್ತಕ್ಕಂತ ಈ ಸಮಯವನ್ನ ನಾವು ನೀವು ಎಲ್ಲ ಸದುಪಯೋಗ ಪಡ್ಕೋಬೇಕು.
1: ಅಷ್ಟೇ ಅಲ್ಪ, ಈಗ ಏನ್ ಮಾಡುದು ಗೊತ್ತೇನ, ಬರೀ ಮಳಿ ನೀರ, ಮಳಿ ಕಾಡ ನಾಡ ಇದ್ರ ಬರ್ತೈತಿ. ದೊಡ್ಡ ದೊಡ್ಡ ಮರ ಕಡದ ಕಿಶಿಂದ ಮನೆಗೆ ಬೇಕಾದಂತ ಉಪಯೋಗ ಬೇಕಾದಂತ ಸಾಮಾನ್ ಮಾಡ್ಕೊಳ್ಳುದು, ಒಲಿಗೆ ಹಚ್ಚುದು ಮಾಡ್ತಿದ್ವಿ. ಈಗ ಏನ್ ಮಾಡುನು, ಹಿಂದ್ ಮಾಡಿದ ತಪ್ಪ ಮುಂದ್ ಮಾಡುದು ಬೇಡ. ಒಂದ್ ಹೆಜ್ಜೆ ಮುಂದಿಡುನು, ಅದು ಎಂತ ಹೆಜ್ಜೆ ಅಂದ್ರ ನನ್ ತಲೆಯಾಗ ಬಂದೈತಿ, ಒಂದ್ ಗಿಡ ನಡುನತ್ತ. ತಿಂಗಳಿಗೆ ಒಂದ್ ಗಿಡ ನಟ್ರ ವರ್ಷಕ್ಕೆ 12 ಗಿಡ
0: ಬೆಳಿತಪ್ಪ ಅಂತಂದ್ರ ಎಷ್ಟು ಗಿಡಗಳನ್ನ ಬೆಳೆದೀವಿ.
1: ಅದಕ್ಕ ನಾನು ನೀನು ನಾವು ಜಗತ್ತಿಗೆ ಏನು ಕೊಟ್ವಿ, ನಮಗೆ ಇಷ್ಟೆಲ್ಲ ಬೆಳಕ ಮಳಿ ಗಾಳಿ ಎಲ್ಲ ಕೊಟ್ಟೈತಪ್ಪ, ಅದಕ್ಕೆ ನಾವು ಒಂದು ಗಿಡ ಹಚ್ಚಿ ಕಿಶಿಂದ ತಿಂಗಳಿಗೆ ಒಂದು ಗಿಡ ಹಚ್ಚೋದು ಏನು ಭಾಳ ದೊಡ್ಡ ಕೆಲಸ ಅಲ್ಲ. ಹಚ್ಚಿ ಒಂದಿಟ್ಟು ನೀರು ಉಣಿಸುನತ್ತ, ಮುಂದೆ ನಮ್ಮ ಪೀಳಿಗೆಗೆ ಮಳಿ ಗಾಳಿ ಚೆನ್ನಾಗಿ ಬರ್ತೈತಿ.
0: ಖಂಡಿತ ಲಕ್ಷ್ಮಕ್ಕ, ಮತ್ತ ಪ್ರತಿ ಹನಿ ಕೂಡ ಅಮೂಲ್ಯ ಅದ. ಈ ನೀರನ್ನ ಸದ್ವಿನಿಯೋಗ ಮಾಡ್ಕೊಳ್ಬೇಕಪ್ಪ ಅಂತಂದ್ರ ನಾವು ಗಿಡ ಮರಗಳನ್ನ ಹಚ್ಚಲೇಬೇಕು, ಸರಿಯಾಗಿ ನಾವು ಬಳಕೆ ಮಾಡ್ಕೊಳ್ಬೇಕು, ಹೌದಾ? ಅದನ್ನ ನಾನು ಈಗಾಗಲೇ ನೀನು ಹೇಳಿದೆ, ಮಳೆ ನೀರನ್ನ ಕೊಯ್ಲು ಮೂಲಕ ವಾರ್ಡ್ಗಳನ್ನ ನಿರ್ಮಾಣ ಮಾಡೋದ್ರ ಮೂಲಕ ಕೃಷಿಕರು ಮಾಡ್ತಿರ್ತಾರ, ಹೌದಲ್ಲ? ಅವ್ರ ನೋಡಿ ನಾವು ಕಲಿಬೇಕಾಗೈತಿ. ಮಳೆ ನೀರು ಇದು ಅಮೂಲ್ಯವಾದಂತ ವಸ್ತು.
1: ಮತ್ತೆ ಇನ್ನೊಂದೇನು ಗೊತ್ತೇನು, ಮೊದ್ಲ ಮೋರಿಗೆ ಬಿಡ್ತಿದ್ಯಪ್ಪ ನೀರ್, ಈಗ ಮಾಯಿನ ಗಿಡ ಪೇರು ಗಿಡ ನಿಮ್ ಮಾವು ಹಚ್ಚ್ಯಾನ, ಅದಕ್ಕ ಪೈಪ್ ಜೋಡಿಸ್ಬಿಡ್ರಿ ಅಂತ ಹೇಳಿ ನಮ್ಮ ಮನೆ ಬರ್ಪೂರ್ ಆಗಿ ಎಂತಿಂತಾವ್ ಕಾಯದು ಈ ವರ್ಷಿನ ಕಾಲಕ್ಕೆ ಮಾಯಿನ್ಕಾಯ ಐತಿ, ಅದಕ್ಕ ಹಂಗ ಮಾಡಾಕತ್ತೀನಿ.
0: ಈ ಸಂಗ್ರಹ ಮಾಡಿರ್ತಕ್ಕಂತ ನೀರು ನಾವು ಮರುಬಳಕೆ ಮಾಡ್ಕೊಳ್ಬಹುದು. ಮತ್ತೆ ಇನ್ನು ಹೊಲ್ದಾಗ ಏನ್ ಮಾಡಿರ್ತಾರ ಗೊತ್ತೇನು, ಈ ಬೋರ್ವೆಲ್ ಅತ್ತೆಲ್ಲ ಬಂದ್ ಬಿದ್ದಿರ್ತಾವ ಗೊತ್ತೇನು, ಅದ್ರ ಮಗ್ಗಲ್ಕ ಏನ್ ಮಾಡಿರ್ತಾರಪ್ಪ ಅಂತಂದ್ರ ಇಂಗು ಗುಂಡಿಗಳನ್ನ ತೊಡಿರ್ತಾರ,
1: ಅಂತರ್ಜಲ ಮಟ್ಟ ಹೆಚ್ಚಾಗ್ತದೆ.
0: ಹಂಗ ಪ್ರತಿಯೊಬ್ರು ಹೊಲದಾಗ ಕೂಡ ಮಾಡಿದ್ರು ಕೂಡ ಅಂತರ್ಜಲ ಮಟ್ಟ ಹೆಚ್ಚಾಗ್ತದ. ಈ ಮಳೆ ನೀರಿನಿಂದ ಸಾಕಷ್ಟು ಲಾಭ ಅದ, ಅದು ನಾವು ನೀವು ಎಲ್ಲ ತಿಳ್ಕೊಬೇಕು.
1: ಹೌದಪ್ಪ, ಈಗ ಈ ವರ್ಷಿನ ಕಾಲಕ್ಕೆ ಯಾಕ ಕಡಿಮೆ ಮಳೆ ಆಗಿ ಅನ್ನಕತ್ತಿದ್ವಿ, ನಾವು ಯಾಕೆ ಕಡಿಮೆ ಆಗೈತೆ ಅನ್ನೋದು ಸ್ವಲ್ಪ ಕೂತ್ ವಿಚಾರ ಮಾಡಿದಾಗ, ಈಗ ನೀನಾ ಕೂತ್ ವಿಚಾರ ಮಾಡಿದ್ವಿ ಗೊತ್ತಾಯ್ತು. ಅದಕ್ಕೆ ಇನ್ನೇನ್ ಮಾಡುನು, ಬಂದ ಮಳೆ ನೀರ ಕಾಯುನು ಅದನ್ನ ಭೂಮಿಗೆ ಬಿಡುನು, ಅಂತರ್ಜಲ ಮಟ್ಟ ಹೆಚ್ಚ ಮಾಡುನು, ಮತ್ತ ಅದ್ರ ಜೋಡಿ ಏನ್ ಮಾಡುನು ಪಣ ತೊಡುನು, ತಿಂಗಳಿಗೆ ಒಂದ್ ಗಿಡ ನಡುನು, ಆ ಗಿಡ ಸ್ವಲ್ಪ ಎತ್ತರಕ್ಕೆ ಬೆಳೆಯುತ್ತನ ಜವಾಬ್ದಾರಿ ನಂದು ನಿಂದು ಏನ್ಪ ನಮ್ಮಿಬ್ಬರದು. ಯಾಕಂದ್ರೆ ಸ್ವಲ್ಪ ನೀರು ಒಯ್ದು ಹಾಕುದು, ಮತ್ತೆ ಮುಳ್ಳಿನ ಕಟಿ ಕಡಿದ ಕಿಶಿಂದ ಅದಕ್ಕೆ ಸುತ್ತಲ ದನ ಕರು ತಿನ್ಲಾರ್ದಂಗ ನೋಡ್ಕೊಳ್ಳುದು, ಹೌದಿಲ್ಲ? ಏನಂತಿ ಈಗ ಆಗ ಈಗ ಅನ್ನೋದು ಬೇಡ, ಸಮಯ ನಷ್ಟ ಮಾಡೋದು ಬೇಡ, ನಡಿ ತಗೋ ನೀವೊಂದು ಬೇನ್ ಗಿಡ
0: ತಗೋಳಗ
1: ಹೇಳು.
0: ಮಳೆ ನೀರು ಉಳಿಸಿ
1: ಭವಿಷ್ಯವನ್ನು ಬೆಳೆಸಿ,
0: ಪ್ರತಿ ಹನಿ ಉಳಿದರೆ
1: ನಾಳಿನ ಬದುಕು ಉಳಿಯುತ್ತದೆ,
0: ನೀರಿನ ಸಂರಕ್ಷಣೆ
1: ನಮ್ಮೆಲ್ಲರ ಜವಾಬ್ದಾರಿ,
0: ಇಂದೇ ಮಳೆ ನೀರು ಸಂಗ್ರಹಿಸಿ
1: ನಾಳಿನ ನೀರಿನ ಸಮಸ್ಯೆ ತಪ್ಪಿಸಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು
0: ಭಾರತಿ ಸುಣಗಾರ್,
1: ಪಿಬಿ ಡೊಳ್ಳಿ.

ಶ್ರೋತೃಗಳಿಗೆಲ್ಲ ನಮಸ್ಕಾರ. ನೀತಿ ಕಥೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಅದೊಂದು ಬೇಸಿಗೆ ಕಾಲದ ದಿನ, ಅಲ್ಲಿ ಮೊಲಗಳ ವಾಸವಾಗಿತ್ತು. ಅಲ್ಲಿನ ಎಲ್ಲಾ ನೆಲವು ಕೂಡ ಒಣ ಹೋಗ್ಬಿಟ್ಟಿತ್ತು. ರಣರಣ ಬಿಸಿಲು, ತಿನ್ನಲು ಏನು ಸಿಕ್ಕದೆ ಮೊಲಗಳೆಲ್ಲ ಹೈರಾಣಾದವು. ಹೀಗಿರಬೇಕಾದ್ರೆ ಪೊದೆಯೊಂದರಲ್ಲಿ ಕೆಲವು ಮೊಲಗಳು ಸೇರಿ ವಿಚಾರ ವಿನಿಮಯ ಮಾಡಿಕೊಂಡ್ವು. ಒಂದು ಮೊಲ ಮಾತಿಗೆ ಮೊದಲು ಮಾಡಿ, ನೋಡಿ ಸ್ನೇಹಿತರೆ, ದೇವರು ನಮ್ಗೆಲ್ಲ ಬಹಳ ಅನ್ಯಾಯ ಮಾಡಿದ್ದಾನೆ. ನಮ್ಮನ್ನ ಇಷ್ಟು ಸಣ್ಣವರನ್ನಾಗಿಯೂ ದುರ್ಬಲರನ್ನಾಗಿಯೂ ಮಾಡಿ ಬಹು ಅಪಕಾರ ಮಾಡಿದ್ದಾನೆ. ಸಾರಂಗಗಳಂತಹ ಕೋಡುಗಳನ್ನ ನಮ್ಗೆ ಕೊಟ್ಟಿಲ್ಲ, ಬೆಕ್ಕಿನಂತಹ ಪ್ರಬಲ ಪಂಜುಗಳನ್ನು ಕೂಡ ನಮಗೆ ಕೊಡಲಿಲ್ಲ. ಶತ್ರುಗಳಿಂದ ಆತ್ಮರಕ್ಷಣೆ ಮಾಡಿಕೊಳ್ಳಲಿಕ್ಕಾಗಿ ನಮಗೆ ಆತ ಏನ್ ಕೊಟ್ಟಿದ್ದಾನೆ? ಏನೂ ಇಲ್ಲ, ಕೇವಲ ಬೆಂತೋರಿಸಿ ಕಾಲಿಗೆ ಬುದ್ಧಿ ಹೇಳೋದು. ಅಲ್ಲದೆ ಎಲ್ಲರ ಕಾಟವೂ ಕೂಡ ನಮ್ಗೇನೆ ಇದೆ. ಈ ಮಧ್ಯದಲ್ಲಿ ಇನ್ನೊಂದು ಮೊಲ ಮಾತಿಗಿಳಿತು. ನಾನಿನ್ನು ಈ ದುಃಖಪೂರಿತ ಜೀವನವನ್ನ ಸಹಿಸಲಿಕ್ಕೆ ಸಾಧ್ಯ ಇಲ್ಲ, ಯಾವ್ದಾದ್ರೂ ಕೆರೆಯಲ್ಲಿ ಮುಳುಗಿ ಸತ್ತೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳ್ತು. ಇದ್ರೊಂದಿಗೆ ಮೂರನೇ ಮೊಲನು ಕೂಡ ದನಿಗೂಡಿಸ್ತು. ನನಗೂ ಹಾಗೆ ಅನ್ನಿಸ್ತಾ ಇದೆ, ಈ ದುಃಖವನ್ನ ನನಗೆ ಇನ್ನು ಮುಂದೆ ಸಹಿಸೋದು ಸಾಧ್ಯನೇ ಇಲ್ಲ, ನಾನು ಈಗ್ಲೇ ಹೋಗಿ ಕೆರೆಯಲ್ಲಿ ಮುಳುಗಿ ಸತ್ಬಿಡ್ತೀನಿ ಅಂತ ಹೇಳ್ತು. ಈ ಮಾತಿಗೆ ಉಳಿದೆಲ್ಲ ಮೊಲಗಳು ಕೂಡ ದನಿ ಕೂಡಿಸಿದ್ವು. ಹೌದು, ನಡೀರಿ ನಡೀರಿ, ನಾವೆಲ್ಲರೂ ನಿಮ್ಮೊಡನೆ ಬರ್ತೀವಿ, ನಾವೆಲ್ಲರೂ ಕೂಡಿಯೇ ಬಾಳ್ದವರು, ಈಗ ಕೂಡಿಯೇ ಸಾಯೋಣ. ಹೀಗೆ ಮೊಲಗಳೆಲ್ಲ ಆತ್ಮಹತ್ಯೆ ಮಾಡಿಕೊಳ್ಳುವ ನಿರ್ಧಾರ ಮಾಡಿ ಕೆರೆಯ ದಾರಿ ಹಿಡಿದ್ವು. ಆಗ ಅನೇಕ ಕಪ್ಪೆಗಳು ಕೆರೆಯಿಂದ ಮೇಲೆ ಬಂದು ಕೆರೆಯ ದಂಡೆಯ ಮೇಲೆ ಕುಳಿತಿದ್ವು. ಹೀಗೆ ಮೊಲಗಳ ದಂಡು ಕೆರೆಯ ಹತ್ತಿರ ಬರೋದನ್ನ ಅಲ್ಲಿನ ಕಪ್ಪೆಗಳು ನೋಡಿದ್ವು. ಅವೆಲ್ಲ ತಕ್ಷಣವೇ ಪಟಪಟನೆ ಕೆರೆಯಲ್ಲಿ ಹಾರಿಕೊಂಡ್ವು. ತಮ್ಮನ್ನ ಕಂಡು ಹೆದರಿ ಕೆರೆಗೆ ಹಾರಿದ ಕಪ್ಪೆಗಳನ್ನ ಕಂಡ ಮೊಲಗಳೆಲ್ಲ ಆಶ್ಚರ್ಯವಾಗಿ ನಿಂತು ನೋಡ ಹತ್ತಿದ್ವು. ಅದರಲ್ಲಿರೋ ಒಂದ್ ಮೊಲ ಹೇಳ್ತು, ಸ್ನೇಹಿತರೆ ನಿಲ್ಲಿ, ಯಾರು ಕೆರೆಗೆ ಧುಮುಕಬೇಡಿ, ಇನ್ನು ನಾವು ಪ್ರಾಣ ಕಳೆದುಕೊಳ್ಳುವ ಅಗತ್ಯವಿಲ್ಲ. ಈ ದೈವ ನಿರ್ಮಿತವಾದ ಪ್ರಪಂಚದಲ್ಲಿ ನಮಗಿಂತಲೂ ದುರ್ಬಲವಾದ ಹೆದರುವ ಪೊಕ್ಲು ಜೀವಿಗಳಿರುವಾಗ ನಾವೇಕೆ ನಿರಾಶರಾಗಿ ಜೀವನ ಕೊಡಬೇಕು, ನಮ್ಮ ಅಮೂಲ್ಯವಾದ ಜೀವನವನ್ನ ಯಾಕೆ ಕಳೆದುಕೊಳ್ಬೇಕು ಅಂತ ತಿಳಿಸ್ತು. ಆಗ ಈ ಮಾತನ್ನ ಕೇಳಿ ಎಲ್ಲಾ ಮೊಲಗಳು ಆತ್ಮಹತ್ಯೆ ಮಾಡಿಕೊಳ್ಳೋ ವಿಚಾರದಿಂದ ಹಿಂದೆ ಸರಿದುವು. ಶ್ರೋತೃಗಳೇ ಕೇಳಿದ್ರಲ್ಲ ಕಥೆಯನ್ನ, ಬಂದ ಕಷ್ಟಗಳು ನಿಲ್ಲೋದಿಲ್ಲ, ಒಂದು ಪರಿಹಾರ ಅನ್ನೋದು ಇದ್ದೇ ಇರ್ತದೆ. ಅದಲ್ಲದೆ ನಮ್ಗೆ ಇರುವಂತಹ ಸಾಮರ್ಥ್ಯ ಕಡಿಮೆ, ಇನ್ನುಳಿದವರಿಗೆ ಇರುವಂತಹ ಸಾಮರ್ಥ್ಯ ಹೆಚ್ಚು ಅಂತ ಭಾವಿಸಿ ನಾವು ನಮ್ಮಲ್ಲಿರುವಂತಹ ಸಾಮರ್ಥ್ಯ ಕೌಶಲ್ಯದ ಬಗ್ಗೆ ಕೀಳರಿಮೆಯನ್ನ ಹೊಂದದೆ ನಾವು ಆತ್ಮವಿಶ್ವಾಸದಿಂದ ನಮ್ಮ ಸ್ವ ಸಾಮರ್ಥ್ಯದಿಂದ ನಾವು ನಮ್ಮ ಜೀವನವನ್ನ ಸಫಲ ಮಾಡಿಕೊಳ್ಬೇಕು ಅನ್ನೋದು ಈ ಕಥೆಯ ನೀತಿ. ನಮಸ್ಕಾರ.

0: ನೀತಿ ಕಥೆಯನ್ನ ನಮ್ಮೊಂದಿಗೆ ಹಂಚಿಕೊಂಡವರು ಸುಮಾ ಕೆರೂರ್. ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ.
1: ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು. ಈಗ ಕೇಳಿ ಸ್ಪೆಷಲ್ ಮಿಕ್ಸ್ ಮಿಶ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಒಂದು ಭಕ್ತಿಗೀತೆ ಹಾಡಿದ್ದಾರೆ ಶ್ರೀಪಾದ್ ಹೆಗಡೆ, ಸದಾಶಿವ್ ಪಾಟೀಲ್.

ಇದುವರೆಗೆ ಸ್ಪೆಷಲ್ ಮಿಕ್ಸ್ ಮಿಶ್ರಗೀತೆಗಳ ಕಾರ್ಯಕ್ರಮ ಕೇಳಿದ್ರಿ. ಈಗ ಸಮಯ 9:30 ಕೇಳಿ ಕನ್ನಡ ಚಿತ್ರಗೀತೆಗಳು. ಯಜಮಾನ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಚಿತ್ರಾ.

ಇದುವರೆಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬಂತು ವಿಜಯಪುರ ಆಕಾಶವಾಣಿ ಕೇಂದ್ರದಿಂದ. ಈಗ ಸಮಯ ಬೆಳಗಿನ 10 ಗಂಟೆ ಆಗ್ತಾ ಇದೆ. ಇನ್ನು ಮುಂದೆ ಗಾನಗಂಗೆ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಕೇಳಿ.

0: आज के कार्यक्रम में आपके साथ मृदंगम पर यशवंत हम्पी होली और घटम पर वरुण राजशेखरन संगत कर रहे थे। इसी के साथ आज की रविवासरीय अखिल भारतीय संगीत सभा अब यहीं संपन्न होती है। ये कार्यक्रम आकाशवाणी के दिल्ली केंद्र के स्टूडियो में रिकॉर्ड किया गया और आकाशवाणी के दिल्ली केंद्र से ही प्रसारित किया गया।
1: He was accompanied on Mridangam by Yashwant Hampi Holi and on Ghatam by Varun Rajashekharan. With that, we conclude tonight's Ravivasriya Akhil Bharatiya Sangeet Sabha. This program was earlier recorded in the studios of Akashvani Delhi and was broadcast from the Delhi station of Akashvani.
2: ಇದುವರೆಗೂ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದ ಧ್ವನಿ ಮುದ್ರಣದಲ್ಲಿ ಜಿ ರಾಘವೇಂದ್ರ ಪ್ರಸಾದ್ ಅವರಿಂದ ಕರ್ನಾಟಕ ಶೈಲಿಯ ವೈಲಿನ್ ವಾದನವನ್ನು ಕೇಳಿದಿರಿ. ಇದು ಆಕಾಶವಾಣಿ ದೆಹಲಿ ಕೇಂದ್ರದ ಕೊಡುಗೆ. ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 10:05:30. ಗಾನಗಂಗೆ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಗಾನಗಂಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಎಂದಿನಂತೆ ಮಾತು, ಮಾಹಿತಿ ಹಾಗೂ ಗೀತೆಗಳೊಂದಿಗೆ ನಾವು ನಿಮ್ಮನ್ನ ಭೇಟಿಯಾಗ್ತೀವಿ ಈ ಕಾರ್ಯಕ್ರಮದಲ್ಲಿ. ಅನ್ನಂ ಪರಬ್ರಹ್ಮಸ್ವರೂಪಂ ಅಂತ ಹೇಳಲಾಗುತ್ತೆ. ಅಂದರೆ ಅನ್ನವೇ ಸಾಕ್ಷಾತ್ ಪರಬ್ರಹ್ಮನ ಸ್ವರೂಪ ಎಂಬ ಅರ್ಥ ಬರುತ್ತೆ. ನಮ್ಮ ಜೀವನವನ್ನು ಉಳಿಸುವ ಮುಖ್ಯ ಆಧಾರ ಅನ್ನ. ಅನ್ನವಿಲ್ಲದೆ ಜೀವಿಗಳ ಬದುಕು ಸಾಧ್ಯವಿಲ್ಲ. ಆದ್ದರಿಂದ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅನ್ನವನ್ನು ದೇವರ ಸ್ವರೂಪ ಅಂತ ಗೌರವಿಸಲಾಗುತ್ತೆ. ಇನ್ನು ಅನ್ನ ಕೇವಲ ಹೊಟ್ಟೆ ತುಂಬಿಸುವಂತಹ ವಸ್ತು ಅಲ್ಲ, ಅದು ನಮ್ಮ ಜೀವಕ್ಕೆ ಶಕ್ತಿ ನೀಡುವ ಅಮೂಲ್ಯವಾದ ಸಂಪತ್ತು. ಅದು ನಮ್ಮ ದೇಹಕ್ಕೆ ಶಕ್ತಿಯನ್ನು ನೀಡುತ್ತೆ, ಬೆಳವಣಿಗೆಗೆ ಸಹಾಯ ಮಾಡುವುದರ ಜೊತೆ ಜೊತೆಗೆ ಉತ್ತಮ ಆರೋಗ್ಯದ ಅಡಿಪಾಯವಾಗಿದೆ. ಇದರ ಮಹತ್ವವನ್ನು ಜನರಿಗೆ ತಿಳಿಸುವ ಉದ್ದೇಶದಿಂದ ಪ್ರತಿ ವರ್ಷ ಸೆಪ್ಟೆಂಬರ್ 1 ರಿಂದ 7 ತಾರೀಕಿನವರೆಗೆ ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹ ಅಂತ ಆಚರಿಸಲಾಗುತ್ತೆ. ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಹಣ, ಮನೆ, ಆಸ್ತಿ ಎಲ್ಲವೂ ಮುಖ್ಯವೇ. ಆದರೆ ಇವೆಲ್ಲ

ಎಲ್ಲಕ್ಕಿಂತ ಅಮೂಲ್ಯವಾದ ಸಂಪತ್ತು ಹೊಂದಿದೆ, ಅದುವೇ ಉತ್ತಮ ಆರೋಗ್ಯ. ನಾವು ಸೇವಿಸುವಂತಹ ಆಹಾರದಲ್ಲಿ ನಮ್ಮ ದೇಹಕ್ಕೆ ಅಗತ್ಯವಾದಂತಹ ಪೋಷಕಾಂಶಗಳು ಸರಿಯಾದ ಪ್ರಮಾಣದಲ್ಲಿ ಇದ್ದಾಗ ಮಾತ್ರ ನಮ್ಮ ದೇಹ ಮತ್ತು ಮನಸ್ಸು ಆರೋಗ್ಯವಾಗಿರುತ್ತೆ. ಆಹಾರವೇ ಔಷಧ, ಆರೋಗ್ಯವೇ ಸಂಪತ್ತು. ಆದ್ರಿಂದ ಕೇವಲ ಹೊಟ್ಟೆ ತುಂಬಿದ್ರೆ ಸಾಲದು, ದೇಹಕ್ಕೆ ಬೇಕಾದ ಸರಿಯಾದ ಪೋಷಕಾಂಶಗಳು ಸಿಗಬೇಕು. ಹಾಗಾದ್ರೆ ಪೌಷ್ಟಿಕಾಂಶ ಅಂದ್ರೆ ಏನು? ನಾವು ಪ್ರತಿದಿನ ಸೇವಿಸ್ತಾ ಇರುವಂತಹ ಆಹಾರದಲ್ಲಿ ನಮ್ಮ ದೇಹಕ್ಕೆ ಅಗತ್ಯ ಇರುವಂತಹ ಪೋಷಕಾಂಶಗಳು ಸಿಗ್ತಾ ಇದೆಯಾ ಅಂತ ನಾವು ಯೋಚನೆ ಮಾಡಿದ್ರೆ ನಮ್ಮ ಹಿರಿಯರ ಆಹಾರ ಪದ್ಧತಿ ನಿಜಕ್ಕೂ ಸರಿಯಿತ್ತೇನೋ ಅನ್ಸುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಯುವಜನತೆ ಪಾಶ್ಚಿಮಾತ್ಯ ಆಹಾರ ಪದ್ಧತಿಗೆ ಮಾರು ಹೋಗಿ ಎಲ್ಲರೂ ಫಾಸ್ಟ್ ಫುಡ್ ಅಥವಾ ಇನ್ಸ್ಟೆಂಟ್ ಫುಡ್ಗಳತ್ತ ಹೆಚ್ಚು ಒಲವು ತೋರ್ತಿರೋ ಹಾಗಿದೆ. ಇದೀಗ ಕೇಳಿ ಒಗ್ಗರಣೆ ಚಿತ್ರಕ್ಕಾಗಿ ಕೈಲಾಶ್ ಖೇರ್ ಅವರು ಹಾಡಿದ್ದಾರೆ. ಜಯಂತ್ ಕಾಯ್ಕಿಣಿ ಅವರ ಗೀತರಚನೆಗೆ ಇಳಯ ರಾಜ ಅವರು ಸಂಗೀತವನ್ನು ನೀಡಿದ್ದಾರೆ.

0: ಸ್ನೇಹಿತರೆ, ಪೌಷ್ಟಿಕಾಂಶ ಎಂದ್ರೆ ಏನು ಅಂತ ನೋಡಿದ್ರೆ, ನಮ್ಮ ದೇಹದ ಬೆಳವಣಿಗೆ, ಶಕ್ತಿ, ಆರೋಗ್ಯ ಮತ್ತು ದೇಹದ ಸರಿಯಾದ ಕಾರ್ಯನಿರ್ವಹಣೆಗೆ ಪೂರಕವಾಗಿರುವಂತಹ ಪೋಷಕ ಪದಾರ್ಥಗಳನ್ನು ಪೌಷ್ಟಿಕಾಂಶ ಅಂತ ಹೇಳಲಾಗುತ್ತೆ. ನಾವು ಸೇವಿಸುವಂತಹ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ಸ್ಗಳು ದೇಹಕ್ಕೆ ಶಕ್ತಿಯನ್ನು ನೀಡಿದ್ರೆ, ಪ್ರೋಟೀನ್ಗಳು ದೇಹದ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಕೊಬ್ಬು ಶಕ್ತಿ ಮತ್ತು ದೇಹದ ಕೆಲವು ಕಾರ್ಯಗಳಿಗೆ ಸಹಾಯಕವಾದರೆ, ವಿಟಮಿನ್ಗಳು ದೇಹವನ್ನು ಆರೋಗ್ಯವಾಗಿಡಲು ಸಹಾಯ ಮಾಡುತ್ತೆ. ಖನಿಜಾಂಶಗಳು ಮೂಳೆ ಮತ್ತು ದೇಹದ ಇತರ ಕಾರ್ಯಗಳಿಗೆ ಸಹಕಾರಿಯಾದರೆ, ನೀರು ದೇಹದ ಸರಿಯಾದ ಕಾರ್ಯನಿರ್ವಹಣೆಗೆ ಅತ್ಯಗತ್ಯ. ಹೀಗೆ ಕೇವಲ ಹೊಟ್ಟೆ ತುಂಬಿಸುವ ಆಹಾರಕ್ಕಿಂತ ದೇಹವನ್ನು ಆರೋಗ್ಯವಾಗಿಡುವಂತಹ ಪೌಷ್ಟಿಕ ಆಹಾರವೇ ಅತಿ ಮುಖ್ಯ. ಹಾಗಾದರೆ ಯಾವ ಯಾವ ಆಹಾರಗಳಲ್ಲಿ ಯಾವ ರೀತಿಯ ಪೌಷ್ಟಿಕಾಂಶಗಳು ಲಭ್ಯವಿರುತ್ತೆ ಅಂತ ನೋಡ್ತಾ ಹೋಗೋಣ. ಅಕ್ಕಿ, ಗೋಧಿ, ರಾಗಿ, ಜೋಳ, ಸಜ್ಜೆ ಮತ್ತು ಆಲೂಗಡ್ಡೆಯಲ್ಲಿ ಕಾರ್ಬೋಹೈಡ್ರೇಟ್ಸ್ಗಳು ಹೇರಳವಾಗಿರುತ್ತೆ. ಬೇಳೆಕಾಳುಗಳಾದಂತಹ ತೊಗರಿಬೇಳೆ, ಹೆಸರುಬೇಳೆ, ಕಡಲೆಕಾಳು, ಹಾಲು, ಮೊಸರು, ಮೊಟ್ಟೆ, ಮೀನಿನಲ್ಲಿ ದೇಹದ ಬೆಳವಣಿಗೆಗೆ ಸಹಾಯವಾಗುವಂತಹ ಪ್ರೋಟೀನ್ ಅಂಶ ಹೆಚ್ಚಾಗಿರುತ್ತೆ. ಕಡಲೆಕಾಯಿ, ಬಾದಾಮಿ, ಎಳ್ಳು, ತುಪ್ಪ ಮತ್ತು ಎಣ್ಣೆಯಲ್ಲಿ ಕೊಬ್ಬಿನಾಂಶ ಹೆಚ್ಚಿರುತ್ತೆ. ಕ್ಯಾರೆಟ್ ಮತ್ತು ಸೊಪ್ಪುಗಳಲ್ಲಿ ವಿಟಮಿನ್ ಎ, ಧಾನ್ಯಗಳಲ್ಲಿ ವಿಟಮಿನ್ ಬಿ, ನಿಂಬೆಹಣ್ಣು, ಕಿತ್ತಳೆ ಹಣ್ಣು ಮತ್ತು ನೆಲ್ಲಿಕಾಯಿಯಲ್ಲಿ ವಿಟಮಿನ್ ಸಿ ಹೇರಳವಾಗಿ ಸಿಗುತ್ತೆ. ಆದರೆ ನಮಗೆ ವಿಟಮಿನ್ ಡಿ ಬೇಕು ಅಂದರೆ, ನಮ್ಮ ದೇಹವನ್ನು ಸೂರ್ಯನ ಬಿಸಿಲಿಗೆ ಒಡ್ಡಲೇಬೇಕು. ಸಾಮಾನ್ಯವಾಗಿ ಬೆಳಿಗ್ಗೆ 8:30 ಮಧ್ಯಾಹ್ನ 12 ಗಂಟೆಯವರೆಗೂ ಸೂರ್ಯನಿಂದ ಯುವಿ ಕಿರಣಗಳು ಲಭ್ಯವಾಗುವ ಸಾಧ್ಯತೆಗಳಿವೆ. ಆದ್ದರಿಂದ ಈ ಒಂದು ಸಮಯದಲ್ಲಿ ವಿಟಮಿನ್ ಡಿಯನ್ನು ಉಚಿತವಾಗಿ ಪಡೆದುಕೊಳ್ಬಹುದು. ಆದರೆ ಕೆಲವೊಬ್ಬರಿಗೆ ಹೆಚ್ಚು ಸಮಯ ಬಿಸಿಲಿನಲ್ಲಿ ಇರೋದ್ರಿಂದ ಚರ್ಮ ಹಾನಿಯಾಗಬಹುದು. ಆದ್ದರಿಂದ ಅವರ ವಯಸ್ಸು ಮತ್ತು ಆರೋಗ್ಯಕ್ಕೆ ತಕ್ಕಂತೆ ಸುರಕ್ಷತೆಯನ್ನು ತೆಗೆದುಕೊಳ್ಬೇಕು.
1: ಇಡ್ಲಿ, ವಡೆ, ಸಾಂಬಾರ್ ಚಟ್ನಿ, ಮಸಾಲ್ ದೋಸೆ, ರವಾ ದೋಸೆ,
2: ಕೇಸರಿ ಬಾತ್, ವಾಂಗಿ ಬಾತ್, ಪುರಿ ಸಾಗ್, ಚೌ ಚೌ ಬಾತ್, ಗುಲಾಬ್ ಜಾಮೂನ್, ರಸಗುಲ್ಲ, ಕ್ಯಾರೆಟ್ ಹಲ್ವಾ, ಬಾಸುಂದಿ, ಏನ್ ಬೇಕು ಹೇಳಿ.

ಸರ್ವರ್ ಸೋಮಣ್ಣ ಚಿತ್ರದ ಗೀತೆಯನ್ನ ಆಲಿಸ್ತಾ ಇದ್ದೀರಾ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠದಲ್ಲಿ. ಆರ್ ಎನ್ ಜೈಗೋಪಾಲ್ ಅವರ ಗೀತರಚನೆಗೆ ರಾಜ್ ಕೋಟಿ ಅವರ ಸಂಗೀತ ನಿರ್ದೇಶನವಿದೆ.

0: ಕೇಳಿರಿ ಕೇಳಿರಿ ಮಕ್ಕಳೇ, ಮುದುಕರೇ ಮತ್ತು ಯುವಕರೇ, ನೂರಕ್ಕೆ ನೂರು ನಿಜ. ಕೇವಲ ಹಣ ಕಳುಹಿಸಲು ಕ್ಯೂ ಆರ್ ಸ್ಕ್ಯಾನ್ ಮಾಡ್ತಾರೆ ಅಥವಾ ಪಿನ್ ಹಾಕ್ತಾರೆ, ಹಣ ಪಡೆಯಲು ಹಾಕಬೇಕಾಗಿಲ್ಲ.
1: RBI ಹೇಳುತ್ತೆ, ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡುವಾಗ ಅಥವಾ ಪಿನ್ ಹಾಕುವಾಗ ಸ್ವಲ್ಪ ಹುಷಾರಾಗಿರಿ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟು ಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ರಾಷ್ಟ್ರೀಯ ಪೌಷ್ಟಿಕಾಂಶದ ಸಪ್ತಾಹ ಇಂದಿನಿಂದ ಆರಂಭವಾಗಿದೆ. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಎಂಬ ಗಾದೆ ಮಾತಿನಂತೆ ನಾವು ತಿನ್ನುವ ಆಹಾರವೇ ನಮ್ಮ ಆರೋಗ್ಯದ ಆಧಾರ. ಒಂದು ಕಂಪ್ಲೀಟ್ ಮೀಲ್ ಅಂದರೆ ಅನ್ನ ಅಥವಾ ರೊಟ್ಟಿಯ ಜೊತೆ ಒಂದೆರಡು ಪಲ್ಯ, ಸ್ವಲ್ಪ ಅನ್ನ, ಸಾಂಬಾರು, ಮೊಸರು ಅಥವಾ ಮಜ್ಜಿಗೆ, ಜೊತೆಯಲ್ಲಿ ಒಂದು ಹಣ್ಣು, ಇವೆಲ್ಲವನ್ನು ದಿನನಿತ್ಯದ ಆಹಾರದಲ್ಲಿ ಅಳವಡಿಸ್ಕೊಳ್ಬೇಕು. ಸರ್ಕಾರವು ಕೂಡ ಪೌಷ್ಟಿಕಾಂಶ ಸಪ್ತಾಹದ ಬಗ್ಗೆ ಜಾಗೃತಿ ಮೂಡಿಸಲು ಹಲವು ಅಭಿಯಾನಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಜಾಗೃತಿಯನ್ನು ನೀಡ್ತಾ ಬಂದಿದೆ. ಒಟ್ಟಾರೆಯಾಗಿ ಹೇಳೋದಾದರೆ ಹಿತಬುಕ್ ಮಿತಬುಕ್ ಋತಬುಕ್ ಎಂಬ ಸಂಸ್ಕೃತದ ಶ್ಲೋಕದಂತೆ ಹಿತವಾದ ಆಹಾರವನ್ನು ಮಿತವಾಗಿ ಮತ್ತು ಸರಿಯಾದ ಸಮಯದಲ್ಲಿ ಸೇವಿಸುವವನು ಆರೋಗ್ಯವಾಗಿರ್ತಾನೆ. ಸರಿಯಾದ ಪೋಷಣೆ ಉತ್ತಮ ಆರೋಗ್ಯದ ಅಡಿಪಾಯ. ಆದ್ದರಿಂದ ನಾವೆಲ್ಲರೂ ಆರೋಗ್ಯಕರ ಆಹಾರ ಪದ್ಧತಿಯನ್ನು ನಮ್ಮದಾಗಿಸಿಕೊಳ್ಳೋಣ. ಪೌಷ್ಟಿಕ ಭಾರತದ ನಿರ್ಮಾಣಕ್ಕೆ ನಾವೆಲ್ಲರೂ ಕೈಜೋಡಿಸೋಣ. ಏನಂತೀರಾ?
4: ವಿವಾಹ ಭೋಜನವಿದು.

ಮಾಧವ ಪೆದ್ದಿ ಸತ್ಯಂ ಅವರ ಕಂಠದಲ್ಲಿ ಮಾಯಾ ಬಜಾರ್ ಚಿತ್ರದ ಗೀತೆಯನ್ನ ಆಲಿಸಿದ್ರಿ. ಚಿ ಸದಾಶಿವಯ್ಯ ಅವರ ಗೀತ ರಚನೆಗೆ ಘಂಟಸಾಲ ಅವರು ಸಂಗೀತವನ್ನ ನೀಡಿದ್ರು. ಸ್ನೇಹಿತರೆ, ನಾವು ದಿನ ವಿಶೇಷಗಳ ಬಗ್ಗೆ ಮಾತಾಡ್ತಿದ್ವಿ. ಮಾತುಗಳು ಗಾಳಿಯಲ್ಲಿ ಕರಗಿ ಹೋಗ್ಬೋದು, ಆದರೆ ಅಕ್ಷರಗಳು ಕಾಲವನ್ನು ದಾಟಿ ಮನಸ್ಸಿನಲ್ಲಿ ಹಾಗೆ ಉಳಿಯುತ್ತೆ. ಮನದಾಳದ ಭಾವನೆಗಳಿಗೆ ಅಕ್ಷರಗಳ ರೂಪ ನೀಡಿ ದೂರದಲ್ಲಿರುವಂತಹ ಹೃದಯಗಳನ್ನು ಹತ್ತಿರ ಮಾಡುವ ಅದ್ಭುತ ಸಾಧನ ಪತ್ರ. ಒಂದು ಕಾಲದಲ್ಲಿ ಪತ್ರ ಅಂದರೆ ಕೇವಲ ಕಾಗದದ ಮೇಲಿನ ಬರಹವಲ್ಲ, ಅದು ಪ್ರೀತಿ, ಸ್ನೇಹ, ನೆನಪು ಮತ್ತು ಭಾವನೆಗಳ ಪ್ರತಿರೂಪವಾಗಿತ್ತು. ಈಗೆಲ್ಲ ಫೋನು, ಮೆಸೇಜು, ಇಮೇಲ್ ಅಂತ ನಾವು ಸುದ್ದಿ ಮಾಧ್ಯಮಗಳನ್ನು ಬಳಸ್ತಿದ್ದೀವಿ. ಆದರೆ ಕೆಲವು ವರ್ಷಗಳ ಹಿಂದೆ ಈ ಸೌಲಭ್ಯಗಳು ಲಭ್ಯವಿರದೇ ಇದ್ದಂತಹ ಕಾಲಮಾನದಲ್ಲಿ ಜನರು ಅವಲಂಬಿತವಾಗಿದ್ದುದು ಪತ್ರಗಳ ಮೇಲೇನೆ. ಏನಪ್ಪ ಇವತ್ತು ಪತ್ರಗಳ ಕುರಿತು ಮಾತಾಡ್ತಿದ್ದಾರೆ ಅಂತ ಯೋಚಿಸ್ತಿದ್ದೀರಾ? ಹೌದು ಸ್ನೇಹಿತರೆ, ಇಂದು ಸೆಪ್ಟೆಂಬರ್ 1 ವಿಶ್ವ ಪತ್ರ ಬರವಣಿಗೆಯ ದಿನ. ಪತ್ರ ಬರೆಯುವ ಕಲೆಯನ್ನು ಉತ್ತೇಜಿಸಲು ಈ ದಿನವನ್ನು ಆಚರಿಸಲಾಗುತ್ತೆ. ಇಂದಿನ ಡಿಜಿಟಲ್ ಯುಗದಲ್ಲೂ ಕೈಬರಹದ ಪತ್ರಗಳ ಸೇವೆಯ ಮಹತ್ವವನ್ನು ನಾವು ಸ್ಮರಿಸಲೇಬೇಕು.

ಚಿತ್ರ ಹಾಗೂ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠದಲ್ಲಿ ಚಂದ್ರಮುಖಿ ಪ್ರಾಣ ಸಖಿ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಈ ಗೀತೆಯನ್ನ ರಚಿಸಿ ಸಂಗೀತ ನೀಡಿರುವವರು ಕೆ ಕಲ್ಯಾಣ್.

ಅಮ್ಮ ನನ್ನ ಎದುಸಿರಿದೆ. ಹೌದು ಸ್ನೇಹಿತರೆ, ಮೊದಲೆಲ್ಲ ಪ್ರತಿಯೊಂದಕ್ಕೂ ಪತ್ರಗಳ ಮೇಲೆಯೇ ಅವಲಂಬಿತರಾಗಿದ್ರು. ತಂದೆ ತಾಯಿ ಮಕ್ಕಳಿಗೆ ಅಥವಾ ದೂರದಲ್ಲಿರುವಂತಹ ಮಕ್ಕಳು ತಂದೆ ತಾಯಿಗೆ ತಮ್ಮ ಕ್ಷೇಮ ಸಮಾಚಾರ, ವಿದ್ಯಾಭ್ಯಾಸದ ಬಗ್ಗೆ ತಿಳಿಸಲು ಪತ್ರಗಳನ್ನೇ ಬರೀತಿದ್ರು. ಸ್ನೇಹಿತರು ಹಾಗೆ ದುಡಿಮೆಗಾಗಿ ದೂರ ದೂರಿಗೆ ಹೋಗಿರುವಂತಹ ಗಂಡ ಅಥವಾ ಹೆಂಡತಿ ಅಥವಾ ಸೈನಿಕರು ದೇಶದ ಗಡಿಕಾಯಲು ಹೊರ ರಾಜ್ಯಗಳಿಗೆ ಹೋದಾಗ ತಮ್ಮ ಕ್ಷೇಮ ಸಮಾಚಾರ ಅಥವಾ ಪ್ರೀತಿಯ ಸಂದೇಶಗಳನ್ನು ಕುಟುಂಬದವರೊಂದಿಗೆ ಹಂಚಿಕೊಳ್ಳಲು ಪತ್ರಗಳಿಗೆ ಮಾರು ಹೋಗ್ತಿದ್ರು. ಪತ್ರಗಳನ್ನು ಬರೆಯೋದು, ಅದನ್ನು ತೆಗೆದುಕೊಂಡು ಹೋಗಿ ಅಂಚೆ ಪೆಟ್ಟಿಗೆಗಳಲ್ಲಿ ಹಾಕೋದು, ಉತ್ತರಕ್ಕಾಗಿ ಅಂಚೆಕಾರರು ಸೈಕಲ್ನಲ್ಲಿ ಬರುವ ಹಾದಿಯನ್ನೇ ಕಾಯ್ತಾ ಕೂರೋದು, ಅಥವಾ ಅಂಚೆ ಪೆಟ್ಟಿಗೆಯತ್ತ ಕಾವತುರದಿಂದ ನೋಡುತ್ತಿದ್ದಂತಹ ಆ ದಿನಗಳು ನಿಜಕ್ಕೂ ಎಷ್ಟು ಚೆಂದ ಇತ್ತು ಅಲ್ವಾ? ಅಂದರೆ ಅಲ್ಲೊಂದು ನಂಬಿಕೆ ಇತ್ತು, ನಮ್ಮವರು ನಮಗಾಗಿ ಪತ್ರವನ್ನು ಅಥವಾ ಉತ್ತರವನ್ನು ಅಥವಾ ಹಬ್ಬಕ್ಕೆ ಮನೆಗೆ ಬಾ ಎಂಬ ಸಂದೇಶವನ್ನು ಕಳಿಸೇ ಕಳಿಸ್ತಾರೆ ಅಂತ ಕಾಯ್ತಾ ಇದ್ದಂತಹ ದಿನಗಳು ಇತ್ತು. ಹೀಗೆ ಮನಸ್ಸಿನಿಂದ ಹೊರಟ ಭಾವನೆಗಳು ಅಕ್ಷರಗಳಾಗಿ, ಹೃದಯದಿಂದ ಹೃದಯಕ್ಕೆ ಸೇತುವೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ ಪತ್ರ ಬರವಣಿಗೆಯನ್ನು ಸ್ಮರಿಸುವ ದಿನವೇ ಇಂದು ಸೆಪ್ಟೆಂಬರ್ 1. ಇದುವರೆಗೂ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗಾನಗಂಗೆ ಕಾರ್ಯಕ್ರಮವನ್ನು ಆಲಿಸಿದ್ರಿ.

ಆಕಾಶವಾಣಿ ಬೆಂಗಳೂರು ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಸುನ್ಹೇರೆ ಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳು.

ಮೊದಲಿಗೆ ಕೇಳಿ ಆರಾಧನಾ ಚಿತ್ರಕ್ಕಾಗಿ ಮೊಹಮ್ಮದ್ ರಫಿ ಹಾಗೂ ಆಶಾ ಭೋಸ್ಲೆಯವರು ಹಾಡಿರುವಂತಹ ಗೀತೆ, ಆನಂದ್ ಭಕ್ಷಿಯವರ ಗೀತರಚನೆಗೆ ಎಸ್ ಡಿ ಬರ್ಮನ್ ಅವರ ಸಂಗೀತ.

ಆಶಾ ಭೋಸ್ಲೆ ಅವರ ಕಂಠದಲ್ಲಿ ಸಚ್ಚಾ ಝೂಠ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಗುಲ್ಶನ್ ಬಾವ್ರಾ ಅವರ ಗೀತ ರಚನೆಗೆ ಕಲ್ಯಾಣ್ ಜಿ ಆನಂದ್ ಜಿ ಅವರ ಸಂಗೀತ ನಿರ್ದೇಶನ.

ಕಿಶೋರ್ ಕುಮಾರ್ ಅವರ ಕಂಠದಲ್ಲಿ ಆರಾಧನಾ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಆನಂದ್ ಭಕ್ಷಿ ಅವರ ಗೀತ ರಚನೆಗೆ ಎಸ್ ಡಿ ಬರ್ಮನ್ ಅವರು ಸಂಗೀತವನ್ನ ನೀಡಿದ್ರು.

ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ ಆರಾಧನಾ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಆನಂದ್ ಭಕ್ಷಿ ಅವರ ಗೀತ ರಚನೆಗೆ ಎಸ್ ಡಿ ಬರ್ಮನ್ ಅವರ ಸಂಗೀತ.

0: ಗಾನ ಮಾಧುರ್ಯಕ್ಕೆ ನಿಶೆಯಲ್ಲಿ ತಂಪು.
1: ಕನಸಲು ನೀನೆ ಮನಸಲು ನೀನೆ ನನ್ನಾನೆ,
2: ಕನಸಿನ ಲೋಕಕ್ಕೆ ಕರೆದೊಯ್ಯಲು ಮಾಧುರ್ಯದ ಸೊಂಪು.
0: ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಇಂಪು ಗೀತ ಚಂದ್ರಿಕೆಯಲ್ಲಿ.
3: किसी शायर की गजल किसी झील का कवल.
2: ಪ್ರತಿದಿನ ರಾತ್ರಿ 10:30 ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳಲ್ಲಿ

ಮೊದಲಿಗೆ ಕೇಳಿ ಕಟಾರಿ ವೀರ ಚಿತ್ರಕ್ಕಾಗಿ ಪಿ ಸುಶೀಲಾ ಅವರು ಹಾಡಿರುವ ಗೀತೆ. ಸೋರತ್ ಅಶ್ವಥ್ ಅವರ ಗೀತ ರಚನೆಗೆ ಉಪೇಂದ್ರ ಕುಮಾರ್ ಅವರು ಸಂಗೀತವನ್ನು ನೀಡಿದ್ದಾರೆ.

ಹಾಡಲ್ಲೇ ರಾಜ ಝಂಝಣಾ

ಪಿ ಬಿ ಶ್ರೀನಿವಾಸ್ ಅವರ ಕಂಠದಲ್ಲಿ ಗೆಜ್ಜೆ ಪೂಜೆ ಚಿತ್ರದ ಗೀತೆಯನ್ನು ಕೇಳಿದ್ರಿ. ವಿಜಯ ನಾರಸಿಂಹ ಅವರ ಗೀತರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನದಲ್ಲಿ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಹಳೆಯ ಕನ್ನಡ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ. ಸಮಯ ಆಗಿದೆ 11:15:20. ಇನ್ನು ಮುಂದೆ ಕೇಳಿ ಮಿಸ್ಟರ್ ರಾಜ್ಕುಮಾರ್ ಚಿತ್ರದ ಗೀತೆ ಪಿ ಬಿ ಶ್ರೀನಿವಾಸ್ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ. ಚಿ ಉದಯ್ ಶಂಕರ್ ಅವರ ಗೀತ ರಚನೆ, ರಾಜೇಶ್ ವಾರಿಯರ್ ಅವರ ಸಂಗೀತ.

ಖಿಲಾಡಿ ರಂಗ ಚಿತ್ರಕ್ಕಾಗಿ ಎಲ್.ಆರ್.ಈಶ್ವರಿಯವರು ಹಾಡಿದ್ದಾರೆ. ಜಿ.ವಿ.ಅಯ್ಯರ್ ಅವರ ಗೀತ ರಚನೆ, ಜಿ.ಕೆ. ವೆಂಕಟೇಶ್ ಅವರ ಸಂಗೀತ ನಿರ್ದೇಶನ.

ಬೋರೇಗೌಡ ಬೆಂಗಳೂರಿಗೆ ಬಂದ ಚಿತ್ರದ ಗೀತೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲಾ ಅವರ ಕಂಠದಲ್ಲಿ ಕೇಳಿದ್ರಿ. ಚಿ ಉದಯಶಂಕರ್ ಅವರ ಗೀತ ರಚನೆಗೆ ರಾಜನ್ ನಾಗೇಂದ್ರ ಅವರು ಸಂಗೀತವನ್ನು ನೀಡಿದ್ರು.

ಆಕಾಶವಾಣಿ ಸಮಯ 11:30 ಇದೀಗ ಮಾನ್ಯ ಕೇಂದ್ರ ಗೃಹ ಸಚಿವರಾದ ಶ್ರೀಯುತ ಅಮಿತ್ ಶಾ ಅವರು ಭಾಗವಹಿಸಲಿರುವ ಇನ್ವೆಸ್ಟೀಚರ್ ಸೆರೆಮನಿಯ ನೇರ ಪ್ರಸಾರ ದೆಹಲಿ ಕೇಂದ್ರದಿಂದ ಮೂಡಿಬರುವುದು.

0: हम आकाशवाणी दिल्ली के इंद्रप्रस्थ चैनल से बोल रहे हैं, आइए सुनते हैं फिल्म संगीत।
1: ಇದುವರೆಗೂ ಇನ್ವೆಸ್ಟರ್ ಸೆರೆಮನಿಯ ನೇರ ಪ್ರಸಾರವನ್ನು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇದುವರೆಗೂ ಕೇಳಿದಿರಿ.

0: ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
1: ವೀಕ್ಷಕರೇ, ಎಚ್ಚರದಿಂದಿರಿ. ಬ್ರೇಕಿಂಗ್ ನ್ಯೂಸ್ ಆಗದಂತೆ ಇರಬೇಕೆಂದರೆ ಹಣ ಕಳುಹಿಸುವಾಗ ಯಾವಾಗಲೂ ಹೆಸರು ಮತ್ತು ಅಮೌಂಟ್ ಅನ್ನು ಮತ್ತೊಮ್ಮೆ ಪರಿಶೀಲಿಸಿ.
2: ಆರ್ಬಿಐ ಹೇಳುತ್ತೆ, ಯಾರಿಗಾದರೂ ಪೇಮೆಂಟ್ ಮಾಡುವಾಗ ಸ್ವಲ್ಪ ಹುಷಾರು.
0: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
3: ಹಲೋ
4: ಬ್ರೋ, ಆಮೇಲೆ ಕಾಲ್ ಮಾಡ್ತೀನೋ? ಬಾಸ್ ಇದಾರೆ, ಮತ್ತೆ ಕಾಲ್ ಮಾಡ್ತೀನಿ.
3: ಒಂದ್ ಸೆಕೆಂಡ್.
4: ಹಾ ಹಾ ಹಾ, ಆಮೇಲೆ ಆಮೇಲೆ.
5: ಹಲೋ
3: ಹಲೋ.
5: ಓ, ನೀನೇನು? ಏ, ಅರ್ಜೆಂಟ್ ಮೀಟಿಂಗ್ ಹೋಗ್ತಿದ್ದೀನಿ ಕಣೋ, ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡ್ಲಾ?
3: ಹಲೋ.
5: ನಿನ್ ಮೆಸೇಜ್ ನೋಡ್ದೆ, ಏನೋ ವಿಷಯ?
3: ಸ್ವಲ್ಪ ಮಾತಾಡಬೇಕಿತ್ತು.
5: ನೋಡು, ಈಗ ಬಿಜಿ ಇದ್ದೀನಿ. ಎಲ್ಲ ಓಕೆನಾ?
3: ಎಲ್ಲ ಓಕೆ.
5: ಮತ್ತೆ ಮೆಸೇಜ್ ಮಾಡ್ತೀನಿ.
3: ಅಮ್ಮ, ನಾನೊಂದು ವಿಷಯ ಹೇಳಬೇಕಿತ್ತು.
6: ನಿಂದ್ ಯಾವಾಗ್ಲೂ ಇದ್ದದ್ದೆ, ಸುಮ್ಮನೆ ತಿನ್ನಪ್ಪ.
3: ನಂಗೆ ಹಸಿವೆ ಇಲ್ಲ.
7: ನೀವು ಕರೆ ಮಾಡುತ್ತಿರುವ ವ್ಯಕ್ತಿ ಈಗ ಲಭ್ಯವಿಲ್ಲ. ನೀವು ಕರೆ ಮಾಡುತ್ತಿರುವ ಸಂಖ್ಯೆಗೆ ಎಲ್ಲಾ ಸೇವೆಗಳನ್ನು ಶಾಶ್ವತವಾಗಿ ನಿಲ್ಲಿಸಲಾಗಿದೆ.
8: ಅವತ್ ಕಾಲ್ ಮಾಡಕ್ಕೂ ಆಗ್ಲಿಲ್ಲ, ಮೆಸೇಜ್ ಮಾಡಕ್ಕೂ ಆಗ್ಲಿಲ್ಲ. ಛೇ,
9: ಅವತ್ತು ಅವನು ಕಾಲ್ ಮಾಡಿದಾಗ ನಾನು ಮಾತಾಡಬೇಕಿತ್ತು.
10: ಸಹಾನುಭೂತಿ, ಸಮಯ ಪ್ರಜ್ಞೆ, ಸ್ಪಂದನೆ, ಬದುಕಿಗೊಂದು ಅಮೂಲ್ಯ ಅವಕಾಶ.
11: ಸ್ನೇಹಿತರೆ, ಮಳೆಗಾಲದಲ್ಲಿ ಶಾಲಾ ಕಾಲೇಜುಗಳಿಗೆ ಮಕ್ಕಳನ್ನ ಕಳಿಸೋದು,
12: ಕೆಲಸಕ್ಕೆ ಕಚೇರಿಗಳಿಗೆ ಹೋಗೋದು,
11: ಕೃಷಿ ಚಟುವಟಿಕೆಗಳಿಗೆ ತೆರಳೋದು,
12: ಮನೆಗೆ ಅಗತ್ಯ ಇರೋ ವಸ್ತುಗಳನ್ನ ಖರೀದಿ ಮಾಡೋದಕ್ಕೆ ವಾಹನಗಳಲ್ಲಿ ಓಡಾಡೋದು, ಇವೆಲ್ಲ ಅನಿವಾರ್ಯ.
11: ಇಂತಹ ಸಮಯದಲ್ಲಿ ರಸ್ತೆ ಕಾಮಗಾರಿಗಳು ನಡೆಯುತ್ತಲೇ ಇರುತ್ತವೆ.
12: ಹಳ್ಳಗಳು, ಗುಂಡಿಗಳು ಮಳೆ ನೀರಿನಿಂದ ತುಂಬಿರುತ್ತವೆ.
11: ಅವುಗಳು ತಮ್ಮ ಗಮನಕ್ಕೆ ಬಾರದೇ ಇರಬಹುದು.
12: ನೀವು ವಾಹನ

0: ರಾತ್ರಿ ಮಾಡ್ತಾ ಇದ್ರೆ ಅಪಘಾತಕ್ಕೀಡಾಗಿ ಸಾವು ನೋವು ಸಂಭವಿಸೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ.
1: ಮಳೆಗಾಲದಲ್ಲಿ ಅನಿವಾರ್ಯ ಅನ್ಸಿದ್ರೆ ಮಾತ್ರ ವಾಹನಗಳನ್ನ ಬಳಸಿ.
0: ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡಿ.
2: ನಿಮ್ಮ ಸುರಕ್ಷತೆ ನಿಮ್ಮ ಜವಾಬ್ದಾರಿ.

0: ಎಂದಿಗೂ ಇಂದಿಗೂ ಎಂದೆಂದಿಗೂ.
1: ಮಾಹಿತಿಗೆ ಮಿತಿಯಿಲ್ಲ,
0: ಮನರಂಜನೆಗೆ ಕೊನೆಯಿಲ್ಲ.
2: ನಿತ್ಯ ಮಲ್ಲಿಗೆ,
0: ಇದು ನೀವೇ ಆಲಿಸಿ ಮುನ್ನಡೆಸಿದ ಬಾನಪಥ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಆತ್ಮೀಯ ಕೇಳುಗರೆ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಕೇಳುಗರೆ, ಇತ್ತೀಚೆಗೆ ನಾವು ನೀವೆಲ್ಲ ಕೇಳ್ತಾ ಇದ್ದೀವಿ, ಜನರ ಜೀವನ ಶೈಲಿಗೆ ಒತ್ತಡ ಹೆಚ್ಚಾಗಿದೆ, ಒತ್ತಡದಿಂದ ಖಿನ್ನತೆ, ಖಿನ್ನತೆಯಿಂದ ಆತ್ಮಹತ್ಯೆ ಕಡೆಗೆ ಹೆಚ್ಚಿನ ಜನರು, ಅದರಲ್ಲೂ ಹದಿಹರೆಯದವರಲ್ಲಿ ಮತ್ತು ವಯಸ್ಕರಲ್ಲಿ ಸಮಸ್ಯೆ ಕಾಡುತ್ತಾ ಇದೆ. ಹಾಗಾದರೆ ಈ ಒಂದು ಮಾನಸಿಕ ಅನಾರೋಗ್ಯಕ್ಕೆ ಕಾರಣಗಳೇನು, ಸ್ವರೂಪಗಳೇನು ಹಾಗೂ ಚಿಕಿತ್ಸೆ, ಈ ವಿಷಯ ಕುರಿತಂತೆ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಸಂದರ್ಶನವೊಂದನ್ನ ಕೇಳೋಣ. ಭಾಗವಹಿಸಿದವರು ಮನೋರೋಗ ತಜ್ಞರಾದ ಡಾಕ್ಟರ್ ಗಿರೀಶ್ ಬಾಬು ಎನ್ ಅವರು. ಇವರನ್ನು ಸಂದರ್ಶಿಸುತ್ತಾರೆ ಮಾಲಾ ಸಾಂಬ್ರಾಣಿ.
2: ಆತ್ಮೀಯ ಕೇಳುಗರೆ ನಮಸ್ಕಾರ. ಇವತ್ತು ನಮ್ ಜೊತೆ ಡಾಕ್ಟರ್ ಗಿರೀಶ್ ಬಾಬು ಅವರು ಇದ್ದಾರೆ. ಇವರು ಮನೋವೈದ್ಯರು, ಹುಬ್ಬಳ್ಳಿ ಧಾರವಾಡದಲ್ಲಿ ಮನೋಶಾಂತಿ ಚಿಕಿತ್ಸಾಲಯವನ್ನ ನಡೆಸ್ತಾ ಇದ್ದಾರೆ. ಸರ್, ನಿಮಗೆ ಸ್ವಾಗತ.
3: ನಮಸ್ಕಾರ.
2: ಸರ್, ಇವತ್ತಿನ ದಿನದೊಳಗ ಈ ಮಾನಸಿಕ ಆತಂಕ ಅಥವಾ ಮಾನಸಿಕ ಒತ್ತಡ ಒಂದು ಜೀವನ ಶೈಲಿಯ ಭಾಗ ಆಗ್ಬಿಟ್ಟದೆ. ಈಗ ಮಗುವಿಗೆ ಒಂದು LKG ಅಥವಾ ನರ್ಸರಿಗೆ ಹಾಕಿದ್ರ ಆ ಮಗು ಕೂಡ ಒತ್ತಡದೊಳಗದ. ಅದು ಅಲ್ಲಿನೂ ಕೂಡ ಹೋಮ್ವರ್ಕ್ ಕೊಡ್ತಿರ್ತಾರ, ಅದಕ್ಕೂ ಕೂಡ ಏನೋ ಒಂದು ಸಮಸ್ಯೆ ಇರ್ತದ. ಅದೇ ರೀತಿ ವಯೋವೃದ್ಧರು, ಅವರಿಗೂ ಕೂಡ ಒಂದು ರೀತಿಯ ಒತ್ತಡ ಅದ. ಹದಿಹರೆಯದೊಳಗಂತೂ ಕೇಳಲಿಕ್ಕೆ ಹೋಗ್ಬೇಡ್ರಿ. ಅವರು ತಮ್ಮ ವೃತ್ತಿ ಜೀವನವನ್ನ ಆರಂಭ ಮಾಡಬೇಕು, ಓದ್ಬೇಕು, ಜೀವನವನ್ನ ರೂಪಿಸ್ಕೋಬೇಕು, ಅವರಿಗೂ ಒತ್ತಡ ಅದ. ಇನ್ನು ಮಹಿಳೆಯರಾದ್ರ ಅವರಿಗೂ ತಮ್ಮ ಅಸ್ತಿತ್ವವನ್ನ ಕಾಯ್ಕೊಳ್ಬೇಕು, ಏನೋ ಕೆಲಸ ಮಾಡಬೇಕು, ತಮ್ಮಂತಾವು ನೋಡ್ಕೊಳ್ಬೇಕು, ಕುಟುಂಬನೂ ನೋಡ್ಕೊಳ್ಬೇಕು, ಅವರಿಗೂ ಒತ್ತಡ ಅದ. ಈ ಮಾನಸಿಕ ಒತ್ತಡ ಬೇರೆ ಬೇರೆ ಹಂತದಲ್ಲಿ ಬರ್ತದೆ. ಈ ಮಾನಸಿಕ ಒತ್ತಡ ನಮಗೆ ಬೇಕೋ ಬೇಡೋ, ಕೆಲವು ತಜ್ಞರು ಹೇಳ್ತಾರ ಸ್ವಲ್ಪ ಇದ್ರ ಜೀವನ ಸಾಕ್ತದ, ಅದು ಬೇಕೇ ಬೇಕು ಅಂತ ಹೇಳಿ. ನೀವೇನಂತೀರಿ, ಮಾನಸಿಕ ಒತ್ತಡದ ಬಗ್ಗೆ ಏನ್ ಹೇಳ್ತೀರಿ ನೀವು?
3: ಒಳ್ಳೆ ಪ್ರಶ್ನೆ. ಒತ್ತಡ ಒಂದು ಜೀವನದ ಅವಿಭಾಜ್ಯ ಅಂಗ. ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಹುಟ್ಟು ಮತ್ತು ಸಾವಿನ ಮಧ್ಯೆ ಹೇಗೆ ತಮ್ಮ ಸಮಯಾವಧಿಯಲ್ಲಿ ಕಳೀತಾರೋ ಅವಾಗ ಚಿಕ್ಕ ಮಕ್ಕಳಲ್ಲಿ ಬೆಳವಣಿಗೆಯ ಒಂದು ಒತ್ತಡದಲ್ಲಿರ್ತಾರೆ, ಅದೇ ಹದಿಹರೆಯದಲ್ಲಿ ಮತ್ತು ವಯಸ್ಕರರು ವಯೋವೃದ್ಧರು. ಹಂತ ಹಂತವಾಗಿ ನಾವು ದೇಹದ ಬದಲಾವಣೆಗಳಾದಂಗೆ ಮನಸ್ಸಿನಲ್ಲೂ ಬದಲಾವಣೆಗಳಾಗ್ತಾ ಇರ್ತವೆ. ಪ್ರತಿಯೊಬ್ಬರ ಜೀವನದ ಒಂದು ಉದ್ದೇಶ ಏನು ಅಂದರೆ ಈಗಿರೋ ಪರಿಸ್ಥಿತಿಗೆ ಒಗ್ಗುತ್ತಾ ಹೋಗ್ಬೇಕಂದ್ರೆ ಅಡಾಪ್ಟ್ ಆಗ್ತಾ ಹೋಗ್ಬೇಕಾಗುತ್ತೆ, ಒಪ್ತಾ ಹೋಗ್ಬೇಕಾಗ್ತದೆ. ಆ ಪರಿಸ್ಥಿತಿ ಬದಲಾದಾಗ ಬರೋ ಒಂದು ಮನಸ್ಥಿತಿ ಇದೆಯಲ್ಲ, ಅದನ್ನೇ ನಾವು ಮನೋವತ್ತಡ ಅಂತ ಹೇಳ್ತೀವಿ. ಅಂದ್ರೆ ಈಗ ಉದಾಹರಣೆಗೆ ಶಾಲೆಗಳಲ್ಲಿ ನೋಡಿದಾಗ ಮಕ್ಕಳು ಶಾಲೆಗೆ ಹೋಗ್ಲಿಕ್ಕೆ ತೊಂದರೆ ಇಲ್ಲ, ಶಾಲೆಯಲ್ಲಿ ಕೂತ್ಕೊಂಡು ಆಟ ಆಡೋದು ಎಲ್ಲ ಮಾಡ್ತಾರೆ, ಪಾಠ ಕಲಿತಾರೆ. ಪರೀಕ್ಷೆ ಬಂದಾಗ ಅವ್ರಿಗೆಲ್ಲ ಒಂದು ರೀತಿ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಒತ್ತಡ ಇರ್ತದೆ. ಈ 10ನೇ ತರಗತಿ ಆಗ್ಲಿ, 12ನೇ ತರಗತಿ ಆಗ್ಲಿ, ಅಥವಾ ನೀಟ್ ಅಥವಾ ಯಾವುದೇ ಒಂದು ಕಾಂಪಿಟೇಟಿವ್ ಪರೀಕ್ಷೆಗಳಲ್ಲಿ ಒತ್ತಡಗಳು ಯಾಕೆ ಜಾಸ್ತಿ ಆಗ್ತವೆ ಅಂದ್ರೆ ಅವರಿಗೆ ತುಂಬಾ ಜನ ಇರ್ತಾರೆ, ಸಮಯ ಕಡಿಮೆ ಇರ್ತದೆ, ವಿಷಯಗಳನ್ನು ನೆನ್ಪಿಟ್ಕೋಬೇಕು ಮತ್ತೆ ಒಳ್ಳೆಯ ಅಂಕಗಳನ್ನು ತೆಗಿಬೇಕು. ಈ ಒಂದು ವಿಚಾರ ಮನಸ್ಸಿನಲ್ಲಿ ಇಟ್ಕೊಂಡಾಗ ಅವರಿಗೆ ನನ್ನ ಕೈಲಿ ಆಗ್ತದೋ ಇಲ್ವೋ ಅನ್ನೋದೊಂದು ಆಗ್ಲಿ, ಅಥವಾ ಈಗಿರೋ ಒಂದು ಪರಿಸ್ಥಿತಿಯಲ್ಲಿ ಈ ಕೆಲವು ಪರೀಕ್ಷೆಗಳಲ್ಲಿ ಆಗ್ತಿರೋ ಒಂದು ಅವ್ಯವಹಾರಗಳಿಂದ ಕೆಲವು ಮಕ್ಕಳು ಪ್ರೊಫೆಷನಲ್ ಲೆವೆಲ್ಗೆ ಹೋದಾಗ ಅವ್ರಿಗೆ ಒತ್ತಡ ಜಾಸ್ತಿ ಆಗ್ತಾ ಹೋಗ್ತದೆ. ಅಂದ್ರೆ ಅದೇನಾಗ್ತದೆ ಅಂದ್ರೆ ಅಲ್ಲಿ ಅನ್ಸರ್ಟನಿಟಿ, ಅಂದ್ರೆ ಯಾವುದು ಸೂಕ್ತವಾಗಿ ಹಿಂಗೆ ಆಗುತ್ತೆ ಅನ್ನೋದು ಇರುವುದಿಲ್ಲ. ಅವಾಗ ಆ ವ್ಯಕ್ತಿಯಲ್ಲಿ ಸ್ವಲ್ಪ ಮನಸ್ಸಿನಲ್ಲಿ ತಳಮಳ

0: ಬರ್ತದೋ ಇಲ್ವೋ ಆಗ್ತದೋ ಇಲ್ವೋ, ಆ ಒಂದು ಪರಿಸ್ಥಿತಿಯಿಂದ ಮನಸ್ಸಿನಲ್ಲಿ ಸಹಜವಾಗಿ ತಳಮಳ ಶುರುವಾಗ್ತದೆ. ಆ ತಳಮಳ ಶುರುವಾಗೋದಕ್ಕೆ ನಾವು ಮನೋವತ್ತಡ ಅಂತ ಹೇಳ್ತೀವಿ. ಸಣ್ಣ ಪ್ರಮಾಣದ ಒತ್ತಡ ಪ್ರತಿಯೊಬ್ಬರ ಜೀವನದಲ್ಲೂ ಅವಶ್ಯಕತೆ. ಅಂದರೆ ನಾವು ಬೆಳಗ್ಗೆಯಿಂದ ಸಂಜೆ ಪ್ರತಿದಿನ ಪ್ರತಿ ತಿಂಗಳು ಪ್ರತಿ ವರ್ಷ ಏನಾದರೂ ಒಂದು ಕಲಿತಾ ಹೋಗಬೇಕು, ಮಾಡ್ತಾ ಹೋಗಬೇಕು. ಬದಲಾವಣೆಗಳು ಅವಶ್ಯಕತೆಗಳಿಗಿರ್ತವೆ, ನಾವು ಅದಕ್ಕೆ ಹೊಂದ್ಕೊಂತ ಹೋಗಬೇಕು. ಆ ಹೊಂದ್ಕೊಂತ ಹೋಗೋದೇ ಜೀವನದ ಒಂದು ಗುರಿ. ಸೊ ಒತ್ತಡ ಒಂದು ಹಂತದಲ್ಲಿ ಅವಶ್ಯಕತೆ ಇರ್ತದೆ, ಅದನ್ನ ನಾವು ತೆಗಿಲಿಕ್ಕೆ ಆಗುದಿಲ್ಲ. ಇನೆವಿಟೇಬಲ್ ಅಂತ ಹೇಳ್ತೀವಿ, ಯು ಸ್ಟ್ರೆಸ್ ಅಂತಾನು ಹೇಳ್ತೀವಿ ಇಂಗ್ಲಿಷ್ನಲ್ಲಿ. ಅದು ಯಾವಾಗ ಡಿಸ್ಟ್ರೆಸ್ ಆಗುತ್ತೆ, ಡಿಸ್ಟ್ರೆಸ್ ಅಂದ್ರೆ ಒತ್ತಡ ಯಾವಾಗ ಅಪಾಯಕಾರಿ ಆಗ್ತದೆ ಅನ್ನೋದ್ರ ಕಡೆ ಹೋಗ್ಬೇಕಾಗ್ತದೆ. ಆ ಸಮಯಕ್ಕೆ ಹೋದಾಗ ಸ್ವಲ್ಪ ಮಟ್ಟಿಗೆ ನಾವು ಯೋಚನೆ ಮಾಡಿಕೊಂಡು ಅದನ್ನು ನಿಭಾಯಿಸೋದು ಹೇಗೆ ಅನ್ನೋದನ್ನ ನೋಡ್ಬೇಕಾಗ್ತದೆ.
1: ಸರಿಗ, ಸ್ವಲ್ಪ ಮಟ್ಟದ ಒತ್ತಡ ಇದ್ರ ಮಕ್ಕಳು ಸರಿಯಾಗಿ ಓದ್ತಾರ, ಪರೀಕ್ಷೆಯಲ್ಲಿ ಒಳ್ಳೆ ಅಂಕಗಳನ್ನ ತೆಗಿತಾರ ಅನ್ನೋದು ನಿಜ. ಆದ್ರೆ ಮಕ್ಕಳಿಗೆ ತಮಗ ಯಾವಾಗ ಸಹಾಯ ಬೇಕು ಅನ್ನೋದು ಹೇಳಲಿಕ್ಕೆ ಬರುವುದಿಲ್ಲ. ಈಗ ಯಾವ ಹಂತದಲ್ಲಿ ಈ ಒತ್ತಡ ಮಿತಿ ಮೀರಿ ಬೇರೆ ಮಾನಸಿಕ ತೊಂದರೆಗೆ ಅದು ಈಡಾಗ್ಯದ ಮಗು ಅನ್ನೋದನ್ನ ನಾವು ಹೇಗೆ ಮನೆಯಲ್ಲಿ ಕಂಡುಕೊಳ್ಬೇಕು, ಆ ಮಗುವಿಗೆ ನಿಮ್ಮಂತಹ ತಜ್ಞರ ಸಹಾಯ ದೊರಕಿಸ್ಕೊಡ್ಬೇಕು ಅನ್ನುವ ಹಂತ ಬಂದದ ಅಂತ ಹೆಂಗ್ ತಿಳ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀರಿ.
0: ಮಕ್ಕಳಲ್ಲಿ ನೋಡಿದಾಗ ಮಕ್ಕಳ ಒಂದು ಚಟುವಟಿಕೆಗಳನ್ನು ನೋಡಬೇಕು. ಸಾಮಾನ್ಯವಾಗಿ ಮಕ್ಕಳು ಸ್ವಲ್ಪ ಅವರ ಒಂದು ಮನಸ್ಥಿತಿ ಹೈ ಎನರ್ಜಿ ಲೆವೆಲ್ಸ್, ಅಂದರೆ ಅವರ ಒಂದು ಆಟಗಳಲ್ಲಿ ಆಡ್ತಾ ಇರ್ತಾರೆ, ಪಾಠಗಳಲ್ಲಿ. ಅಂದರೆ ಅಂಕಗಳ ಬಗ್ಗೆ ಕೇಳಿದಾಗ ಅವರು ಸ್ವಲ್ಪ ಅಪ್ಸೆಟ್ ಆದರೂ ಶಾಲೆಗೆ ಹೋಗಲಿಕ್ಕೆ ಒಪ್ತಾರೆ, ಶಾಲೆಗೆ ಹೋಗೋದ್ರಲ್ಲಿ ಹೆಚ್ಚು ಕಡಿಮೆ ಮಾಡೋದಿಲ್ಲ. ಅವ್ರು ಯಾವಾಗ ಶಾಲೆಗೆ ಹೋಗುದಿಲ್ಲ ಅಂದಾಗ ಅದು ಅವಾಗ ನಾವು ಮನೋವೈದ್ಯರ ಹತ್ರ ಕರ್ಕೊಂಬರ್ಬೇಕಾಗ್ತದೆ. ಅಥವಾ ಸರಿಯಾಗಿ ಊಟ ಮಾಡ್ತಾ ಇಲ್ಲ, ಸರಿಯಾಗಿ ನಿದ್ದೆ ಮಾಡ್ತಿಲ್ಲ. ಈಗ ಪರೀಕ್ಷೆ ಸಮಯದಲ್ಲಿ ವಾರಗಟ್ಟಲೆ ನಿದ್ದೆನೆ ಮಾಡೋದಿಲ್ಲ ಅಥವಾ ಊಟ ಮಾಡೋದಿಲ್ಲ, ಊಟ ಬಿಟ್ಟಿರೋದು. ಆ ಪರೀಕ್ಷೆಯ ಒತ್ತಡದಿಂದ ಈ ಪರಿ ಹೆಚ್ಚಾದಾಗ ಅವಾಗ ಮನೋವೈದ್ಯರ ಹತ್ರ ಕರ್ಕೊಂಬರೋದು ಉತ್ತಮ. ಇದಲ್ದೇನೆ ಅವರು ಬೇರೆ ಮಕ್ಕಳ ಜೊತೆ ಚೆನ್ನಾಗಿ ಆಡ್ತಾ ಇದ್ದಾರಾ ಇಲ್ವಾ, ಅಂದ್ರೆ ಪಾಠ ಒಂದು ವಿಷಯ ಬಿಟ್ಟು ಒತ್ತಡ ಇದ್ರೆ ಆಟದಲ್ಲಿ ಹೇಗಿದ್ದಾರೆ, ಆಟದಲ್ಲಿ ಸೂಕ್ತವಾಗಿ ಚೆನ್ನಾಗಿ ಆಟ ಆಡ್ಕೊಂಡಿದ್ದಾರೆ, ಮತ್ತೆ ಮನೆಯಲ್ಲಿ ಎಲ್ಲರ ಜೊತೆನೂ ಚೆನ್ನಾಗಿ ಮಾತಾಡ್ಕೊಂತಿದ್ದಾರೆ ಅಂದ್ರೆ ಅವಾಗ ನಾವು ಅದ್ರ ಬಗ್ಗೆ ಅತಿಯಾಗಿ ಕಾಳಜಿ ವಹಿಸೋದು ಬೇಡ. ಯಾವಾಗ ಅವರು ನಿದ್ದೆ ಮಾಡ್ತಾ ಇಲ್ಲ, ಊಟ ಮಾಡ್ತಾ ಇಲ್ಲ, ಆಟದಲ್ಲಿ ಇನ್ವಾಲ್ವ್ ಆಗ್ತಾ ಇಲ್ಲ, ಶಾಲೆಗೆ ಹೋಗ್ಲಿಕ್ಕೆ ಒಪ್ತಾ ಇಲ್ಲ ಅಂದಾಗ ಅವಾಗ ನಾವು ಯೋಚನೆ ಮಾಡ್ಬೇಕು, ಯಾಕೋ ಮಗುಗೆ ಆರೋಗ್ಯ ಸರಿ ಇಲ್ಲ. ಅದೇ ಮನೋವತ್ತಡ ಅಥವಾ ಸ್ಪೆಷಲಿಸ್ಟ್ ಹತ್ರನೇ ಹೋಗ್ಬೋದು ಮೊದಲನೇದಾಗಿ. ಆಮೇಲೆ ಅವರು ಮನೋವೈದ್ಯರ ಹತ್ರ ರೆಫರ್ ಮಾಡ್ತಾರೆ, ಅವ್ರು ನೋಡ್ಬಿಟ್ಟು ಅದ್ರ ಬಗ್ಗೆ ಏನು ತೊಂದರೆಗಳಿರ್ಬೋದು, ಒತ್ತಡಗಳಿದ್ರೆ ಅದನ್ನ ಆ ಮಗುವಿಗೆ ಆ ಕ್ಷಮತೆ ಕೋಪಿಂಗ್ ಮೆಕ್ಯಾನಿಸಮ್ಸ್ ಅದನ್ನು ನಿಭಾಯಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಹೇಳ್ಕೊಡ್ಲಿಕ್ಕೆ ಅನುಕೂಲ ಆಗ್ತದೆ.
1: ಸರಿ, ನಾ ಮಕ್ಕಳ ಮಾತಾಯಿತು. ಹದಿಹರೆಯ ಜೀವನದ ಪ್ರಮುಖ ಘಟ್ಟ, ಆವಾಗ ಒಂದು ಕರಿಯರ್ ಮಾಡಿಕೊಳ್ಳುವ ಒತ್ತಡ ಇರ್ತದೆ, ಓದುವ ಒತ್ತಡ ಇರ್ತದೆ, ಆಮೇಲೆ ನಮ್ಮ ಸಾಮಾಜಿಕ ಪರಿಸ್ಥಿತಿಗಳು ಏನೋ ಆಗ್ತಾ ಇದೆ, ಹೊರಗೆ ನನಗೆ ನ್ಯಾಯ ಸಿಗ್ತಾ ಇಲ್ಲ, ಪೇಪರ್ ಲೀಕ್ ಆಗ್ತಾ ಇವೆ, ಈ ತರದ ಒಂದು ಸಂದರ್ಭಗಳು ಇದ್ದಾಗ ಬಹಳಷ್ಟು ಮಕ್ಕಳು ಬಹಳ ಒಂದು ಕೆಟ್ಟ ನಿರ್ಧಾರಕ್ಕೆ ಹೋಗ್ಬಿಡ್ತಾರೆ, ಜೀವ ಕಳ್ಕೊಳ್ಳೋದು, ಆತ್ಮಹತ್ಯೆ ಮಟ್ಟಕ್ಕೆ ಅವ್ರು ಹೋಗ್ಬಿಡ್ತಾರೆ. ಇಂಥದ್ದೆಲ್ಲ ಆಗ್ಬಾರ್ದು ಅಂದಾಗ ಹದಿಹರೆಯದ ಮಕ್ಕಳು ಇದ್ದಂತಹ ಕುಟುಂಬದವರು, ತಂದೆ ತಾಯಿ ಬಂಧುಗಳು ಯಾವ ರೀತಿ ಜಾಗ್ರತೆ ವಹಿಸಬೇಕು ಅಂತ ನೀವು ಹೇಳ್ತೀರಿ?
0: ಹದಿಹರೆಯದ ವಯಸ್ಸು ಅಡಲಸೆಂಟ್ ಏಜ್ ಅಂತ ಏನು ಹೇಳ್ತೀವಲ್ಲ, ಅದು ಒಂದು ರೀತಿ ಆ ಬೆಳವಣಿಗೆಯ ವಯಸ್ಸು. ಅಂದರೆ ಅವರು ಮಕ್ಕಳಿಂದ ವಯಸ್ಕರಾಗುವ ಒಂದು ಮಧ್ಯಸ್ಥಿತಿ. ಸೊ ಅವರು ಬದಲಾವಣೆಗಳೇನಾಗ್ತವೆ, ಅವ್ರ ಮನಸ್ಸಿನಲ್ಲಿ ಅತಿಯಾದ ಭಾವನೆಗಳು ಉಕ್ತಾ ಇರ್ತವೆ. ಎರಡನೇದಾಗಿ ಎಲ್ಲೋ ಒಂದು ಕಡೆ ಫ್ರೀಡಮ್, ಶಾಲೆಯಿಂದ ಹೊರಗೆ ಬಂದಿರ್ತಾರೆ, ಕಾಲೇಜ್ ಹತ್ತಿರ್ತಾರೆ, ಕಾಲೇಜಲ್ಲಿ ಏನು ಅವರು ಸ್ನೇಹಿತರು ಬಳಗನು ಅದು ಮಾಡ್ಬೇಕು ಇದು ಮಾಡ್ಬೇಕು, ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅನ್ನೋದು ಹೆಚ್ಚಾಗಿ ಮೂಡ್ತಾ ಇರ್ತದೆ. ಮೂರನೇದಾಗಿ ಈ ವಯಸ್ಸಿನಲ್ಲೇ ಅವರಿಗೆ ತಮ್ಮ ಜೀವನದ ಒಂದು ಪ್ರೊಫೆಷನಲ್ ಲೈಫ್ ಅಥವಾ ವೃತ್ತಿಪರ ಜೀವನದ ಬಗ್ಗೆ ಅತಿಯಾದ ಕಾಳಜಿ ವಹಿಸ್ಬೇಕು. ಅಂದ್ರೆ ನಾನು ಮುಂದೆ 25-30 ವರ್ಷ ಏನ್ ಕೆಲಸ ಮಾಡ್ತೀನಿ ಅನ್ನೋದು ಈ ಸಮಯದಲ್ಲೇ ಅವರು ಡಿಸಿಷನ್ ನಿರ್ಧಾರ ತಗೋಬೇಕಾಗ್ತದೆ ಅಥವಾ. ಸೊ ಅದು ಒಂದು ರೀತಿ. ನಾಲ್ಕನೇದಾಗಿ ಏನಾಗ್ತದೆ, ಈ ಸಮಯದಲ್ಲಿ ಅವರಿಗೆ ಈ ಸಂಬಂಧಗಳ ಬಗ್ಗೆ ಅತಿಯಾದ ಕಾಳಜಿ, ಆಸಕ್ತಿ ಮತ್ತೆ ಸಂಬಂಧಗಳಲ್ಲಿ ಒಳಗಾಗುವುದು, ಇವುಗಳು ಎಲ್ಲವೂ ಆಗ್ತಾ ಇರ್ತವೆ. ದೈಹಿಕ ಬದಲಾವಣೆ, ಮಾನಸಿಕ ಬದಲಾವಣೆ ಮೊದಲನೆಯ ಕಾರಣ. ಎರಡನೇದು ಓದೋದ್ರ ಕಡೆ ವೃತ್ತಿಪರ ಜೀವನದ ಒಂದು ಕಡೆ ಗಮನ ಹೆಚ್ಚು. ಇನ್ನೊಂದು ಜೀವನದ ಒಂದು ಸಂಬಂಧಗಳು, ಅಂದರೆ ಈ ರೊಮ್ಯಾಂಟಿಕ್ ರಿಲೇಷನ್ಶಿಪ್ ಅಂತ ಹೇಳ್ತೀವಿ ಅಥವಾ ಆ ಒಂದು ಸಂಬಂಧಗಳ ಕಡೆ ಗಮನ ಹೆಚ್ಚಾಗ್ತದೆ, ಆಸಕ್ತಿ ಹೆಚ್ಚಾಗ್ತದೆ. ಸೊ ಇವೆಲ್ಲವೂ ಕೂಡ್ಕೊಂಡಾಗ ಅವ್ರಿಗೆ ಏನಾಗ್ತದೆ, ಎಲ್ಲದ್ರ ಕಡೆ ಸಮಯ ಕೊಡೋದಕ್ಕೆ ಕಷ್ಟ ಆಗ್ತದೆ. ಸಾಮಾನ್ಯವಾಗಿ ಅವ್ರ ಮನಸ್ಸು ಯಾವ ಕಡೆ ಹೋಗುತ್ತೋ ಆ ಕಡೆ ತೇಲ್ ಹೋಗ್ತಾ ಇರ್ತಾರೆ. ಸೊ ಅದೊಂದು ರೀತಿ ಅಲ್ಲಿ ರೋಲರ್ ಕೋಸ್ಟರ್ ಸಮಯ, ಅಂದರೆ ಏರಿಳಿತ ಆಗ್ತಾ ಇರುತ್ತೆ. ಪೇರೆಂಟ್ಸ್, ತಂದೆ ತಾಯಿ ಆದವರು ನಾವೇನು ಗುರುತಿಸ್ಬೇಕು, ನಮ್ಮ ಸಮಯದಲ್ಲಿ ಆದಂಗೆ ಈಗಲೂ ಆಗ್ತದೆ ಅನ್ನೋದು ತಿಳ್ಕೊಬಾರ್ದು. ಯಾಕೆಂದ್ರೆ ನಾವಿದ್ದು ಹದಿಹರೆಯದ ವಯಸ್ಸು, ಅವಾಗ ಪರಿಸ್ಥಿತಿನೇ ಬೇರೆ ಇತ್ತು, ಈಗಿರೋ ಪರಿಸ್ಥಿತಿನೇ

ಬೇರೆ. ಸೊ ನಾನು ಮಾಡ್ಲಿಕ್ಕಾಯ್ತು, ನಿನಗೆ ಯಾಕೆ ಆಗೋಲ್ಲ, ನೀನ್ ಯಾಕೆ ಹಿಂಗ್ ಮಾಡ್ತೀಯ ಅನ್ನೋದು ಆ ಮನಸ್ಥಿತಿಯಿಂದ ಹೊರಗೆ ಬಂದು ಏನಾಗ್ತಿದೆ ಮನಸ್ಸಿನಲ್ಲಿ ಅನ್ನೋದನ್ನ ಕೇಳೋ ಒಂದು ಪ್ರವೃತ್ತಿ ಬೆಳೆಸ್ಕೋಬೇಕು. ಮತ್ತೆ ತತ್ಕ್ಷಣಕ್ಕೆ ಅವ್ರಿಗೆ ಇದು ಸರಿ ಇದು ತಪ್ಪು ಇದು ಹಿಂಗಲ್ಲ ಹಿಂಗೆ ಹಿಂಗೆ ಹಿಂಗೆ ಅಂತ ಪ್ರತಿನಿತ್ಯ ಕರೆಕ್ಟ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಅವ್ರ ಮನಸ್ಸು ಹೆಂಗಿರ್ತದೆ ಅಂದ್ರೆ, ನಾವು ಯಾವಾಗ ತಿದ್ಲಿಕ್ಕೆ ಹೋಗ್ತೀವಿ ಅವರು ಮುದುರ್ಕೊಂಡ್ಬಿಡ್ತಾರೆ, ಅಂದ್ರೆ ಮಾತಾಡೋದನ್ನೇ ಬಂದ್ ಮಾಡ್ಬಿಡ್ತಾರೆ. ಸೊ ಅವ್ರ ಜೊತೆ ನಾವು ಕನೆಕ್ಟ್ ಆಗಿರ್ಬೇಕು, ಮಾತು ಅವ್ರ ಕೈಲಿ ಮಾತಾಡಿ ನಾವು ಅವ್ರ ಜೊತೆ ಮನಸ್ಸಿನಲ್ಲಿ ಏನಾಗ್ತಿದೆ ಅನ್ನೋದನ್ನ ಜಡ್ಜ್ ಮಾಡ್ದಂಗೆ ತಿಳ್ಕೊಳೋ ಒಂದು ಪ್ರವೃತ್ತಿನ ಬೆಳೆಸ್ಕೋಬೇಕು.

0: ಮಾತಾಡೋದನ್ನೇ ಬಂದ್ ಮಾಡ್ಬಿಡ್ತಾರೆ. ಸೊ ಅವ್ರ ಜೊತೆ ನಾವು ಕನೆಕ್ಟ್ ಆಗಿರ್ಬೇಕು, ಮಾತು ಅವ್ರ ಕೈಲಿ ಮಾತಾಡಿ ನಾವು ಅವ್ರ ಜೊತೆ ಮನಸ್ಸಿನಲ್ಲಿ ಏನಾಗ್ತಿದೆ ಅನ್ನೋದನ್ನ ಜಡ್ಜ್ ಮಾಡ್ದಂಗೆ ತಿಳ್ಕೊಳೋ ಒಂದು ಪ್ರವೃತ್ತಿನ ಬೆಳೆಸ್ಕೋಬೇಕಾಗ್ತದೆ. ಅದು ಮುಖ್ಯ. ಯಾವುದು ಸರಿ ತಪ್ಪು ಅಂತ ತಕ್ಷಣಕ್ಕೆ ಹೇಳಬಾರ್ದು, ಅವ್ರ ಕೈಲೇ ಅದನ್ನ ಬರೋ ಹಂಗೆ ಚರ್ಚೆ ಮಾಡಬೇಕು, ಕನ್ವರ್ಸೇಷನ್ಸ್ ಮಾಡೋ ಒಂದು ಮನಸ್ಥಿತಿಲಿ ಇಟ್ಕೋಬೇಕಾಗ್ತದೆ. ಮೂರನೇದಾಗಿ ನೀವು ಹೇಳ್ದಂಗೆ ಆ ನೀಟ್ ಆಯ್ತು ಇವುಗಳು ಎಲ್ಲ ಸಮಾಜದಲ್ಲಿ ನಡೀತಾ ಇರೋ ಸ್ವಲ್ಪ ಒತ್ತಡಗಳಿದೆಯಲ್ಲ ಅದ್ರ ಪರಿಣಾಮನೂ ಅವರ ಒಂದು ಮನಸ್ಸಿನ ಮೇಲೆ ಇರ್ತದೆ. ಬಟ್ ಏನಾಗ್ತದೆ, ಸಹಜವಾಗಿ ಅವರು ಪರೀಕ್ಷೆ ಕಡೆ ಅಥವಾ ಓದೋದ್ರ ಕಡೆ ಗಮನ ಕೊಟ್ಟಂಗೆ ಅದು ತಿಳಿತಾ ಹೋಗ್ತದೆ. ಎಲ್ಲಿ ಜಾಸ್ತಿ ಆಗೋದು ಅಂದ್ರೆ ಮನೆಯಲ್ಲಿ ನಾವು ಚೆನ್ನಾಗಿ ಅವ್ರ ಜೊತೆ ಹಚ್ಕೊಂಡಿದ್ದು ಅವ್ರಿಗೆ ಎಲ್ಲ ಮನಸ್ಸಿನಲ್ಲಿ ಆಗ್ತಾ ಇರೋದನ್ನ ಕೇಳೋ ಒಂದು ಪ್ರವೃತ್ತಿ ಬೆಳೆಸ್ಕೊಂಡ್ಬಿಟ್ರೆ ಹೊರಗಿನ ಸಮಾಜದಲ್ಲಿ ಏನೇ ಒತ್ತಡಗಳನ್ನ ಬಂದ್ರೂ ನಿಭಾಯಿಸೋ ಒಂದು ಮನಸ್ಥಿತಿ ಬರ್ತದೆ. ಸೊ ಅದ್ರ ಕಡೆ ನಾವು, ಹೊರಗಿಂದ ಒತ್ತಡಗಳು ಎಷ್ಟೇ ಬರಲಿ, ನಾವು ಮನೆಯಲ್ಲಿ ಬಾರಪ್ಪ ನಾನು ನಿನ್ಗೇನಾಗ್ತಿದೆ ಹೇಳು ನೋಡೋಣ, ಅದಕ್ಕೆ ಇಬ್ರು ಕೂತು ಬಗೆಹರಿಸೋಣ ಅಥವಾ ಪರಿಹಾರ ಹುಡುಕೋಣ ಅನ್ನೋ ಒಂದು ಮನಸ್ಥಿತಿನೇ ಬೆಳೆಸ್ಕೋಬೇಕಾಗ್ತದೆ.
1: ಸರ್, ಇತ್ತಿತ್ತಲಾಗೆ ನಾವು ನೋಡ್ತೀವಿ ಎಲ್ಲರೂ ಸಾಮಾಜಿಕ ಮಾಧ್ಯಮದೊಳಗೆ ಇದ್ದಾರೆ. ಅವ್ರು ಯಾರು ಅಂತ ಗೊತ್ತಿರಂಗಿಲ್ಲ, ಎಲ್ಲಿರ್ತಾರ ಅಂತ ಗೊತ್ತಿರೋದಿಲ್ಲ. ಹುಟ್ಟು ಹಬ್ಬಕ್ಕೆ ಒಂದು ವಿಶ್ ಮಾಡೋದಿರ್ಬೋದು, ಅದೆಲ್ಲ ಆಗ್ತಿರ್ತದೆ. ನಿಜವಾದ ಸ್ನೇಹಿತರು ಬಹಳಷ್ಟು ಮಂದಿಗೆ ಇರುವುದೇ ಇಲ್ಲ. ಈ ಸ್ನೇಹ ಮತ್ತು ಸಂಬಂಧಗಳು ಮಾನಸಿಕ ಆರೋಗ್ಯವನ್ನ ಉತ್ತಮ ರೀತಿಯೊಳಗೆ ಇಡೋದಕ್ಕೆ ಯಾವ ರೀತಿ ಸಹಾಯ ಆಗ್ತಾವ, ಏನು ಪ್ರಯತ್ನ ನಮ್ಮಿಂದ ಆಗ್ಬೇಕು ಅನ್ನೋದನ್ನ ಹೇಳ್ತೀರಿ?
0: ಅದೇ, ಈ ಒಂದು ಒಳ್ಳೆ ವಿಷಯ. ಈಗಿರೋ ಒಂದು ಜೆನ್ ಜಿ ಅಂತ ಏನು ಹೇಳ್ತೀವಲ್ಲ, ಈಗ ಎಲ್ಲ ಮಾಧ್ಯಮದಲ್ಲಿ ಮೊನ್ನೆ ನಮ್ಮ ಪ್ರಧಾನಮಂತ್ರಿಯವರು ಈ ವಿಷಯದ ಬಗ್ಗೆ ಹೇಳಿದ್ರು, ನೀವೆಲ್ಲರೂ ಜೆನ್ ಜಿ ಅವ್ರ ಜೊತೆ ಕನೆಕ್ಟ್ ಆಗಿ, ಆ ಕನೆಕ್ಟ್ ಆಗಬೇಕು ಅಂದ್ರೆ ನಾವೆಲ್ಲ ಮತ್ತೆ ಇನ್ಸ್ಟಾಗ್ರಾಮು ಫೇಸ್ಬುಕ್ ಅದರಲ್ಲೇ ಬರಬೇಕಾಗುತ್ತೆ, ಆ ಮೀಡಿಯಂ ಅಲ್ಲೇ ಬರಬೇಕು ಅನ್ನೋದು ಹೇಳಿದ್ರು. ಆದ್ರೆ ಏನಾಗ್ತದೆ, ಈ ಯಾವುದೇ ಒಂದು ಮನಸ್ಸು ಸಮಾಧಾನವಾಗಿರ್ಲಿಕ್ಕೆ ನಮ್ಮ ಸಂಬಂಧಗಳು ಮೂಡ್ತವೆ. ಅಂದ್ರೆ ನಮ್ಮ ಮನಸ್ಥಿತಿ ಮತ್ತೆ ನನ್ನ ರಿಲೇಷನ್ಶಿಪ್ ಅಥವಾ ಸಂಬಂಧಗಳು ಎರಡೂ ಒಟ್ಟಾರೆ ಒಡನಾಟದಲ್ಲಿರ್ತವೆ. ಸೊ ಹತ್ತಿರದ ಸಂಬಂಧಗಳು ಯಾವಾಗ್ಲೂ ಪ್ರತಿದಿನದ ಒಂದು ಒಡನಾಟ ಇರಬೇಕು. ಅಂದ್ರೆ ನಾವೆಲ್ಲರೂ ವರ್ಚುವಲ್ ರಿಲೇಷನ್ಶಿಪ್ಸ್ ವರ್ಸಸ್ ರಿಯಲ್ ರಿಲೇಷನ್ಶಿಪ್ಸ್. ವರ್ಚುವಲ್ ಅಂದ್ರೆ ಈ ಸಾಮಾಜಿಕ ಮಾಧ್ಯಮಗಳ ಮೂಲಕ ಸ್ನೇಹಿತರಾಗಿರೋದಕ್ಕೂ ನಿಜ ಜೀವನದಲ್ಲಿ ಮುಖ ನೋಡಿ ಕೈ ಹಿಡಿದು ಮಾತಾಡೋದು ಆ ಒಂದು ಸಂಬಂಧಗಳಿಗೂ ವ್ಯತ್ಯಾಸ ಪಡಬೇಕು. ಆ ನಿಜ ಜೀವನದ ಸಂಬಂಧ ಕಡೆ ಗಮನ ಕೊಡಬೇಕು. ಅದು ಯಾವತ್ತು ನಾವು ವಿ ಶುಡ್ ನಾಟ್ ರಿಪ್ಲೇಸ್ ಇಟ್ ವಿತ್ ವರ್ಚುವಲ್ ರಿಲೇಷನ್ಶಿಪ್ಸ್. ಅದ್ರ ಜೊತೆಗೆ ಅದಿರಲಿ. ಅಂದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಸ್ನೇಹಿತರು ಇರ್ತಾರೆ, ಸಾವಿರಗಟ್ಟಲೆ ಸ್ನೇಹಿತರು ಮಾಡ್ಕೊಳೋದ್ರಲ್ಲಿ ತಪ್ಪಿಲ್ಲ, ಆದರೆ ಪ್ರತಿದಿನ ಒಬ್ಬರು ಇಬ್ಬರು ಹತ್ರದ ಸ್ನೇಹಿತರ ಜೊತೆ ಒಡನಾಟ ಇರೋದು ಅತಿ ಅವಶ್ಯಕತೆ. ಅದು ನನ್ನ ಮನಸ್ಸಿನ ಒಂದು ಆರೋಗ್ಯದ ಕಡೆನೂ ಒಂದು ರೀತಿ ಸ್ಟೆಬಿಲಿಟಿ ಅಥವಾ ಸಮಾಧಾನವಾಗಿ ಇಡಲಿಕ್ಕೆ ಅನುಕೂಲ ಆಗ್ತದೆ. ಸೊ ಅದ್ರ ರಿಪ್ಲೇಸ್ಮೆಂಟ್ ಅಂತರೂ ಅಲ್ಲ. ಸೊ ಅದನ್ನ ಒಂದು ನಾವು ಈ ಯುವಕರಿಗೆ ಹೇಳಬೇಕು. ಅಂದರೆ ಅವ್ರಿಗೂ ಅರ್ಥ ಆಗ್ತದೆ ಹಂತ ಹಂತವಾಗಿ. ಶಾಲೆಗಳಿಗೆ ಹೋಗೋದು ಯಾಕೆ ಅಂದರೆ ಸ್ನೇಹಿತರು ಮಾಡ್ಕೊಳೋದು. ಈಗ ಪ್ರತಿದಿನ ನಾವು ಈ ಥರ ಗ್ರೂಪ್ಸ್ ಅಲ್ಲಿ ಜಾಯ್ನ್ ಆಗೋದು ಉದ್ದೇಶ ಏನು ಅಂದ್ರೆ ನಮ್ಗೆ ಹೊಸ ಸ್ನೇಹಿತರು ಸಿಗ್ತಾರೆ, ಅವ್ರ ಜೊತೆ ಕಲೀಲಿಕ್ಕೇನೋ ಇರ್ತದೆ, ಒಳ್ಳೆ ಸಂಬಂಧಗಳು ಬೆಳೆದ್ರೆ ಅದರಿಂದ ನಾವು ಮುಂದೆ ನಮ್ಮ ಜೀವನ ರೂಪಿಸ್ಕೋಬಹುದು, ವೃತ್ತಿಪರ ಆಗ್ಲಿ ವೈಯಕ್ತಿಕವಾಗ್ಲಿ ಅನ್ನೋದನ್ನು ನಾವು ಮನಸ್ಸಿನಲ್ಲಿ ಇಟ್ಕೋಬೇಕಾಗ್ತದೆ. ಸೊ ವರ್ಚುವಲ್ ಆಗಿ ನಡೀತಾ ಇರೋದು ಅದ್ರ ಪಾಡಿಗೆ ಅದು ಬದಲಾವಣೆಗಳಿರುತ್ತೆ, ಆದ್ರೆ ನಿಜ ಜೀವನದ ಒಂದು ಸಂಬಂಧಗಳೇ ಗಮನ ಕೊಡ್ಬೇಕು. ಅದೇ ವಿಷಯದಲ್ಲಿ ಏನು ಅಂದ್ರೆ ನಾವು ಸಮಯನ ಈ ಫೋನ್ನಲ್ಲಿ ಕಳೆಯುವಾಗ ಸ್ವಲ್ಪ ಮಟ್ಟಿಗೆ ಆ ಫೋನ್ನಲ್ಲಿ ರೀಲ್ಸ್ ಆಯ್ತು ಮೆಸೇಜ್ ಮಾಡೋದಾಯ್ತು ಅದು ಸ್ವಲ್ಪ ಹೊತ್ತಿದ್ದು ನಿಜ ಜೀವನದ ಸಂಬಂಧ ಕಡೆನೂ ಗಮನ ಕೊಡಬೇಕು ಅನ್ನೋದನ್ನ ಹೇಳ್ಬೇಕಾಗ್ತದೆ.
1: ಸರಿಗ ಬಹಳಷ್ಟು ಜನರಿಗೆ ಕಾಡುವಂತಹ ಒಂದು ಸಮಸ್ಯೆ ಅಂದ್ರೆ ಒಂಟಿತನ. ಇಷ್ಟೆಲ್ಲಾ ಸಾಮಾಜಿಕ ಮಾಧ್ಯಮಗಳಿದ್ದಾವ, ಎಲ್ಲಾ ಇದ್ದಾಗೂ ಕೂಡ ಮೊದಲಿನ ಹಾಗೆ ಕೂಡು ಕುಟುಂಬಗಳು ಈಗಿಲ್ಲ. ಈಗ ಸ್ವತಂತ್ರವಾಗಿ ಬದುಕುವುದಕ್ಕ ಎಲ್ಲರೂ ಇಷ್ಟಪಡ್ತಾರೆ. ಅಂಥ ಕುಟುಂಬದೊಳಗ ಇದ್ದಾಗ ಪ್ರೀತಿ ಪಾತ್ರರನ್ನ ಕಳ್ಕೊಂಡು ಬಿಡ್ತಾರೆ. ಕುಟುಂಬದ ಯಜಮಾನ ಇರ್ಬೋದು, ಒಬ್ಬ ಮನೆಯ ಒಡತಿ ಇರ್ಬೋದು, ಅವ್ರು ಹೋಗ್ಬಿಟ್ರೆ ಅದನ್ನ ತಡ್ಕೊಳ್ಳೋದು ಬಹಳಷ್ಟು ಕಷ್ಟಕರ. ಆ ರೀತಿ ಇರ್ಬೋದು. ಅದೇ ರೀತಿ ಈ ಮಕ್ಕಳು ಒಂದು ಯಾವುದೇ ಒಂದು ರಿಲೇಷನ್ಶಿಪ್ ಸಂಬಂಧದೊಳಗಿದ್ದಾಗ ಅವು ಬ್ರೇಕಪ್ಸ್, ಅವರು ಆ ಸಂಗಾತಿ ಬಿಟ್ಟು ಹೋದಾಗ ದುಃಖವನ್ನ ಮರೆಸುವಂತಹ ಒಂದು ಜನರು ಅಲ್ಲಿ ಇರ್ತಿದ್ರು. ಈಗ ಇಂತಹ ಒಂದು ದುಃಖಗಳನ್ನ ತಡ್ಕೊಳ್ಳೋದಕ್ಕೆ ಯಾವ ರೀತಿ ಮಾನಸಿಕ ತಯಾರಿ ಬೇಕು, ಯಾವ ರೀತಿ ಇಂತಹ ಸಂಕಷ್ಟಗಳು ಬಂದಾಗ ಗಟ್ಟಿಯಾಗಬೇಕು ಅನ್ನೋದರ ಬಗ್ಗೆ ಹೇಳ್ತೀರಿ?
0: ಮನೋವತ್ತಡಗಳಲ್ಲಿ ಅತಿಯಾದ ಒಂದು ಕಷ್ಟದ ಪರಿಸ್ಥಿತಿ ಅಥವಾ ಕಷ್ಟದ ಒಂದು ಒತ್ತಡ ಅಂದ್ರೆ ಅಗಲಿಕೆಯ ದುಃಖ. ಅಂದ್ರೆ ನಾವು ಪ್ರತಿಯೊಬ್ಬರು ಹತ್ರದವ್ರ ಜೊತೆ ಒಡನಾಟದಲ್ಲಿ ಇರ್ತೀವಿ, ಅವ್ರು ಯಾವಾಗ ನಮ್ಮ ಜೊತೆಗೆ ಇರುವುದಿಲ್ಲ. ಸಾಮಾನ್ಯವಾಗಿ ಯುವಕರಲ್ಲಿ ಕಾಣ್ತೀವಿ, ಅವರು ಯಾವ್ದಾರ ಒಂದು ಸಂಬಂಧದಲ್ಲಿ ಇರ್ತಾರೆ, ಅದು ಯಾವುದೋ ಕಾರಣದಿಂದ ಸಂಬಂಧ ಮುಂದುವರಿಯುವುದಿಲ್ಲ, ಬೇರೆ ಆಗ್ತಾರೆ, ಅಥವಾ ಮದುವೆ ಆದ್ಮೇಲೆ ಗಂಡ ಹೆಂಡತಿ ಒಟ್ಟಿಗೆ ಇರ್ತಾರೆ, ಯಾವುದೋ ಕಾರಣದಿಂದ ಸರಿ ಹೊಂದುವುದಿಲ್ಲ ಅಂತ ಹೇಳಿ ಬೇರೆ ಆಗ್ತಾರೆ.

0: ವಿಚ್ಛೇದನ ಆಗೋದು, ಅಥವಾ ಇನ್ನೂ ಹೆಚ್ಚಿನದು ಅಂದ್ರೆ ಒಟ್ಟಿಗೆ ಇರ್ತೀವಿ, ಯಾವುದೋ ಕಾರಣದಿಂದ ಅವರ ಜೀವ ಉಳಿಯುವುದಿಲ್ಲ. ಸೊ ಈ ತರ ಪರಿಸ್ಥಿತಿಗಳು ಬಂದಾಗ ನಾವು ಎದುರಿಸೋದು ಅತಿಯಾದ ಒಂದು ಒತ್ತಡ, ಅದನ್ನ ಅಗಲಿಕೆಯ ದುಃಖ ಅಥವಾ ಅಗಲಿಕೆಯ ಒಂದು ಪರಿಸ್ಥಿತಿ. ಆ ವ್ಯಕ್ತಿ ನಮ್ಮ ಜೊತೆಗಿದ್ದಾಗ ನಮ್ಮ ಮನಸ್ಥಿತಿ ಯಾವುದೋ ಬೇರೆ ರೀತಿ ಇರ್ತದೆ, ಅವ್ರು ಇಲ್ದಿರುವಾಗ ಅವರಿಲ್ಲ ಅನ್ನೋ ಒಂದು ಮನಸ್ಥಿತಿ ಇರ್ತದಲ್ಲ, ಅದರಿಂದ ಬರೋ ತಳಮಳನೆ ಒಂದು ಆತಂಕ. ಕೆಲವು ಬಾರಿ ಅದು ಜಾಸ್ತಿ ಆದಾಗ ಅದು ಆತಂಕದ ಮನಸ್ಥಿತಿ, ಅಂದ್ರೆ ಪ್ರತಿ ಸಂಬಂಧಗಳಲ್ಲೂ ಹಿಂಗೆ ಆಗ್ತದೇನೋ ಅನ್ನೋ ಒಂದು ಭಯ ಮೂಡ್ಲಿಕ್ಕೆ ಶುರು ಆಗ್ತದೆ, ಅಥವಾ ಎಲ್ಲರೂ ನನ್ನ ಬಿಟ್ಟು ಹೋಗ್ತಾರೇನೋ, ಅಥವಾ ನನ್ನ ಜೊತೆಗಿರೋರು ನಾನು ಕಳ್ಕೊಂತೀನೇನೋ ಒಂದು ಭಯದ ಒಂದು ಮನಸ್ಥಿತಿ ಬರ್ಬೋದು. ಅದು ಇನ್ನೂ ಒಂದೇ ಸಮನೆ ಜಾಸ್ತಿ ಆದಾಗ ದುಃಖದ ಮನಸ್ಥಿತಿ. ದುಃಖ ಅಂದ್ರೆ ಕಳೆದು ಹೋದಾಗ ಬರೋ ಒಂದು ಫೀಲಿಂಗ್, ಅಥವಾ ಎಲ್ಲೋ ಒಂದು ಜೀವನದ ಬಗ್ಗೆ ಆಸಕ್ತಿ ಕಡಿಮೆ ಆಗುವುದು, ಮತ್ತೆ ಖಿನ್ನತೆಯ ಒಂದು ಲಕ್ಷಣಗಳು, ಅಂದ್ರೆ ಯಾವುದೇ ವಿಷಯದಲ್ಲೂ ಆಸಕ್ತಿ ಮೂಡುದಿಲ್ಲ, ಭಾವನೆಗಳು ಮೂಡುದಿಲ್ಲ ಅನ್ನೋ ಒಂದು ಪರಿಸ್ಥಿತಿಗೆ ಹೋಗ್ಬೋದು. ಇದು ಅಗಲಿಕೆಯ ದುಃಖದಿಂದ ಬರೋ ಒಂದು ತೊಂದರೆಗಳು. ಅದೇನಾಗ್ತದೆ, ಪ್ರತಿಯೊಬ್ಬರು ನಮ್ಮ ಜೀವನದಲ್ಲಿ ನಾವು ಈ ಒಂದು ವಿಷಯದಲ್ಲಿ ಇದನ್ನ ಒಪ್ಕೋಬೇಕೇನು ಅಂದ್ರೆ, ಯಾವುದೂ ಒಂದೇ ಸ್ಥಿತಿಲಿ ಇರುವುದಿಲ್ಲ, ಬದಲಾವಣೆಗಳು ಇರ್ತವೆ. ಚಿಕ್ಕ ಮಕ್ಕಳು ದೊಡ್ಡವರಾಗ್ತಾರೆ, ದೊಡ್ಡವರಾಗಿ ನಮ್ಮ ಜೊತೆಗೆ ಇರುವುದಿಲ್ಲ, ಅವ್ರ ಕೆಲಸ ಹುಡ್ಕೊಂಡು ಹೋಗ್ತಾರೆ, ಮತ್ತೆ ಅವ್ರ ಸಂಗಾತಿನ ಹುಡ್ಕೊಂಡು ಅವ್ರ ಜೀವನ ಮಾಡ್ಕೊಂಡು ಹೋಗ್ತಾರೆ. ಅದೇ ರೀತಿ ನಮ್ಮ ಜೊತೆಗಿರೋರ್ದು ಏನಾಗ್ತದೆ, ಕಾಲ ಕಳೆದಂಗೆ ಅವ್ರ ವಯಸ್ಸಾದಂಗೆ ಕಾಯಿಲೆಗಳು ಬರ್ಬೋದು, ಅಥವಾ ಏನೋ ಕಾರಣದಿಂದ ಕಾಯಿಲೆಯಿಂದ ಅಸ್ವಸ್ಥರಾಗಿ ತೀರ್ಕೋಬಹುದು. ಈ ರೀತಿ ಆದಾಗ ಬರೋದೇ ಒಂದು ಕಠಿಣವಾದ ಒಂದು ಪರಿಸ್ಥಿತಿ. ಇದನ್ನ ಎದುರಿಸೋದು ಒಂದೇ ದಾರಿ, ಅದು ಪ್ರತಿಯೊಬ್ಬರ ಜೀವನದ ಒಂದು ಭಾಗ. ಎರಡನೇದಾಗಿ ಇದನ್ನ ಎದುರಿಸ್ಲಿಕ್ಕೆ ನಾವು ಯಾವ ರೀತಿ ಸಿದ್ಧರಾಗಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ದಿನಚರಿ ಏನಿದೆಯೋ ಅದು ಅದ್ರ ಕಡೆ ಗಮನ ಹರಿಸ್ಬೇಕು. ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋ ಜವಾಬ್ದಾರಿ ಈ ತರ ಇದ್ದಾಗಲೂ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು. ಸರಿಯಾಗಿ ನಿದ್ದೆ ಮಾಡಬೇಕು, ಊಟ ಮಾಡಬೇಕು, ಕೆಲಸದ ಕಡೆ ಗಮನ ಹರಿಸ್ಬೇಕು, ಏನ್ ಕೆಲಸ ಮಾಡ್ತಾ ಇದೀವೋ ಅದ್ರದ ಕಡೆ ಗಮನ ಪೂರ್ತಿ ಪ್ರಮಾಣದಲ್ಲಿ. ಮೂರನೇದಾಗಿ ಈಗ ನಮ್ಮ ಜೊತೆಗಿರೋ ಸಂಬಂಧಗಳ ಕಡೆ ಗಮನ ಹರಿಸ್ಬೇಕು. ಈಗ ಮಕ್ಕಳಿರ್ತಾರೆ, ಮೊಮ್ಮಕ್ಕಳಿರ್ತಾರೆ, ಅವ್ರ ಕಡೆ ಗಮನ ಹರಿಸಿದ್ರು ಅವರ ಒಂದು ಮನಸ್ಥಿತಿ ಮೇಲೆ ನಮ್ಮ ಮನಸ್ಸು ಸಹಜ ಸ್ಥಿತಿಗೆ ಬರ್ತದೆ. ಕೊನೆಯದಾಗಿ ನಮ್ಮ ಸಂಗಾತಿ ನಮ್ಮ ಜೊತೆಗಿಲ್ಲ ಅನ್ನೋ ಒಂದು ಪರಿಸ್ಥಿತಿ ಒಪ್ಕೋಬೇಕಾಗ್ತದೆ. ಒಪ್ಕೊಂಡ್ಮೇಲೆ ಅವರು ನಮ್ಮ ಜೊತೆಗಿಲ್ಲ ಆದ್ರೆ ನಮ್ಮ ಮನಸ್ಸಿನಲ್ಲೇ ಇದ್ದಾರೆ ಅನ್ನೋ ಒಂದು ಮನಸ್ಥಿತಿ ಬಂದ್ಬಿಟ್ರೆ ಅವಾಗ ಅವ್ರ ಬಗ್ಗೆ ನೆನಪು ಮಾಡಿಕೊಂಡು ಸಂತೋಷವಾಗಿ ಸಮಾಧಾನವಾಗಿರ್ಲಿಕ್ಕೆ ಅನುಕೂಲ ಆಗ್ತದೆ. ಇದು ಒಂದು ರೀತಿ ಒಂದೇ ದಿನದಲ್ಲಿ ಆಗುವಂಥದ್ದಲ್ಲ, ಅದು 3-6 ತಿಂಗಳಾಗ್ಬೋದು ಕೆಲವರಿಗೆ, ಕೆಲವರಿಗೆ 6 ತಿಂಗಳಿಂದ 1 ವರ್ಷ ಆಗ್ಬೋದು. ಯಾವಾಗ ಇದು ಅತಿಯಾದ ಮನಸ್ಥಿತಿ ತ್ರಾಸಾಗ್ತದೆ ಅಂದ್ರೆ, ಒಬ್ಬ ವ್ಯಕ್ತಿಗೆ ಅವರು ನನ್ನ ಮನೆಯವರು ಅಥವಾ ನಮ್ಮ ಹತ್ರದವ್ರು ಇಲ್ದಂಗೆ ನಂಗೆ ಜೀವನನೇ ಇರ್ಲಿಕ್ಕೆ ಆಗುದಿಲ್ಲ ಅಂದಾಗ ಅದು ಖಿನ್ನತೆಯ ರೂಪಕ್ಕೆ ತಿರುಗ್ತದೆ. ಅವಾಗ ಆ ವ್ಯಕ್ತಿಯು ಮನೋವೈದ್ಯರನ್ನು ಕಾಣ್ಬೇಕಾಗ್ತದೆ. ಅವಾಗ ಕೌನ್ಸಿಲಿಂಗ್ ಆಯ್ತು, ಔಷಧೋಪಚಾರಗಳನ್ನು ತಗೊಂಡು ಮನಸ್ಸನ್ನು ಸಮಾಧಾನ ಪಡಿಸ್ಕೊಂಡು ಹೊರಗೆ ಬರ್ಬೇಕಾಗ್ತದೆ. ಇದು ಪ್ರತಿಯೊಬ್ಬರ ಜೀವನದ ಒಂದು ಭಾಗ. ಅದನ್ನ ಎದುರಿಸೋ ಶಕ್ತಿ ಬರುವುದು ಯಾವಾಗ ಅಂದ್ರೆ ನಾವು ಎದುರಿಸ್ದಾಗ್ಲೆ. ಆದ್ರೆ ಒಂದೇನಂದ್ರೆ, ನೀವೊಬ್ಬರೇ ಇಲ್ಲ, ನಾವೆಲ್ಲರೂ ಒಟ್ಟಿಗೆ ಇದ್ದೀವಿ, ಕೂಡು ಕುಟುಂಬದವರಾಯ್ತು, ಸ್ನೇಹಿತರಾಯ್ತು, ಎಲ್ಲರೂ ಜೊತೆಗಿದ್ದೀವಿ ಅನ್ನೋ ಒಂದು ಮನಸ್ಥಿತಿಲಿ ಇದ್ಬಿಟ್ರೆ ಸುಲಭ ಆಗ್ತಾ ಹೋಗ್ತದೆ.
1: ಸರ್, ಈಗ ನಾವು ಮಾನಸಿಕ ಒತ್ತಡ ಉಂಟಾಗುವಂತಹ ಕೆಲವು ಸಂದರ್ಭಗಳ ಬಗ್ಗೆ ಮಾತಾಡಿದ್ವಿ. ಈ ಜೀವನದ ಯಾವುದೇ ಹಂತದೊಳಗ ಬಡವರಿರ್ಲಿ, ಶ್ರೀಮಂತರಿರ್ಲಿ, ಎಂಥದೋ ಪರಿಸ್ಥಿತಿಯೊಳಗಿರ್ಲಿ ಏನೋ ಒಂದು ಆತಂಕ ಒತ್ತಡ ಬಂದೇ ಬರ್ತದೆ. ಆದ್ರ ಮಾನಸಿಕ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ನಾವು ನಿರ್ಧಾರ ತಗೊಂಡಾಗ ನಾವೇನು ಕೆಲಸ ಮಾಡಬೇಕು? ಇದನ್ನ ಕೇಳ್ತಾ ಇರುವಂತ ನಮ್ಮ ಕೇಳುಗರಿಗೆ ಏನ್ ಹೇಳ್ತೀರಿ? ನಮ್ಮ ಮಾನಸಿಕ ಆರೋಗ್ಯ ಹದಗೆಡಬಾರದು ಅಂದ್ರೆ ನಾವು ಏನು ಕ್ರಮಗಳನ್ನ ತೆಗೆದುಕೊಳ್ಳಬಹುದು ಅಂತ?
0: ಒಳ್ಳೆ ಪ್ರಶ್ನೆ. ಇದಕ್ಕೆ ಮೂಲಭೂತವಾಗಿ ನಾವೇನ್ ಅರ್ಥ ಮಾಡ್ಕೋಬೇಕು, ಮನಸ್ಸು ಅನ್ನೋದು ನಮ್ಮ ದೇಹದ ಮೇಲೆ ನಿಂತಿದೆ. ಮನಸ್ಸು ಮತ್ತು ದೇಹದ ಒಂದು ಒಡನಾಟ, ಅತಿಯಾದ ಒಂದು ಹತ್ತಿರದ ಒಡನಾಟ. ಸೊ ಮನಸ್ಸು ದೇಹದ ಮೇಲೆ ನಿಂತಿರುವಾಗ ಮೊದಲನೆಯ ನಮ್ಮ ಒಂದು ಅವಶ್ಯಕತೆ ಏನು, ನಮ್ಮ ದೇಹದ ಆರೋಗ್ಯದ ಕಡೆ ಗಮನ ಹರಿಸ್ಬೇಕು. ಅಂದ್ರೆ ನಾವು ಪ್ರತಿ ಹಂತದಲ್ಲೂ ಮಕ್ಕಳಾದ್ರೆ ಆಟದಲ್ಲಿ ಇರಬೇಕು, ವಯಸ್ಕರಾದ್ರೆ ವ್ಯಾಯಾಮ ಮಾಡ್ಕೊಂತಿರ್ಬೇಕು. ದೇಹದ ದಂಡನೆ ಅನ್ನೋದು ಪ್ರತಿದಿನದ ಒಂದು ಅವಶ್ಯಕತೆ, ಒಂದು 1/2 ತಾಸು ವಾಕ್ ಮಾಡುವುದು ಅನ್ನೋದಿರ್ಬೇಕು. ಎರಡನೇದಾಗಿ ಸರಿಯಾಗಿ ನಿದ್ರೆ, 6-8 ತಾಸು ಅಥವಾ 8-10 ತಾಸು, ಒಟ್ಟು ಅರೌಂಡ್ 8 ತಾಸಷ್ಟು ನಿದ್ರೆ ಮಾಡೋದು, ಅದು ನನ್ನ ಮಿದುಳಿನ ಚಟುವಟಿಕೆ, ಮನಸ್ಸಿನ ಚಟುವಟಿಕೆಗಳನ್ನು ಸಹಜ ಸ್ಥಿತಿಲಿ ಇಡ್ತದೆ. ಮೂರನೇದಾಗಿ ನನ್ನ ಮನಸ್ಸಿನ ಒಂದು ಭಾವನೆಗಳನ್ನು ನಿರ್ವಹಿಸೋದು. ಅಂದ್ರೆ ಆ ಭಾವನೆಗಳಂದ್ರೆ ಏನು, ಫೀಲಿಂಗ್ಸ್ ಅಂತ ಹೇಳ್ತೀವಲ್ಲ. ಒತ್ತಡ ಅನ್ನೋದು ಬರುವುದು ಯಾವಾಗ, ಭಾವನೆಗಳನ್ನ ಡಿಸ್ಟರ್ಬ್ ಮಾಡಿದಾಗ ಅಥವಾ ಹೆಚ್ಚು ಕಡಿಮೆ ಮಾಡಿದಾಗ. ಆ ಭಾವನೆಗಳನ್ನ ನಿರ್ವಹಣೆ ಮಾಡೋದೇ ಒಂದು ಅವಶ್ಯಕತೆ ಇರ್ತದೆ. ಕೆಲವೊಮ್ಮೆ ಸಿಟ್ಟು ಬರ್ತದೆ, ಕೆಲವೊಮ್ಮೆ ಬೇಜಾರಾಗ್ತದೆ, ಕೆಲವೊಮ್ಮೆ ದುಃಖ ಆಗ್ತದೆ, ಕೆಲವೊಮ್ಮೆ ಅಸೂಯೆ ಫೀಲಿಂಗ್ಸ್, ಕೆಲವೊಮ್ಮೆ ರಿವೆಂಜ್ಫುಲ್ ಅಥವಾ ದ್ವೇಷ ಬರ್ತದೆ, ಇವೆಲ್ಲ ಭಾವನೆಗಳಿರ್ತವೆ. ಈ ಭಾವನೆಗಳನ್ನ ನಿರ್ವಹಣೆನೂ ದೇಹದ ನಿರ್ವಹಣೆ. ಈಗ ಮಸಲ್ ಹೆಂಗೆ ನಾವು ಸ್ಟ್ರೆಂಥನಿಂಗ್ ಹೆಂಗೆ ಮಾಡ್ತೀವೋ ಹಂಗೆ ಮನಸ್ಸನ್ನು ಗಮನ ಹರಿಸ್ಬೇಕಾಗತ್ತೆ. ಭಾವನೆಗಳ ಕಡೆನೂ

0: ಗಮನ ಕೊಡ್ಬೇಕಾಗತ್ತೆ. ಸೊ ಅದನ್ನ ಗುರುತಿಸೋದು, ಅದನ್ನ ನಿಭಾಯಿಸೋದು, ಈ ತರ ಏರಿಳಿತ ಇರೋದು ಇರ್ತದೆ, ಅದನ್ನ ತಡ್ಕೊಳೋ ಶಕ್ತಿ ಅಂದ್ರೆ ಪ್ರತಿಯೊಬ್ಬರು ಈಗ ನಾನು ಯಾವಾಗ್ಲೂ ಸಂತೋಷವಾಗೇ ಇರ್ತೀನಿ ಅನ್ನೋದಿದೆಯಲ್ಲ, ಆ ಮನಸ್ಥಿತಿಯಿಂದ ಹೊರಗೆ ಬರ್ಬೇಕು. ಅವಾಗ ಅವಾಗ ಕಷ್ಟದ ಮನಸ್ಥಿತಿನೂ ಬರ್ತದೆ, ಅದನ್ನ ಎದುರಿಸೋದು, ಅದನ್ನ ನಿಭಾಯಿಸ್ಕೊಂಡು ಹೋಗೋದೇ ನನ್ನ ಜೀವನದ ಒಂದು ಗುರಿ ಅನ್ನೋದನ್ನ ತಿಳ್ಕೊಬೇಕಾಗ್ತದೆ. ಆ ದುಃಖದ ಪರಿಸ್ಥಿತಿಯಲ್ಲಿ, ಸಿಟ್ಟಿನ ಸಂಪರಿಸ್ಥಿತಿಲಿ ಏನೋ ವಿಚಾರ ಬಂತು ಅಂತ ಹೇಳಿ ಅದರಿಂದ ಹೋಗ್ಬಾರ್ದು. ಆತಂಕದ ಪರಿಸ್ಥಿತಿಯಲ್ಲಿ ತೊಂದರೆ ಆಗ್ತದೆ ಅಂತ ಹೇಳಿ ನಾನು ಹೊರಗೋಗ್ದಂಗಿರೋದು ಅದನ್ನು ಆಗ್ಬಾರ್ದು. ಸೊ ಆ ಭಾವನೆಗಳನ್ನ ಅರಿವು ಅನ್ನೋದಿದೆಯಲ್ಲ ಅತಿ ಅವಶ್ಯಕತೆ. ಎರಡನೇದಾಗಿ ಆ ಭಾವನೆಗಳನ್ನ ಗುರುತಿಸಿ ಅದನ್ನ ನಿಭಾಯಿಸ್ಲಿಕ್ಕೆ ನಮ್ ಪ್ರತಿಯೊಬ್ಬರದ್ದು ಅವ್ರದೇ ಆದ ವೈಯಕ್ತಿಕವಾದ ಒಂದು ವಿಚಾರಗಳನ್ನ ಮಾಡ್ಬೇಕು. ಕೆಲವರಿಗೆ ಆಟದಲ್ಲಿ ಆಸಕ್ತಿ ಇದ್ರೆ ಆಟ ಆಡೋದು, ಕೆಲವರಿಗೆ ಓದು ವಿಷಯದಲ್ಲಿ ಇದ್ರೆ ಅದನ್ನು ಓದೋದಾಗ್ಲಿ ಬರವಣಿಗೆ ಮಾಡೋದಾಗ್ಲಿ ಕ್ರಿಯೇಟಿವ್ ಆಕ್ಟಿವಿಟೀಸ್, ಕೆಲವರಿಗೆ ಈ ಆರ್ಟ್ ಬೇಸ್ಡ್ ಅಂದ್ರೆ ಈ ಬೇರೆ ಬೇರೆ ವಿಧವಾದ ಒಂದು ಅದರಲ್ಲಿ ತೊಡಗಿಸ್ಕೊಳ್ಳೋದು, ಪ್ರತಿದಿನದ ಒಂದು ಅರ್ಧ ತಾಸು ಒಂದು ತಾಸು ಈ ತರ ಒಂದು ಕೆಲಸಗಳಲ್ಲಿ ತೊಡಗಿಸ್ಕೊಂಡ್ರು ಅವರಿಗೆ ಅನುಕೂಲ ಆಗ್ತದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಸಂಬಂಧಗಳು, ಆ ಸಂಬಂಧಗಳಿಂದ ನಮ್ಮ ಭಾವನೆಗಳು ಕೂಡ್ಕೊಂಡಿರ್ತವೆ. ನಮ್ಮ ಹತ್ತಿರದ ಸಂಬಂಧಗಳನ್ನ ಸಮಾಧಾನವಾಗಿ ಇಟ್ಕೊಳ್ಳೋ ಜವಾಬ್ದಾರಿ ನಾವೇ ತಗೋಬೇಕಾಗ್ತದೆ. ಅಂದ್ರೆ ಪ್ರತಿಯೊಬ್ಬರು ನಮ್ಮ ಕೋಪಿಂಗ್ ಅಂದ್ರೆ ನಾನು ನನ್ನ ಮನೆಯವ್ರನ್ನಾಗ್ಲಿ ಮಕ್ಕಳನ್ನಾಗ್ಲಿ ಚೆನ್ನಾಗಿ ಮಾತಾಡಿಸೋದು, ಅವ್ರ ಜೊತೆ ಒಳ್ಳೆ ವಿಷಯಗಳನ್ನು ವಿಚಾರ ಮಾಡೋದು, ಈಗ ನಡೀತಾ ಇರೋ ಒಂದು ಸಾಮಾಜಿಕವಾದ ವಿಷಯಗಳನ್ನ ಚರ್ಚಿಸೋದು, ಅಂದ್ರೆ ಬದಲಾವಣೆಗಳಾಗ್ತಾ ಇದೆ ಅದನ್ನ ಚರ್ಚಿಸೋದು, ಈ ರೀತಿ ಮಾತಾಡೋದ್ರಿಂದನೂ ಸಮಾಧಾನ ಆಗ್ಲಿಕ್ಕೆ ಮನಸ್ಸು ಆಗ್ತಾ ಇರ್ತದೆ. ನಾಲ್ಕನೇದಾಗಿ ಏನಾಗ್ತದೆ ಅಂದ್ರೆ ಎಲ್ಲೋ ಒಂದ್ ಕಡೆ ನೀವು ಹೇಳ್ದಂಗೆ ಬಡವರಾಗ್ಲಿ ಶ್ರೀಮಂತರಾಗ್ಲಿ ಯಾವುದೇ ದೇಶದ ಮೂಲೆಯಲ್ಲಿ ಇರಲಿ ವಿಶ್ವದಲ್ಲೇ ಇರಲಿ ಆ ಮನಸ್ಸು ಅನ್ನೋದಿದೆಯಲ್ಲ ಅದು ಒಂದ್ ರೀತಿ ಪ್ರತಿಯೊಬ್ಬರದು ಅವಿಭಾಜ್ಯ ಅಂಗ. ಒತ್ತಡ ಬರೋದು ಸಹಜ, ಒತ್ತಡ ನಿರ್ವಹಣೆ ಮಾಡೋದು ಸಹಜ, ಹಣದಿಂದಾಗ್ಲಿ ಒತ್ತಡ ತೆಗಿತೀವಿ ಅನ್ನೋದು ಸುಳ್ಳು. ಪ್ರತಿನಿತ್ಯದ ಒಂದು ಒಡನಾಟಗಳು, ಸಂಬಂಧಗಳು, ಜೀವನ ಶೈಲಿ, ಇದರಿಂದ ನಾವು ಅದನ್ನ ನಿರ್ವಹಣೆ ಮಾಡ್ಕೊಂತ ಹೋಗೋದಿದೆಯಲ್ಲ ಅದು ಮುಖ್ಯ. ಕೊನೆಗೆ ರೆಸಿಲಿಯನ್ಸ್ ಅಂತ ಹೇಳ್ತೀವಿ, ಅಂದ್ರೆ ಆ ಒತ್ತಡದಿಂದ ಹೊರಗೆ ಬರೋದು, ನಿಭಾಯಿಸೋದು, ಏನು ಆ ಒಂದು ಕ್ಷಮತೆ ಬೆಳೆಸ್ಕೊಂತ ಹೋಗ್ಲಿಕ್ಕೆ ನಾವೆಲ್ಲರೂ ಸಿದ್ಧರಾಗಿರ್ಬೇಕಾಗ್ತದೆ. ಸೊ ಸಿದ್ಧರಾಗೋದು ಅಂದ್ರೆ ಪ್ರತಿದಿನದ ಒಂದು ದಿನಚರಿ ಮೇಲೆ ಅತಿಯಾದ ಗಮನ. ಈಗ ಸ್ವಾಮಿ ವಿವೇಕಾನಂದರು ಹೇಳ್ದಂಗೆ ಆ ರುಟೀನ್ ಇಸ್ ದ ಒನ್ ವಿಚ್ ಮೇಕ್ಸ್ ಅ ಪರ್ಸನ್ ವಾಟ್ ಹೀಸ್, ಅಂದ್ರೆ ಪ್ರತಿದಿನದ ಒಂದು ಒಡನಾಟದಲ್ಲೇ ನಮ್ಮ ಎಲ್ಲ ಒತ್ತಡ ನಿರ್ವಹಣೆಯ ಒಂದು ವಿಷಯಗಳು ಕೂಡ್ಕೊಂಡಿರ್ತವೆ. ಅಂದ್ರೆ ಅದನ್ನ ನಾವು ಪ್ರತಿದಿನ ಮಾಡ್ತಾ ಹೋದ್ರು ಹೆಚ್ಚಿನ ಹೆಚ್ಚು ವಿಷಯ ಒತ್ತಡಗಳನ್ನ ಬಯಸ್ಬೋದು, ಸಂಬಂಧಗಳನ್ನ ನೋಡ್ಕೊಳೋದು, ಸಾಮಾಜಿಕ ವಿಷಯಗಳಲ್ಲಿ ಒಳಗಾಗೋದು, ಅಂದ್ರೆ ನಮ್ದೇ ಲೊಕ್ಯಾಲಿಟಿಲಿ ಸ್ವಲ್ಪ ಜನ ಜೊತೆ ಬೆರೆಯೋದು, ಅಲ್ಲಿರೋ ಒಂದು ವಿಷಯಗಳನ್ನ ವಿಚಾರ ಮಾಡಿ ಅದಕ್ಕೆ ಏನಾದ್ರು ಪರಿಹಾರ ಹುಡುಕೋದು, ಹಂಗೆ ಅಂದ್ರೆ ಸೋಷಿಯಲ್ ಗ್ರೂಪ್ಸ್ ಅಲ್ಲೂ ಸಾಕಷ್ಟು ಉಪಯೋಗ ಆಗ್ತದೆ. ಇದಲ್ದೇನೆ ಕೊನೆಗೆ ನಾವು ಸಕಾರಾತ್ಮಕ ವಿಚಾರಗಳ ಕಡೆ ಗಮನ, ಅಂದ್ರೆ ಪಾಸಿಟಿವ್ ಮೈಂಡ್ ಅಥವಾ ಮೆಂಟಲ್ ಹೆಲ್ತ್ ಅಂತ ಹೇಳ್ತೀವಿ. ಈ ಎಕ್ಸಸೈಸ್ ಟು ದ ಮೈಂಡ್ ವೇರ್ ಯು ಬ್ರಿಂಗ್ ಇನ್, ಅಂದ್ರೆ ಈ ಫರ್ಗಿವ್ನೆಸ್ ಅನ್ನೋದು, ಅಂದ್ರೆ ಗ್ರಾಟಿಟ್ಯೂಡ್, ಅಂದ್ರೆ ಎಲ್ಲರೂ ತಪ್ಪು ಮಾಡ್ತೀವಿ, ಸಂಬಂಧಗಳಲ್ಲಿ ತಪ್ಪು ಮಾಡ್ತೀವಿ, ಕ್ಷಮಿಸ ಒಂದು ಮನಸ್ಥಿತಿ ಬೆಳೆಸ್ಕೋಬೇಕು ಪ್ರತಿಯೊಬ್ರು. ಅದೇ ರೀತಿ ಸಾಕಷ್ಟು ಜನ ನಮಗೆ ಒಳ್ಳೇದನ್ನ ಮಾಡಿದರೆ ಅವ್ರಿಗೆ ನಾವು ಅದನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇರ್ಬೇಕು, ಅಂದ್ರೆ
1: ಕೃತಜ್ಞತಾ
0: ಭಾವ, ಗ್ರಾಟಿಟ್ಯೂಡ್, ಆ ಒಂದು ಭಾವನೆಗಳನ್ನ ಬೆಳೆಸ್ಕೊಂಡು ಅವಾಗ ಏನಾಗ್ತದೆ ಆ ಕಷ್ಟದ ಮನಸ್ಥಿತಿಯಿಂದ ಹೊರಗೆ ಬರ್ಲಿಕ್ಕೆ ಈ ಭಾವನೆಗಳೆಲ್ಲ ಹೆಚ್ಚಾಗ್ತಾ ಹೋಗ್ತವೆ. ನಾವು ತಪ್ಪು ಮಾಡಿರ್ಬೋದು, ನಮ್ಮ ಹತ್ರದವ್ರು ತಪ್ಪು ಮಾಡಿರ್ಬೋದು, ಆ ಭಾವನೆಗಳನ್ನ ಹೊರಗಡೆ ಬರ್ಲಿಕ್ಕೆ ಈ ತರ ಪಾಸಿಟಿವ್ ಮೈಂಡ್ ಸೆಟ್ ಇವುಗಳನ್ನ ಬೆಳೆಸ್ಕೊಂತ ಹೋಗ್ಬೇಕಾಗ್ತದೆ. ಇವುಗಳಿಂದ ನಾವು ನಮ್ಮ ಪ್ರತಿದಿನದ ಒಡನಾಟ ಅದು ಒತ್ತಡಗಳನ್ನ ನಿಭಾಯಿಸ್ಕೊಂತ ಹೋಗ್ಬೋದು.
1: ಬಹಳ ಒಳ್ಳೆಯದು ಸರ್, ನೀವು ಮಾನಸಿಕ ಒತ್ತಡದ ಸ್ವರೂಪಗಳು ಮತ್ತು ಅದಕ್ಕೆ ಪರಿಹಾರ ಎಲ್ಲವನ್ನ ಬಹಳ ವಿಸ್ತೃತವಾಗಿ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ರಿ. ನಮ್ಮ ಎಲ್ಲಾ ಕೇಳುಗರಿಗೆ ಇದು ಸಹಾಯಕಾರಿ ಆಗಿರಬಹುದು. ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು.
0: ಧನ್ಯವಾದ.
2: ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಇದುವರೆಗೂ ಮನೋರೋಗ ತಜ್ಞರಾದ ಡಾಕ್ಟರ್ ಗಿರೀಶ್ ಬಾಬು ಎನ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಾಲಾ ಸಾಮ್ರಾಣಿ, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
3: ನಿಮ್ಮ ಕನಸುಗಳಿಗೆ ಕೊಂಚ ಹಿಡಿದಿದ್ದು ಆಕಾಶವಾಣಿ, ಚಿಂತೆಗಳ ನಡುವೆ ನೆಮ್ಮದಿ ಕೊಟ್ಟದ್ದು ಆಕಾಶವಾಣಿ, ಒಂಟಿತನದಲ್ಲಿ ಜೊತೆಯಾದದ್ದು ಆಕಾಶವಾಣಿ, ಮಾತಿಲ್ಲದ ಮೌನಕ್ಕೂ ಧ್ವನಿ ನೀಡಿದ್ದು ಆಕಾಶವಾಣಿ, ಅಪ್ಪನ ಹೆಗಲಿಗೆ ಸಾಥಿಯಾದದ್ದು, ಅಮ್ಮನ ಲಾಲಿ ಹಾಡಿಗೆ ದನಿಯಾದದ್ದು ಆಕಾಶವಾಣಿ, ಮಳೆ ಬಂದಾಗ ಕವಿತೆಯಾದದ್ದು, ಕಾಫಿ ಹೊತ್ತಲ್ಲಿ ಹಾಡಾದದ್ದು ಆಕಾಶವಾಣಿ. ನಿಮ್ಮ ನೆನಪಿನ ಎಷ್ಟೋ

ಕಥೆಗಳು ನಮ್ಮ ಹೆಸರಲ್ಲಿ. ಬಾಲ್ಯ ಹರೆಯ ಮುಪ್ಪು, ಬದುಕ ಹಾದಿಯ ಪ್ರತಿ ಹೆಜ್ಜೆಗೂ ಗೆಜ್ಜೆಯಾದ ಅಚ್ಚುಕಟ್ಟಾದ ರಾಗದ ಹನಿ, ನಿಮ್ಮ ಹೃದಯದ ಸಾಥಿ ಆಕಾಶವಾಣಿಗೆ ಸಂಭ್ರಮ. ನಿಮ್ಮ ಪ್ರೀತಿಗೆ ನಾವು ಚಿರಋಣಿ. ಆಕಾಶವಾಣಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಕೃಷಿ ಮೂಲಭೂತ ಸೌಕರ್ಯ ನಿಧಿ ಕುರಿತು ರಾಯಚೂರು ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪ್ರಕಾಶ್ ಆರ್ ಚೌಹಾಣ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಅಮರೇಶ್ ಆಶಿಹಾ.
2: ಶ್ರೋತೃ ಬಾಂಧವರೇ, ಇಂದಿನ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಕೃಷಿ ಮೂಲಭೂತ ಸೌಕರ್ಯ ನಿಧಿ ಅಂದ್ರೇನು? ಮುಖ್ಯವಾಗಿ ಕೃಷಿ ಪ್ರಾರಂಭದಲ್ಲಿ ಉದರ ಪೋಷಣೆಗೆ ಮಾತ್ರ ಸೀಮಿತವಾಗಿತ್ತು. ದಿನ ಕಳೆದಂತೆ ಅದು ಉದ್ದಿಮೆಯ ಸ್ವರೂಪವನ್ನು ಪಡೆದುಕೊಂಡಿದೆ. ಲಾಭ ನಷ್ಟದ ಜೊತೆ ಇಂದು ನಾವು ಕೃಷಿಯನ್ನ ಲೆಕ್ಕಾಚಾರ ಮಾಡುವಂತಹ ಪ್ರಮೇಯದಲ್ಲಿ ನಾವಿದ್ದೀವಿ. ಈ ನಿಟ್ಟಿನಲ್ಲಿ ಕೃಷಿಯನ್ನ ಉನ್ನತೀಕರಣಗೊಳಿಸಬೇಕು, ಕೃಷಿಯನ್ನ ಒಂದು ಉದ್ಯಮೆಯ ರೂಪದಲ್ಲಿ ತರಿಸಿಕೊಂಡು ಹೋಗಬೇಕು ಎಂಬಂತಹ ಒಂದು ವಿಚಾರವನ್ನ ಇಟ್ಕೊಂಡು ಸಾಕಷ್ಟು ಅಭಿವೃದ್ಧಿ ಯೋಜನೆಗಳು ನಮ್ಮಲ್ಲಿ ಚಾಲ್ತಿಯಲ್ಲಿದ್ದಾವೆ. ಈ ನಿಟ್ಟಿನಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಯಾದಂತಹ ಕೃಷಿ ಮೂಲಭೂತ ಸೌಕರ್ಯ ನಿಧಿ ಅಂತಾನು ಕೂಡ ಒಂದು, ಇದನ್ನ IAF ಅಂತ ಹೇಳಿ ಕರೀತಾರೆ. ಈ ಯೋಜನೆ ಅಡಿಯಲ್ಲಿ ಯಾರ್ಯಾರು ಫಲಾನುಭವಿಗಳಿರ್ತಾರೆ, ಯೋಜನೆಯ ಪರಿಚಯ ಹೇಗೆ, ಉದ್ದೇಶಗಳೇನು, ಹಣಕಾಸಿನ ನೆರವು ಹೇಗೆ ಸಾರ್ವಜನಿಕರಿಗೆ ಆಗಿರ್ಬೋದು, ರೈತ ಉದ್ಯಮೆದಾರರಿಗೆ ಸಿಗ್ಬಹುದು ಎಂಬಂತಹ ಒಂದು ವಿಚಾರವನ್ನ ನಮ್ಮ ಜೊತೆ ಇವತ್ತು ಮಾಹಿತಿಯನ್ನು ಮಾಡ್ಕೊಂಡು ಹೋಗ್ಲಿಕ್ಕೆ ರಾಯಚೂರು ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದಂತಹ ಪ್ರಕಾಶ್ ಆರ್ ಚೌಹಾಣ್ ಅವರು ನಮ್ಮ ಜೊತೆ ಇದ್ದಾರೆ ಮಾಹಿತಿಯನ್ನು ನೀಡಲಿಕ್ಕೆ. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ, ಹಾಗೆ ನಮಸ್ಕಾರ ಸರ್.
3: ನಮಸ್ಕಾರ.
2: ಈಗ ಕೇಂದ್ರ ಪುರಸ್ಕೃತ ಯೋಜನೆ ಕೃಷಿ ಮೂಲಭೂತ ಸೌಕರ್ಯ ನಿಧಿ, ಪ್ರಾರಂಭದಲ್ಲಿ ಯೋಜನೆಯ ಒಂದು ಪರಿಚಯ.
3: ಈಗಾಗಲೇ ಹೇಳ್ದಂಗೆ ಇದು ಕೃಷಿ ಮೂಲಭೂತ ಸೌಕರ್ಯ ನಿಧಿ ಅಂದ್ರೆ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಂದ್ರೆ ಕೊಯ್ಲತ್ತರ ನಂತರ ಒಂದು ಸಹಾಯ ಕೊಡಕ್ಕೆ ಮತ್ತೆ ಬ್ಯಾಂಕ್ ನಲ್ಲಿ 3% ಇಂಟ್ರೆಸ್ಟ್ ಅಲ್ಲಿ ರೈತರಿಗೆ ಮತ್ತೆ ಬೇರೆ ಬೇರೆ ಸಂಸ್ಥೆಗಳಿಗೆ ಸಾಲ ಕೊಟ್ಟು ಮೂಲಭೂತ ಸೌಕರ್ಯಗಳನ್ನು ಅವರು ಒಂದು ಸ್ಟ್ರೆಂದನ್ ಮಾಡುವ ಸಲುವಾಗಿ ಇದೊಂದು ಯೋಜನೆ ಬಂದಿದೆ. ಇದು ಕೇಂದ್ರ ಪುರಸ್ಕೃತ ಯೋಜನೆ. ಇದು 2020-21 ಪ್ರಾರಂಭ ಆಗಿದೆ. ಅಂದ್ರೆ ನಾವು ಅಗ್ರಿಕಲ್ಚರ್ ಮಾಡಬೇಕಾದ್ರೆ ನಾವು ಬಿಸ್ನೆಸ್ ರೀತಿಯಿಂದ ನೋಡ್ಕೊಂಡಾಗೆ ಅಂದ್ರೆ ನಾವು ಲಾಭ ಹಾನಿದು ನಾವು ತುಲನೆ ಮಾಡಬೇಕು. ಅಂದ್ರೆ ನಾವು ಮುಂಚೆನೆ ನಮ್ಗೆ ಯಾವುದೇ ಬೆಳೆ ಬೆಳೀಲಿ ಅದನ್ನ ಕೃಷಿ ಸಂಸ್ಕರಣೆ ನಾವು ಜಾಸ್ತಿ ಮಾಡೋದ್ರಿಂದ ನಮಗೆ ಒಂದು ಲಾಭ ಸಿಗುತ್ತೆ. ಈಗ ಯಾವುದೋ ಒಂದು ಬೆಳೆ, ಈಗ ನೀವು ಒಂದು ಟೊಮ್ಯಾಟೋನೇ ಬೆಳೆದ್ರೆ ಅಂತ ಕೊಡ್ರಿ, ಟೊಮ್ಯಾಟೋದ ಬೆಳೆ ಏರು ಇಳಿತ ಆಗ್ತಾ ಇರ್ತದೆ. ಆದ್ರೆ ಅದನ್ನ ನಾವು ಸಂಸ್ಕರಣೆ ಮಾಡಿಬಿಟ್ಟು ಅಗ್ರೋ ಪ್ರೊಸೆಸಿಂಗ್ ಮಾಡಿಬಿಟ್ಟು ಅದನ್ನ ಒಂದು ಕೆಚಪ ಮಾಡಿದ್ರೆ ಅದಕ್ಕೊಂದು ದರ MRP ಫಿಕ್ಸ್ ಇರುತ್ತೆ. ಆ ದೃಷ್ಟಿಯಿಂದ ಇದೊಂದು ಯೋಜನೆ ಬಂದಿದೆ, ಬಹಳಷ್ಟು ಉಪಯುಕ್ತವಾದಂತಹ ಇದೊಂದು ಯೋಜನೆ. ಇದನ್ನ ರೈತರು ಮತ್ತೆ ಸಂಸ್ಥೆಯವರು, FPOಗಳು ಮತ್ತೆ ಇವನ್ APMC ಅವರು ಕೂಡ ಇದನ್ನು ಲಾಭ ಪಡ್ಕೋಬಹುದು.
2: ಮುಖ್ಯವಾಗಿ ಕೊಯ್ಲೋತ್ತರ ತಂತ್ರಜ್ಞಾನಕ್ಕೆ ಹೆಚ್ಚಿನ ಒಂದು ಆದ್ಯತೆ ಕೃಷಿ ಮೂಲಭೂತ ಸೌಕರ್ಯ ನಿಧಿ ಯೋಜನೆಯಲ್ಲಿ ಬರ್ತದೆ ಅಂತ ಹೇಳಿದ್ರಿ. ಈ ಯೋಜನೆಯ ಮುಖ್ಯ ಉದ್ದೇಶಗಳು ಏನಿದಾವೆ ಅಂತ ಹೇಳ್ತೀರಿ?
3: ಯೋಜನೆಯದು ಮುಖ್ಯ ಉದ್ದೇಶ ಕೊಯ್ಲೋತ್ತರ ನಂತರ ಯಾವುದೋ ಅಗ್ರೋ ಪ್ರೊಸೆಸಿಂಗ್ ಮಾಡುವಂತದ್ದಾಗ್ಲಿ, ಇದರಲ್ಲಿ ಒಂದು ಸಾಲದ ರೂಪದಲ್ಲಿ ಸುಮಾರು 2 ಕೋಟಿವರೆಗೆ ಒಂದು ಯಾವುದೋ ಒಂದು ನಾವು ಪ್ರೊಜೆಕ್ಟ್ ಮಾಡಿದೆವು ಅಂತ ತಿಳ್ಕೊಳ್ರಿ, 2 ಕೋಟಿಯೊಳಗೆ 3% ಇಂಟ್ರೆಸ್ಟ್ ಅಲ್ಲಿ ಒಂದು ಸಾಲ ಕೊಡ್ತಾರೆ. ಕೊಟ್ಮೇಲೆ ಅದನ್ನ ನಾವು ತಗೊಂಡು ನಮ್ದು ಏನ್ ಪ್ರೊಜೆಕ್ಟ್ ಇದೆ ಇಂಪ್ಲಿಮೆಂಟ್ ಮಾಡಬೇಕು. 2 ವರ್ಷದವರೆಗೆ ಅದು ರಿಯಾಯಿತಿ ಇರ್ತದೆ 24 ತಿಂಗಳ ತನಕ. ಆಮೇಲೆ 5 ವರ್ಷದನ ಅದನ್ನ ಮರುಪಾವತಿ ಮಾಡುವಂತದ್ದು ಇರ್ತದೆ, ಅದನ್ನ ನಾವು ಲಾಭ ಪಡ್ಕೊಂಡು ಮರುಪಾವತಿ ಮಾಡುವಂತದ್ದು ಇರ್ತದೆ. ಸೊ ಇದೊಂದು ಉಪಯುಕ್ತ ಯೋಜನೆ. ನಾವು ಏನಾದರೂ ಪ್ಲಾನ್ ಮಾಡಿಬಿಟ್ಟು ನಾವು ಅಣಬೆ ಕೃಷಿ ಮಾಡ್ಕೋಬಹುದು, ಪಾಲಿಹೌಸ್ ಮಾಡ್ಕೋಬಹುದು, ಅಂದ್ರೆ ನರ್ಸರಿ ಮಾಡ್ಕೋಬಹುದು, ಈ ತರ ಬಹಳಷ್ಟು ನಮಗೇನಿದೆ, ನಮಗೆ ಯಾವ ತರ ಬೇಕಾಗ್ತದೆ ಅಂದ್ರೆ ಈಗ ಯಾವ್ದಾದ್ರು ಒಂದು ಬೆಳೆ ಬೆಳೆದ್ರೆ ಅದನ್ನ ನಾವು ಮೌಲ್ಯವರ್ಧನೆ ಯಾವ ತರ ಮಾಡ್ಬೇಕಂತ ವಿಚಾರ ಮಾಡಿಬಿಟ್ಟು ಅದನ್ನು ಕೂಡ ನಾವು ಪ್ರೊಜೆಕ್ಟ್ ಮಾಡಿಬಿಟ್ಟು ನಾವು ಉಪಯೋಗ ತಗೋಬಹುದು. ತರಕಾರಿ ಏನಾಗುತ್ತೆ, ಅದರದ ದರ ಒಂದೇ ರೀತಿಯಿಂದ ಇರೋದಿಲ್ಲ, ಮತ್ತೆ ಸ್ವಲ್ಪ ನಾವು ಪ್ರಮಾಣ ತಗೊಂಡು ಹೋಗ್ಬೇಕಾಗ್ತದೆ, ಯಾಕಂದ್ರೆ ಅದರದ್ದು ಕೀಪಿಂಗ್ ಕ್ವಾಲಿಟಿ ಕಡಿಮೆ ಇರ್ತದೆ. ತರಕಾರಿಯನ್ನು ನಾವು ಸಣ್ಣದ ಒಂದು ಕೋಲ್ಡ್ ಸ್ಟೋರೇಜ್ ಮಾಡಿದೇವು ಅಂದ್ರೆ ಒಂದು ವಾರದ್ದು 15 ದಿವಸದ ಒಮ್ಮೆ ಸಂಗ್ರಹಣೆ ಮಾಡಿಬಿಟ್ಟು ಅದನ್ನು ಗ್ರೇಡಿಂಗ್ ಮಾಡಿಬಿಟ್ಟು, ಗ್ರೇಡಿಂಗ್ ಬಹಳ ಇಂಪಾರ್ಟೆಂಟ್ ಇರ್ತದೆ. ಯಾವುದೇ ಒಂದು ಕಾಯಿಪಲ್ಯ ಅಥವಾ ಯಾವುದೇ ಹಣ್ಣನ್ನು ಗ್ರೇಡಿಂಗ್ ಮಾಡಿಬಿಟ್ಟು ಮಾರ್ಕೆಟ್ಗೆ ಹೋದ್ರೆ ಒಂದು ಒಳ್ಳೆ ಅದಕ್ಕೆ ಬೆಲೆ ಸಿಗುವಂಥದ್ದು ಇರ್ತದೆ. ಸೊ ಅದನ್ನು ನಾವು ಮಾಡಿ ನಾವು ಮಾರ್ಕೆಟಿಗೆ ಒಯ್ದ್ರೆ ಒಂದು ಇದು ಆಗ್ತದೆ ಅಂತೇಳಿ ನನ್ನ ಅಭಿಪ್ರಾಯ.
2: ಜೊತೆಗೆ ಹಣಕಾಸಿನ ನೆರವು ಹೇಗಿರ್ತದೆ, ಮುಖ್ಯವಾಗಿ ಎಷ್ಟು ವರ್ಷದ ಒಂದು ಮರುಪಾವತಿ ಸಾಮರ್ಥ್ಯ ಇರ್ತದೆ, ಜೊತೆ ಬಡ್ಡಿ ದರ ಹೇಗಿರ್ತದೆ?

0: ಆಗ್ತದೆ ಈ ಒಂದು ಕೃಷಿ ಮೂಲಭೂತ ಸೌಕರ್ಯ ನಿಧಿಯಲ್ಲಿ?
1: ನಾವು ಹಣಕಾಸಿನ ನೆರವು ಒಂದು ಸಣ್ಣ ಮೈಕ್ರೋ ಎಂಟರ್ಪ್ರಿನರ್ 5 ಲಕ್ಷ 10 ಲಕ್ಷ ಇವನ್ 2 ಕೋಟಿವರೆಗೂ ನಾವು ಮಾಡ್ಕೋಬಹುದು. 2 ಕೋಟಿವರೆಗೆ ಮಾಡಿದ್ರೆ ಅದಕ್ಕೆ 3% ಅಷ್ಟೇ ಒಂದು ಬಡ್ಡಿ ಇರುತ್ತೆ. ಅದಕ್ಕೆ ಇವತ್ತು ನಾವು ತಗೊಂಡೇವು ಅಂದ್ರೆ ಸಾಲ, ನಮ್ದು ಒಂದು ಪ್ರಾಜೆಕ್ಟ್ಗೆ ತಗೊಂಡ್ರೆ 3% ರಿಯಾಯಿತಿ, 24 ತಿಂಗಳವರೆಗೆ ರಿಯಾಯಿತಿ ಇರುತ್ತೆ. 24 ತಿಂಗಳ ಆದ್ಮೇಲೆ ನಮಗೆ 5 ವರ್ಷದ ನಮ್ದೇನು ನಾವು ಸಾಲ ಪಡೆದಿರ್ತೇವೆ ಅದನ್ನ ಮರುಪಾವತಿ ಮಾಡಕ್ಕೆ ಒಂದು ಈ ಯೋಜನೆಯಲ್ಲಿ ಕೊಡಕ್ ಇವನ್ KMF ಕೂಡ ಭಾಗವಹಿಸ. ಈಗ ಹಾಲು ಉತ್ಪಾದನೆ, ಯಾಕಂದ್ರೆ ಕೆಲವೊಂದು ಹಳ್ಳಿಯಲ್ಲಿ ಬಹಳ ಕಡಿಮೆ ಇರುತ್ತದೆ, 3,000 5,000 ಲೀಟರ್ ಒಂದು 5,000 ಲೀಟರ್ದು ಹಾಲು ಉತ್ಪಾದನೆ ಆಗಿತ್ತಂದ್ರೆ ಅವರು ಸಂಗ್ರಹಣೆ ಮಾಡಿಬಿಟ್ಟು ಕೂಲ್ ಚೇಂಬರ್ ಕೂಡ ಮಾಡ್ಕೋಬಹುದು. ಅಂದ್ರೆ ಈಗ ಅದು ಬಹಳ ಪೆರಿಸಿಬಲ್ ಇರ್ತದೆ, ಕೀಪಿಂಗ್ ಕ್ವಾಲಿಟಿ ಬಹಳ ಕಡಿಮೆ ಇರ್ತದೆ. ಒಂದು 3-4 ಗಂಟೆಗಳ ನಾವು ಬೇರೆ ಇದು ಹೇಳಿದ್ರೆ ದಿನಗಳನ್ನು ಇದು ಮಾಡಬಹುದು, ಆದ್ರೆ ಹಾಲಿಂದು ಗಂಟೆಗಳಲ್ಲೇ ಹಾಳಾಗುವಂತದಿರ್ತದೆ. ಅವಕ್ಕೂ KMF ದವರು ಬರಬಹುದು, APMC ಅವರು ಬರಬಹುದು, ಈ ಯೋಜನೆಯಲ್ಲಿ ಅವರು ಲಾಭ ಪಡಿಬಹುದು.
0: ಜೊತೆಗೆ ಈಗ ಈ ಕೃಷಿ ಈ ಮೂಲಭೂತ ಸೌಕರ್ಯ ನಿಧಿಯಲ್ಲಿ ಯಾವ್ಯಾವ ಚಟುವಟಿಕೆಗಳನ್ನ ಯಾವ್ಯಾವ ಉದ್ದೇಶಕ್ಕೆ ಹಣಕಾಸಿನ ನೆರವು ಇಲ್ಲಿ ಲಭ್ಯ ಆಗ್ತದೆ?
1: ಚಟುವಟಿಕೆ ಅಂದ್ರೆ ಶೀತಲ ಗೃಹಗಳು ಮಾಡ್ಕೋಬಹುದು, ಪ್ಯಾಕ್ ಹೌಸ್ಗಳು ಮಾಡ್ಕೋಬಹುದು ಗ್ರೇಡಿಂಗ್ ಮಾಡಕ್ಕೆ, ಮತ್ತೆ ಟ್ರಾನ್ಸ್ಪೋರ್ಟೇಷನ್ ಮಾಡಬಹುದು, ಹಣ್ಣು ಮಾಗಿಸುವಂತದ್ದು ಅಂದ್ರೆ ರೈಪನಿಂಗ್ ಮಾಡುವಂತ ಚೇಂಬರ್ ಗಳನ್ನು ಮಾಡ್ಕೋಬಹುದು, ಅಣಬೆ ಬೇಸಾಯ ಕೂಡ ಮಾಡಬಹುದು. ಅಣಬೆ ಬೇಸಾಯ ನೋಡಿ ಇದೊಂದು ಹೊಸದಿದು, ಈಗ ಏನದೇ ಒಂದು ವೆಜಿಟೇರಿಯನ್ಸ್ಗೆ ಪ್ರೋಟೀನ್ ರಿಚ್ ಫುಡ್ ಅಂದ್ರೆ ಅಣಬೇಸಾಯದ ಸಿಗುತ್ತೆ. ಅದನ್ನ ದೊಡ್ಡ ಇದನ್ನು ಬೇಕಾಗಿಲ್ಲ, ಒಂದು 10-20 ಸಣ್ಣ ಒಂದು ಜಾಗದಲ್ಲಿ ಅಣಬೆ ಬೇಸಾಯದ, ಈಗ ಸೋಲಾರ್ ಬೇಸ್ಡ್ ಬಂದಿದೆ ಅಣಬೆ ಬೇಸಾಯ ಕಲ್ಟಿವೇಷನ್ಗೆ, ಸೊ ಅವನ್ನ ಹಾಕೊಂಡು ಸಣ್ಣ ಇದರಲ್ಲಿ ಅಣಬೆ ಬೇಸಾಯ ಕೂಡ ಮಾಡ್ಕೋಬಹುದು. ಆಮೇಲೆ ಜೇನು ಕೃಷಿ ಮಾಡಬಹುದು, ಏನು ಬಯೋ ಫರ್ಟಿಲೈಸರ್ಸ್ ಕೂಡ ಉತ್ಪಾದನೆ ಮಾಡುವಂತ ಘಟಕಗಳನ್ನ ಹಾಕೋಬಹುದು, ಜೈವಿಕ ಗೊಬ್ಬರಗಳನ್ನ, ಗುಚ್ಚ ಬೆಳೆಗಳ ಸರಬಳಿ, ಈ ತರ ಎಲ್ಲ ಬಹಳಷ್ಟು ಇದು ಅದಾವ, ಅದನ್ನ ಎಲ್ಲ ಸದುಪಯೋಗ ಪಡ್ಕೋಬಹುದು.
0: ಜೊತೆಗೆ ಅರ್ಜಿಯನ್ನ ಯಾರು ಸಲ್ಲಿಸಬಹುದು, ಇದರ ಒಂದು ಲಾಭವನ್ನು ಯಾರು ಪಡ್ಕೊಳ್ಳಿಕ್ಕೆ ಇಲ್ಲಿ ಅವಕಾಶ ಇದೆ, ಫಲಾನುಭವಿಗಳು ಯಾರಾಗಬಹುದು ಈ ಯೋಜನೆಯಡಿಯಲ್ಲಿ?
1: ಈ ಯೋಜನೆಯಲ್ಲಿ ಫಲಾನುಭವಿಗಳು ರೈತರಾಗಬಹುದು, ರೈತ ಉತ್ಪಾದಕರ ಸಂಸ್ಥೆಗಳಾಗಬಹುದು, ಪ್ರಾಂತೀಯ ಸಹಕಾರ ಒಕ್ಕೂಟಗಳು, ಕೃಷಿ ಉದ್ಯಮಿಗಳು, ಪ್ರಾಥಮಿಕ ಕೃಷಿ ಕ್ರೆಡಿಟ್ ಸಹಕಾರಿ ಸಂಘಗಳು, ಆಮೇಲೆ ಸಹಕಾರಿ ಸಂಘಗಳು, ಸ್ವಸಹಾಯ ಗುಂಪುಗಳು ಕೂಡ ಆಗ್ಬಹುದು, ಆಮೇಲೆ ಖಾಸಗಿ ಮಾಲೀಕತ್ವ ಇದ್ದಂಥವರು ಕೂಡ ಆಗ್ಬಹುದು, ಈ ತರ ಫಲಾನುಭವಿಯಾಗಿ ಈ ಯೋಜನೆಯಿಂದ ಲಾಭ ಪಡಿಬಹುದು.
0: ಜೊತೆಗೆ ಈಗ ಯೋಜನೆ ಅವಧಿ ಬಹಳ ಮುಖ್ಯ, ಈಗ ಪ್ರಾರಂಭದಲ್ಲಿ ತಾವು ಹೇಳಿದ್ರಿ 2020-21 ಒಂದು ಅವಧಿಯಲ್ಲಿ ಕೃಷಿ ಮೂಲಭೂತ ಸೌಕರ್ಯ ನಿಧಿ ಆರಂಭ ಆಯಿತು. ಈ ಯೋಜನೆಯ ಅವಧಿ ಎಷ್ಟು ವರ್ಷಗಳವರೆಗೆ ಇದು ಚಾಲ್ತಿಯಲ್ಲಿರ್ತದೆ?
1: ಕೇಂದ್ರ ಸರ್ಕಾರ ಪುರಸ್ಕೃತ ಯೋಜನೆ ಅನ್ನೆಲ್ಲ ಇದು 2020-21 ಪ್ರಾರಂಭ ಆಗಿ 2022-23 ಸುಮಾರು 13 ಕಾಲ, ಯಾಕಂದ್ರೆ ಯಾವ್ದಾದ್ರು ಒಂದು ಯೋಜನೆ ಪಂಚವಾರ್ಷಿಕ ಅಂತ ಇರ್ತಾರೆ, ಈ ಒಂದು ಯೋಜನೆಗೆ 13 ಕಾಲ ಅವಕಾಶ ಕೊಟ್ಟಿದ್ದಾರೆ. ಈಗ ಸದ್ಯ 2022-23 ತನ ಈ ಒಂದು ಯೋಜನೆಯ ಲಾಭ ಪಡಿಬಹುದು.
0: ಈ ಒಂದು ಯೋಜನೆಗೆ ಹಣಕಾಸಿನ ನೆರವನ್ನ ಯಾರ್ಯಾರು ಕೊಡ್ತಾರೆ, ಯಾವ್ಯಾವ ಸಂಸ್ಥೆಗಳು ಈ ಒಂದು ಕೃಷಿ ಮೂಲಭೂತ ಸೌಕರ್ಯ ನಿಧಿಯಲ್ಲಿ ಪಾಲ್ಗೊಳ್ತವೆ?
1: ಇಲ್ಲಿ ಹಣಕಾಸಿನ ನೆರವು ಎಲ್ಲಾ ಬ್ಯಾಂಕ್ಗಳು, ಅದು ಯಾವುದೇ ಒಂದು ರಾಷ್ಟ್ರೀಕೃತ ಅಥವಾ ಖಾಸಗಿ ಬ್ಯಾಂಕ್ ಇರ್ಬೋದು, ಶೆಡ್ಯೂಲ್ ಸಹಕಾರಿ ಬ್ಯಾಂಕ್ಗಳಿರ್ಬೋದು, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳಿರ್ಬೋದು, ಸಣ್ಣ ಹಣಕಾಸಿನ ಬ್ಯಾಂಕ್ಗಳೂ ಇರ್ಬೋದು, ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು, ರಾಷ್ಟ್ರೀಯ ಸಹಕಾರ ಅಭಿವೃದ್ಧಿ ನಿಗಮ, ಇವೆಲ್ಲ ತರ ಇದ್ದಂತ ಬ್ಯಾಂಕ್ಗಳಿಂದ ಈ ಸಂಸ್ಥೆಗಳಿಂದ ಹಣಕಾಸಿನ ನೆರವು ಪಡ್ಕೋಬಹುದು.
0: ಈಗ ಅರ್ಜಿ ಸಲ್ಲಿಸುವಂತದ್ದು ಬಹಳ ಮುಖ್ಯ, ಹೇಗೆ ನಮ್ಮ ಫಲಾನುಭವಿಗಳು ಯೋಜನೆ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಉದ್ಯಮಿಗಳು ಅರ್ಜಿಯನ್ನ ಯಾವ ಪೋರ್ಟಲ್ ಮೂಲಕ ಹೇಗೆ ಸಲ್ಲಿಸಬಹುದು ಅಂತ ಹೇಳ್ತೀರಿ?
1: ಅರ್ಜಿಯನ್ನ ಈಗೆಲ್ಲ ಇಂಟರ್ನೆಟ್ ಅಲ್ಲಿನೂ ನಾವು ಯಾವ ಫಲಾನುಭವಿ ಇದಾರ ಅವ್ರು ಅರ್ಜಿ ಸಲ್ಲಿಸಬಹುದು. ಇದು www.agriinfra.dac.gov.in ಲಾಗಿನ್ ಅಲ್ಲಿ ಎಂಟ್ರಿ ಆದ್ರೆ ಅಲ್ಲಿ ಅರ್ಜಿ ಸಲ್ಲಿಸುವ ಒಂದು ಇದು ಸಿಗುತ್ತೆ, ಅಲ್ಲಿ ಅರ್ಜಿ ಸಲ್ಲಿಸಬಹುದು. ಮತ್ತೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಂದ್ರೆ ಕೃಷಿ ಅಥವಾ ತೋಟಗಾರಿಕೆ ಇಲಾಖೆಯ ರೈ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯ ಕೃಷಿ ನಿರ್ದೇಶಕರ ಆಫೀಸ್ ಅಥವಾ ಜಂಟಿ ಕೃಷಿ ನಿರ್ದೇಶಕ ಕಚೇರಿಗೆ ಹೋಗಿ ಅವರು ಅರ್ಜಿ ಯಾವ ತರ ಸಲ್ಲಿಸಬೇಕಂತ ಹೇಳಿ ತಿಳ್ಕೊಂಡು ಅರ್ಜಿ ಸಲ್ಲಿಸಬಹುದು.
0: ಏನಕ್ಕೆ ಇಷ್ಟಪಡ್ತೀರಿ ಸರ್? ಮುಖ್ಯವಾಗಿ ಕೇಂದ್ರ ಪುರಸ್ಕೃತ ಯೋಜನೆ ಕೃಷಿ ಮೂಲಭೂತ ಸೌಕರ್ಯ ನಿಧಿ, ಫಲಾನುಭವಿಗಳು ಇದರ ಗರಿಷ್ಠ ಲಾಭವನ್ನು ಪಡ್ಕೋಬೇಕು ಅಂತಂದ್ರೆ ನಿಮ್ಮ ಕಿವಿ ಮಾತು.
1: ಫಲಾನುಭವಿಗಳು ಇದನ್ನ ಗರಿಷ್ಠ ಲಾಭ ಪಡ್ಕೋಬೇಕಂದ್ರೆ ಈಗೇನಿಗಿದೆ, ಈಗಾಗಲೇ ತಾವು ಹೇಳ್ದಂಗೆ ಒಕ್ಕಲ್ತನ ಬರೀ ನಾವು ಬೆಳೆದು ಯಾವುದೋ ಒಂದು ಮಾರ್ಕೆಟಿಗೆ ಕೊಡುವಂಥದ್ದಲ್ಲ, ಮೌಲ್ಯವರ್ಧನೆ ಮಾಡಿದರೆ ನಮಗೆ ಒಂದು ಒಳ್ಳೆ ಆದಾಯ ಸಿಗುತ್ತೆ ಮತ್ತು ಒಂದು ಒಳ್ಳೆ ಬೆಲೆ ಸಿಗುತ್ತೆ. ಆ ದೃಷ್ಟಿಯಿಂದ ಮೌಲ್ಯವರ್ಧನೆ ಮಾಡಿದರೆ ಮಾತ್ರ ನಮಗೆ ಕೃಷಿಗೆ ಒಂದು ಒಳ್ಳೆ ಆದಾಯ ಸಿಗುತ್ತೆ ಅಂತ ನಂದು ಒಂದು ಅಭಿಪ್ರಾಯ.
0: ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ರಿ. ಮುಖ್ಯವಾಗಿ ಕೃಷಿ ಮೂಲಭೂತ ಸೌಕರ್ಯ ನಿಧಿ ಕೇಂದ್ರ ಪುರಸ್ಕೃತ ಯೋಜನೆ ಸಾಕಷ್ಟು ಹಣಕಾಸಿನ ನೆರವು ದೊರೆಯುತ್ತದೆ, ಜೊತೆಗೆ ಎಲ್ಲಾ ವರ್ಗದವರು ಈ ಒಂದು ಯೋಜನೆಯ ಫಲಾನುಭವಿಗಳು ಪಾಲ್ಗೊಳ್ಳಲಿಕ್ಕೆ ಅವಕಾಶ ಇದೆ, ಸಾಕಷ್ಟು ಚಟುವಟಿಕೆಗಳನ್ನ ಮಾಡ್ಕೊಂಡು ಹೋಗ್ಲಿಕ್ಕೂ ಕೂಡ ಇಲ್ಲಿ ಅವಕಾಶ ಇದೆ. ಈ ಯೋಜನೆ ಲಾಭವನ್ನು ಪಡ್ಕೋಬೇಕು ಅಂತ ತಾವು ಹೇಳಿದ ಹಾಗೆ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ರೈತ ಸಂಪರ್ಕ ಕೇಂದ್ರ, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ನಬಾರ್ಡ್ ಜೊತೆಗೆ ರಾಷ್ಟ್ರೀಕೃತ ಹಣಕಾಸು ಸಂಸ್ಥೆಗಳನ್ನು ಕೂಡ ಭೇಟಿಯಾಗಿ ಮಾಹಿತಿಯನ್ನು ಪಡ್ಕೋಬಹುದು. ಯೋಜನೆ ಗರಿಷ್ಠ ಲಾಭವನ್ನು ನಮ್ಮ ರೈತರಾಗಿರ್ಬೋದು, ಸಾರ್ವಜನಿಕರು, ನವೋದ್ಯಮಿಗಳು ಪಡ್ಕೊಳ್ಳಿ ಅಂತ ಹೇಳ್ತಾ ತಮ್ಮ ಅಮೂಲ್ಯವಾದಂತಹ

0: ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ.
1: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮದಲ್ಲಿ ಕೃಷಿ ಮೂಲಭೂತ ಸೌಕರ್ಯ ನಿಧಿ ಕುರಿತು ರಾಯಚೂರು ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪ್ರಕಾಶ್ ಆರ್ ಚೌಹಾಣ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಅಮರೇಶ್ ಆಶೇಹಾಳ್, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. ರಾಜ್ಯವ್ಯಾಪಿಯಲ್ಲಿ ಬಿತ್ತರವಾದ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಸಮಯ 1:10 ಇದೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಎಸ್ಸಿಒ ಶೃಂಗಸಭೆ, ಭಯೋತ್ಪಾದನೆಯ ಸಂಪೂರ್ಣ ಜಾಲ ಧ್ವಂಸಗೊಳಿಸಲು ಸದಸ್ಯ ರಾಷ್ಟ್ರಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಜಿಡಿಪಿಯ 7.8% ಪ್ರಗತಿ ಭಾರತೀಯರ ಕಠಿಣ ಶ್ರಮದ ಫಲ, ಪ್ರಧಾನಿ ಶ್ಲಾಘನೆ. ಸಿಂಧು ಜಲ ಒಪ್ಪಂದ, ಮಧ್ಯಸ್ಥಿಕೆ ನ್ಯಾಯಾಲಯದ ತೀರ್ಪು ತಿರಸ್ಕರಿಸಿದ ಭಾರತ. ಭಾರತ ಜರ್ಮನಿ ಪರಿಸರ ವೇದಿಕೆ ಸಭೆ, ಕೇಂದ್ರ ಸಚಿವ ಭೂಪೇಂದರ್ ಯಾದವ್, ಜರ್ಮನಿಯ ಕಾರ್ಸ್ಟನ್ ಶ್ನೈಡರ್ ಮಾತುಕತೆ. ಹಾಗೂ ಗೋವರ್ಧನ ಕೇಂದ್ರ ವಲಯ ಯೋಜನೆ ಇಂದಿನಿಂದ ಜಾರಿ, ಜೈವಿಕ ಸಿಎನ್ಜಿ ಉತ್ಪಾದನೆಗೆ ಉತ್ತೇಜನ. ವಾರ್ತೆಗಳ ವಿವರ. ಕಿರ್ಗಿಸ್ತಾನ್ನ ರಾಜಧಾನಿ ಬಿಷ್ಕೆಕ್ನಲ್ಲಿ ಇಂದು ನಡೆದ ಶಾಂಘೈ ಸಹಕಾರ ಸಂಘಟನೆ ಎಸ್ಸಿಒ 26ನೇ ಶೃಂಗಸಭೆ ಉದ್ದೇಶಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾಷಣ ಮಾಡಿದರು. ಭಯೋತ್ಪಾದನೆಗೆ ಹಣಕಾಸು ನೆರವು ನೀಡುವುದು, ಉಗ್ರವಾದ ಹಬ್ಬಿಸುವುದು ಹಾಗೂ ಉಗ್ರರಿಗೆ ಸುರಕ್ಷಿತ ತಾಣಗಳನ್ನು ಒದಗಿಸುವ ಸಂಪೂರ್ಣ ಜಾಲವನ್ನು ನಾಶಪಡಿಸಲು ಪ್ರತಿಯೊಂದು ಸದಸ್ಯ ರಾಷ್ಟಗಳು ಒಗ್ಗೂಡಿ ಶ್ರಮಿಸಬೇಕು ಎಂದು ಅವರು ಕರೆ ನೀಡಿದ್ದಾರೆ. ಭಯೋತ್ಪಾದನೆಯ ವಿರುದ್ದದ ಹೋರಾಟದಲ್ಲಿ ಯಾವುದೇ ರೀತಿಯ ಇಬ್ಬಗೆಯ ನೀತಿಗೆ ಅವಕಾಶವಿರಬಾರದು ಎಂದು ಪ್ರತಿಪಾದಿಸಿದರು. ಇದೇ ವೇಳೆ ವಿಶ್ವದ ವಿವಿಧ ಭಾಗಗಳಲ್ಲಿ ನಡೆಯುತ್ತಿರುವ ಸಂಘರ್ಷಗಳ ಕುರಿತು ಕಳವಳ ವ್ಯಕ್ತಪಡಿಸಿದ ಅವರು, ಯುದ್ದಗಳು ಮತ್ತು ಸಂಘರ್ಷಗಳು ಯಾವುದೇ ಸಮಸ್ಯೆಗೆ ಪರಿಹಾರವಾಗಲಾರವು. ಪ್ರತಿಯೊಂದು ವಿವಾದಗಳನ್ನು ಮಾತುಕತೆ ಮತ್ತು ರಾಜತಾಂತ್ರಿಕ ಮಾರ್ಗಗಳ ಮೂಲಕವೇ ಬಗೆಹರಿಸಿಕೊಳ್ಳಬೇಕು ಎಂದು ಹೇಳಿದರು. ಮುಕ್ತ ಮಾರುಕಟ್ಟೆ, ವ್ಯಾಪಾರ ವೃದ್ಧಿ ಹಾಗೂ ಅಭಿವೃದ್ಧಿಯ ಹೊಸ ಹಾದಿಗಳನ್ನು ತೆರೆಯುವ ಪ್ರತಿಯೊಂದು ಪ್ರಯತ್ನಕ್ಕೂ ಭಾರತದ ಸಂಪೂರ್ಣ ಬೆಂಬಲವಿದೆ ಎಂದ ಪ್ರಧಾನಿ, ಇಂತಹ ಸಂಪರ್ಕ ಯೋಜನೆಗಳು ಪ್ರತಿಯೊಂದು ದೇಶದ ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಸಮಗ್ರತೆಯನ್ನು ಕಡ್ಡಾಯವಾಗಿ ಗೌರವಿಸಬೇಕು ಎಂಬುದನ್ನು ಒತ್ತಿ ಹೇಳಿದರು. ಕಳೆದ ವರ್ಷ ಭಾರತವು ಪ್ರಸ್ತಾಪಿಸಿದ್ದ ಎಸ್ಸಿಒ ನಾಗರಿಕ ಸಂವಾದ ವೇದಿಕೆಯ ಪ್ರಥಮ ಸಭೆಯು ಈ ವರ್ಷ ಭಾರತದಲ್ಲೇ ಆಯೋಜನೆಗೊಳ್ಳುತ್ತಿರುವುದಕ್ಕೆ ಪ್ರಧಾನಿ ಸಂತಸ ವ್ಯಕ್ತಪಡಿಸಿದರು. ಪ್ರಸಕ್ತ ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಭಾರತದ ವಾಸ್ತವ ಜಿಡಿಪಿ ಬೆಳವಣಿಗೆ 7.8% ಕಳೆದ ಹಣಕಾಸು ವರ್ಷದ ಇದೇ ಅವಧಿಯಲ್ಲಿ ಈ ಬೆಳವಣಿಗೆ 6.9%. ಕೇಂದ್ರ ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯವು ಏಪ್ರಿಲ್ನಿಂದ ಜೂನ್ವರೆಗಿನ ಮೊದಲ ತ್ರೈಮಾಸಿಕದ ಜಿಡಿಪಿ ಅಂದಾಜುಗಳನ್ನು ಬಿಡುಗಡೆ ಮಾಡಿದೆ. ಜಾಗತಿಕ ಪ್ರತಿಕೂಲ ಪರಿಸ್ಥಿತಿಗಳ ನಡುವೆಯೂ ಭಾರತೀಯ ಆರ್ಥಿಕತೆ ತನ್ನ ಬೆಳವಣಿಗೆಯ ವೇಗವನ್ನು ಕಾಯ್ದುಕೊಂಡಿದೆ ಎಂದು ಸಚಿವಾಲಯ ತಿಳಿಸಿದೆ. ಇದೇ ಅವಧಿಯಲ್ಲಿ ನಾಮಮಾತ್ರ ಜಿಡಿಪಿ 10.3% ಬೆಳವಣಿಗೆ ದಾಖಲಿಸಿದೆ. ಭಾರತವು ಸಾಧಿಸಿರುವ 7.8% ಆರ್ಥಿಕ ಪ್ರಗತಿಯು ದೇಶದ 140 ಕೋಟಿ ನಾಗರಿಕರ ಕಠಿಣ ಪರಿಶ್ರಮ ಹಾಗೂ ಸಾಮೂಹಿಕ ಸಂಕಲ್ಪದ ಪ್ರತಿಫಲವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋವೊಂದನ್ನು ಹಂಚಿಕೊಂಡಿರುವ ಪ್ರಧಾನಿಯವರು, ಕೋವಿಡ್-19 ಸಾಂಕ್ರಾಮಿಕದ ನಂತರ ಎದುರಾದ ಜಾಗತಿಕ ಸವಾಲುಗಳು ಹಾಗೂ ವಿಶ್ವದ ಹಲವೆಡೆ ನಡೆಯುತ್ತಿರುವ ಯುದ್ದಗಳ ಸನ್ನಿವೇಶದ ನಡುವೆಯೂ ಭಾರತವು ಅತ್ಯಂತ ವೇಗವಾಗಿ ಪ್ರಗತಿಯತ್ತ ಮುನ್ನಡೆಯುತ್ತಿದೆ ಎಂದು ತಿಳಿಸಿದ್ದಾರೆ. ಈ ಅಭಿವೃದ್ಧಿಯ ವೇಗವನ್ನು ನಿರಂತರವಾಗಿ ಕಾಯ್ದುಕೊಳ್ಳಲು ಆತ್ಮನಿರ್ಭರ ಭಾರತ ಪರಿಕಲ್ಪನೆಯನ್ನು ಸಾಕಾರಗೊಳಿಸುವುದು ಅತ್ಯಗತ್ಯ ಎಂದಿರುವ ಪ್ರಧಾನಿ, ದೇಶೀಯ ಉತ್ಪನ್ನಗಳನ್ನು ಬಳಸುವ ಸ್ವದೇಶಿ ತತ್ವವನ್ನು ಅಳವಡಿಸಿಕೊಳ್ಳಲು, ವೋಕಲ್ ಫಾರ್ ಲೋಕಲ್ ಪ್ರೋತ್ಸಾಹಿಸಲು ಹಾಗೂ ಭಾರತದಲ್ಲೇ ತಯಾರಾದ ವಸ್ತುಗಳಿಗೆ ಬೆಂಬಲ ನೀಡಲು ನಾಗರಿಕರಿಗೆ ಕರೆ ನೀಡಿದರು. ಪ್ರತಿಯೊಬ್ಬ ನಾಗರಿಕನು ಸ್ವದೇಶಿ ಚಿಂತನೆಯನ್ನು ಪಾಲಿಸಿದರೆ ಸ್ವಾತಂತ್ರ್ಯದ 100ನೇ ವರ್ಷದ ವೇಳೆಗೆ ವಿಕಸಿತ ಭಾರತದ ಕನಸು ನನಸಾಗಲಿದೆ ಎಂದು ಪ್ರಧಾನಿಯವರು ಆತ್ಮವಿಶ್ವಾಸ ವ್ಯಕ್ತಪಡಿಸಿದರು. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರು ಈ ಉತ್ತಮ ಸಾಧನೆಯ ಶ್ರೇಯಸ್ಸು ದೇಶದ ಜನರು ಮತ್ತು ಅವರ ಪರಿಶ್ರಮಕ್ಕೆ ಸಲ್ಲುತ್ತದೆ ಎಂದು ಹೇಳಿದ್ದಾರೆ. ಭಾರತದ ಜಿಡಿಪಿ 7.8% ಬೆಳವಣಿಗೆ ದಾಖಲಿಸಿರುವ ಹಿನ್ನೆಲೆಯಲ್ಲಿ ಅಮೆರಿಕ ಭಾರತವನ್ನು ಚೈತನ್ಯಶೀಲ, ಬಲಿಷ್ಠ ಮತ್ತು ಸ್ಥಿರ ಆರ್ಥಿಕತೆಯ ದೇಶ ಎಂದು ಬಣ್ಣಿಸಿದೆ. ಸುದ್ದಿಸಂಸ್ಥೆಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಶ್ವೇತಭವನದ ಹಿರಿಯ ಉಪ ಪತ್ರಿಕಾ ಕಾರ್ಯದರ್ಶಿ ಕುಶ್ ದೇಸಾಯಿ, ಭಾರತದ ಆರ್ಥಿಕ ಬೆಳವಣಿಗೆಯ ಅಂಕಿಅಂಶಗಳು ಭಾರತವನ್ನು ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕ ಶಕ್ತಿಯಾಗಿ ನೋಡುವ ಅಧ್ಯಕ್ಷ

0: ಡೊನಾಲ್ಡ್ ಟ್ರಂಪ್ ಆಡಳಿತದ ನಿಲುವನ್ನು ದೃಢಪಡಿಸಿವೆ ಎಂದು ಹೇಳಿದ್ದಾರೆ. ಸಿಂಧು ಜಲ ಒಪ್ಪಂದಕ್ಕೆ ಸಂಬಂಧಿಸಿದಂತೆ ವಿಶ್ವಬ್ಯಾಂಕ್ ರಚಿಸಿರುವ ಮಧ್ಯಸ್ಥಿಕೆ ನ್ಯಾಯಾಲಯ ತೀರ್ಪನ್ನು ಭಾರತ ತಿರಸ್ಕರಿಸಿದೆ. ನ್ಯಾಯಾಲಯಕ್ಕೆ ಭಾರತದ ವಿರುದ್ಧ ತೀರ್ಪು ನೀಡುವ ಯಾವುದೇ ಅಧಿಕಾರವಿಲ್ಲ. ಅದರ ತೀರ್ಪು ಭಾರತಕ್ಕೆ ಕಾನೂನುಬದ್ಧವಾಗಿ ಅನ್ವಯಿಸುವುದಿಲ್ಲ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಭಾರತವು ಈ ನ್ಯಾಯಾಲಯವನ್ನು ಎಂದಿಗೂ ಅಂಗೀಕರಿಸಿಲ್ಲ, ಅದರ ವಿಚಾರಣೆಯಲ್ಲೂ ಭಾಗವಹಿಸಿಲ್ಲ. ಆದ್ದರಿಂದ ನ್ಯಾಯಾಲಯದ ತೀರ್ಪಿಗೆ ಭಾರತ ಬದ್ಧವಾಗುವುದಿಲ್ಲ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಹೇಗ್ನಲ್ಲಿರುವ ನ್ಯಾಯಾಲಯ ಸಿಂಧು ಜಲ ಒಪ್ಪಂದವನ್ನು ಸ್ಥಗಿತಗೊಳಿಸಲು ಭಾರತ ನೀಡಿರುವ ಕಾರಣಗಳು ಸಮರ್ಥವಲ್ಲ ಎಂದು ಹೇಳಿತ್ತು. 1960ರ ಜಲ ಹಂಚಿಕೆ ಒಪ್ಪಂದದಡಿ ಭಾರತ ತನ್ನ ಬದ್ದತೆಗಳನ್ನು ಮುಂದುವರಿಸಬೇಕು ಎಂದು ಸೂಚಿಸಿತ್ತು. ಆದರೆ ನ್ಯಾಯಾಲಯ ರಚನೆಯೇ ಒಪ್ಪಂದದ ನಿಯಮಗಳಿಗೆ ವಿರುದ್ದವಾಗಿದೆ ಎಂದು ಭಾರತ ತಿಳಿಸಿದೆ. ಸಿಂಧು ಜಲ ಒಪ್ಪಂದ ಮತ್ತು ತನ್ನ ಮೂಲ ಸೌಕರ್ಯ ಯೋಜನೆಗಳಿಗೆ ಸಂಬಂಧಿಸಿದ ಭಾರತದ ಸಾರ್ವಭೌಮ ನಿರ್ಧಾರಗಳಲ್ಲಿ ಮಧ್ಯಸ್ಥಿಕೆ ನ್ಯಾಯಾಲಯಕ್ಕೆ ಯಾವುದೇ ಅಧಿಕಾರವಿಲ್ಲ ಎಂದು ಸಚಿವಾಲಯ ತಿಳಿಸಿದೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ಬಳಿಕ ರಾಷ್ಟೀಯ ಭದ್ರತೆ ಮತ್ತು ಗಡಿಯಾಚೆಗಿನ ಭಯೋತ್ಪಾದಕತೆಯನ್ನು ಉಲ್ಲೇಖಿಸಿ ಭಾರತ ಸಿಂಧು ಜಲ ಒಪ್ಪಂದವನ್ನು ಸ್ಥಗಿತಗೊಳಿಸಿತ್ತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದರ್ ಯಾದವ್ ನವದೆಹಲಿಯಲ್ಲಿ ಇಂದು ಜರ್ಮನಿ ಪರಿಸರ ಸಚಿವ ಕಾರ್ಸ್ಟನ್ ಶ್ನೇಡರ್ ಅವರೊಂದಿಗೆ ಸಭೆ ನಡೆಸಿದರು. 4ನೇ ಭಾರತ ಜರ್ಮನಿ ಪರಿಸರ ವೇದಿಕೆ ಸಭೆಯ ಹಿನ್ನೆಲೆಯಲ್ಲಿ ಈ ದ್ವಿಪಕ್ಷೀಯ ಮಾತುಕತೆ ನಡೆಯಿತು. ಸಭೆಯಲ್ಲಿ ಮುಖ್ಯವಾಗಿ ಕೈಗಾರಿಕಾ ವಲಯದಲ್ಲಿ ಇಂಗಾಲದ ಹೊರಸೂಸುವಿಕೆಯನ್ನು ತಗ್ಗಿಸುವಿಕೆ ಹಾಗೂ ಜೌಗು ಪ್ರದೇಶಗಳ ಸಂರಕ್ಷಣೆ ಸೇರಿದಂತೆ ಜೈವಿಕ ವೈವಿಧ್ಯತೆಯ ರಕ್ಷಣೆಯ ಕುರಿತು ಎರಡೂ ದೇಶಗಳ ನಡುವೆ ವಿಸ್ತೃತ ಚರ್ಚೆ ನಡೆಯಿತು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಭೂಪೇಂದರ್ ಯಾದವ್, ಭಾರತ ಮತ್ತು ಜರ್ಮನಿ ನಡುವಿನ ರಾಜತಾಂತ್ರಿಕ ಸಹಭಾಗಿತ್ವ ಅತ್ಯಂತ ವೇಗವಾಗಿ ಮುನ್ನಡೆಯುತ್ತಿದೆ ಎಂದು ತಿಳಿಸಿದ್ದಾರೆ. ಒಟ್ಟು 23,731 ಕೋಟಿ ರೂಪಾಯಿ ವೆಚ್ಚದ ಗೋವರ್ಧನ್ ಕೇಂದ್ರ ವಲಯ ಯೋಜನೆ ಎಂದಿನಿಂದ ಜಾರಿಗೆ ಬಂದಿದೆ. ಇದು ಭಾರತದಲ್ಲಿ ಕಂಪ್ರೆಸ್ಡ್ ಜೈವಿಕ ಅನಿಲದ ಉತ್ಪಾದನೆ ಮತ್ತು ಬಳಕೆಯನ್ನು ಹೆಚ್ಚಿಸುವತ್ತ ಪ್ರಮುಖ ಹೆಜ್ಜೆಯಾಗಿದೆ. ಈ ಯೋಜನೆಯನ್ನು 2035-36ರವರೆಗೆ ಜಾರಿಗೆ ತರಲಾಗುವುದು ಮತ್ತು ಈ ಯೋಜನೆಯು ಭಾರತದ ಭವಿಷ್ಯದ ಇಂಧನ ಮಿಶ್ರಣದ ಪ್ರಮುಖ ಆಧಾರಸ್ತಂಭವಾಗಿ ಜೈವಿಕ ಸಿಎನ್ಜಿ ಅನಿಲವನ್ನು ಸ್ಥಾಪಿಸುತ್ತದೆ. ದೇಶೀಯ ಜೈವಿಕ ಸಿಬಿಜಿ ಉತ್ಪಾದನೆಯನ್ನು ಸುಮಾರು 10 ಪಟ್ಟು ಹೆಚ್ಚಿಸುವುದು, ದೊಡ್ಡ ಪ್ರಮಾಣದ ಖಾಸಗಿ ಹೂಡಿಕೆಯನ್ನು ಸಜ್ಜುಗೊಳಿಸುವುದು ಮತ್ತು ದೇಶಾದ್ಯಂತ ವೃತ್ತಾಕಾರದ ಜೈವಿಕ ಆರ್ಥಿಕತೆಯನ್ನು ಸೃಷ್ಟಿಸುವುದು ಈ ಯೋಜನೆಯ ಗುರಿಯಾಗಿದೆ. ಕಳೆದ ತಿಂಗಳ 6ರಂದು ಕೇಂದ್ರ ಸಚಿವ ಸಂಪುಟ ಈ ಯೋಜನೆಗೆ ಅನುಮೋದನೆ ನೀಡಿತು. ನೇಪಾಳದ ತ್ರಿಶೂಲಿ 3A ಜಲ ವಿದ್ಯುತ್ ಯೋಜನೆಯ ಕೆಸರಿನಿಂದ ತುಂಬಿದ ಸುರಂಗಗಳಲ್ಲಿ ಸಿಲುಕಿರುವ ಶಂಕೆ ಇರುವ 600ಕ್ಕೂ ಹೆಚ್ಚು ಕಾರ್ಮಿಕರ ರಕ್ಷಣೆಗೆ ಕಾರ್ಯಾಚರಣೆ ತೀವ್ರಗೊಂಡಿದೆ. ರಕ್ಷಣಾ ಸಿಬ್ಬಂದಿ ಸ್ಫೋಟಕಗಳು ಭಾರೀ ಯಂತ್ರೋಪಕರಣಗಳನ್ನು ಬಳಸಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪ್ರವಾಹದಿಂದ 939 ಮಂದಿ ಮೃತಪಟ್ಟಿದ್ದು 3,925 ಮಂದಿ ನಾಪತ್ತೆಯಾಗಿದ್ದಾರೆ. ದೇಶಾದ್ಯಂತ 11,000ಕ್ಕೂ ಹೆಚ್ಚು ಮಂದಿಯನ್ನು ರಕ್ಷಿಸಲಾಗಿದೆ ಎಂದು ನೇಪಾಳದ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ತಿಳಿಸಿದೆ. ಭಾರತ ಸೇರಿದಂತೆ ಹಲವು ದೇಶಗಳ ತಜ್ಞರು ರಕ್ಷಣಾ ಕಾರ್ಯಾಚರಣೆಗೆ ನೆರವು ನೀಡುತ್ತಿದ್ದಾರೆ. ಭಾರತವು ಸುರಂಗ ರಕ್ಷಣಾ ಹಾಗೂ ವಿಧಿವಿಜ್ಞಾನ ತಜ್ಞರ ತಂಡಗಳನ್ನು ಕಳುಹಿಸಿದ್ದು ಮೃತರ ಗುರುತಿಗಾಗಿ ಡಿಎನ್ಎ ಪರೀಕ್ಷೆ ನಡೆಸಲಾಗುತ್ತಿದೆ. ನೇಪಾಳದ ಪ್ರವಾಹದಲ್ಲಿ ಮೃತಪಟ್ಟವರ ಗುರುತು ಪತ್ತೆ ಮತ್ತು ಮೃತದೇಹಗಳನ್ನು ಸ್ವದೇಶಕ್ಕೆ ಹಸ್ತಾಂತರಿಸಲು ಹಲವು ಹಂತಗಳ ಪರಿಶೀಲನೆ ಅಗತ್ಯವಿದೆ ಎಂದು ಕಠ್ಮಂಡುವಿನ ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. ಮೃತದೇಹಗಳ ಛಾಯಾಚಿತ್ರ, ಬೆರಳಚ್ಚು, ಡಿಎನ್ಎ ಮಾದರಿ ಹಾಗೂ ಗುರುತಿನ ದಾಖಲೆಗಳನ್ನು ಪರಿಶೀಲಿಸಿದ ಬಳಿಕ ಹಸ್ತಾಂತರ ಪ್ರಕ್ರಿಯೆ ನಡೆಸಲಾಗುತ್ತದೆ. ಕುಟುಂಬದವರು ನೇಪಾಳ ಪೊಲೀಸ್ ವೆಬ್ಸೈಟ್ನಲ್ಲಿರುವ ಛಾಯಾಚಿತ್ರಗಳ ಮೂಲಕ ಮೃತದೇಹಗಳನ್ನು ಗುರುತಿಸಿದರೆ ಸ್ಥಳೀಯ ಅಧಿಕಾರಿಗಳೊಂದಿಗೆ ಸಮನ್ವಯ ಸಾಧಿಸಿ ಸ್ವದೇಶಕ್ಕೆ ಕಳುಹಿಸಲು ರಾಯಭಾರ ಕಚೇರಿ ನೆರವು ನೀಡಲಿದೆ ಎಂದು ಕಚೇರಿ ತಿಳಿಸಿದೆ. ಅಭಿವೃದ್ಧಿ ಹೊಂದಿದ ಭಾರತದ ಕನಸನ್ನು ನನಸು ಮಾಡುವ ನಿಟ್ಟಿನಲ್ಲಿ ಕಸ್ಟಮ್ಸ್ ಮತ್ತು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಪ್ರಮುಖ ಸುಧಾರಣೆಗಳನ್ನು ತರಲು ಕೇಂದ್ರ ಸರ್ಕಾರ ಸಿದ್ದತೆ ನಡೆಸುತ್ತಿದೆ ಎಂದು ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ. ಜಿ20 ಹಣಕಾಸು ಸಭೆಯಲ್ಲಿ

ನೀಡಿದ ವಿಶೇಷ ಸಂದರ್ಶನದಲ್ಲಿ ಮಾತನಾಡಿದ ಅವರು, ಈಗಾಗಲೇ ನೇರ ಮತ್ತು ಪರೋಕ್ಷ ತೆರಿಗೆ ವ್ಯವಸ್ಥೆಯಲ್ಲಿ ತರಲಾದ ಬದಲಾವಣೆಗಳ ಮುಂದುವರೆದ ಭಾಗವಾಗಿ ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಸುಧಾರಣಾ ಕ್ರಮ ಕೈಗೊಳ್ಳಲಾಗುವುದು ಎಂದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಸ್ಸಿಒ ಶೃಂಗಸಭೆ, ಭಯೋತ್ಪಾದನೆಯ ಸಂಪೂರ್ಣ ಜಾಲ ಧ್ವಂಸಗೊಳಿಸಲು ಸದಸ್ಯ ರಾಷ್ಟಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಜಿಡಿಪಿಯ ಶೇಕಡಾ 7.8 ಪ್ರಗತಿ, ಭಾರತೀಯರ ಕಠಿಣ ಶ್ರಮದ ಫಲ, ಪ್ರಧಾನಿ ಶ್ಲಾಘನೆ. ಸಿಂಧು ಜಲ ಒಪ್ಪಂದ, ಮಧ್ಯಸ್ಥಿಕೆ ನ್ಯಾಯಾಲಯದ ತೀರ್ಪು ತಿರಸ್ಕರಿಸಿದ ಭಾರತ. ಭಾರತ ಜರ್ಮನಿ ಪರಿಸರ ವೇದಿಕೆ ಸಭೆ, ಕೇಂದ್ರ ಸಚಿವ ಭೂಪೇಂದರ್ ಯಾದವ್ ಜರ್ಮನಿಯ ಕಾರ್ಸ್ಟನ್ ಶ್ನೈಡರ್ ಮಾತುಕತೆ. ಹಾಗೂ ಗೋವರ್ಧನ್ ಕೇಂದ್ರ ವಲಯ ಯೋಜನೆ ಇಂದಿನಿಂದ ಜಾರಿ, ಜೈವಿಕ ಸಿಎನ್ಜಿ ಉತ್ಪಾದನೆಗೆ ಉತ್ತೇಜನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಗೆಳೆಯ ಚಿತ್ರದ ಹಾಡು ಕಾರ್ತಿಕ್ ಹಾಗೂ ಪ್ರಿಯಾ ಹಿಮೇಶ್ ಅವರ ಸ್ವರದಲ್ಲಿ, ಜಯಂತ್ ಕಾಕಿಣಿಯವರ ಸಾಹಿತ್ಯವಿದೆ, ಮನೋಮೂರ್ತಿಯವರ ಸಂಗೀತ ನಿರ್ದೇಶನವಿದೆ.

ಸೋನು ನಿಗಮ್ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ ಪಯಣ ಚಿತ್ರದ ಒಂದು ಹಾಡು. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯವಿದೆ. ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನ ಇದೆ.

ವಿ ಮನೋಹರ್ ಅವರು ಗೀತೆಯನ್ನ ಬರೆದು ಸಂಗೀತ ಸಂಯೋಜನೆ ಮಾಡಿದ ಗಂಡನ ಮನೆಯ ಚಿತ್ರದಿಂದ ಇದ ಗೀತೆಯನ್ನ ಕೇಳಿದ್ರಿ ನಂದಿತಾ ಅವರ ಕಂಠದಲ್ಲಿ. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ. ಕುನಾಲ್ ಗಾಂಜವಾಲ ಹಾಗೂ ಚಿತ್ರ ಹಾಡಿರುವ ಅಮೃತವಾಣಿ ಚಿತ್ರದ ಹಾಡು, ಎಂಎನ್ ವ್ಯಾಸರಾವ್ ಅವರ ಸಾಹಿತ್ಯ, ಎಂಪಿ ನಾಯ್ಡು ಅವರ ಸಂಗೀತ.

0: ಕಾರ್ತಿಕ್ ಹಾಗೂ ನಂದಿತಾ ಅವರ ಕಂಠದಲ್ಲಿ ಸ್ಲಂ ಬಾಲ ಚಿತ್ರದಿಂದ ಇದ ಗೀತೆಯನ್ನ ಕೇಳಿದ್ರಿ. ಸುಮನಾ ಕಿತ್ತೂರ್ ಅವರ ಸಾಹಿತ್ಯವಿದು, ಅರ್ಜುನ್ ಅವರ ಸಂಗೀತ. ಚಿತ್ರಗೀತೆಗಳನ್ನ ಕೇಳ್ತಾ ಇದ್ರಿ. ಸಮಯ 2 ಗಂಟೆ ಆಗ್ತಾ ಇದೆ. 2 ಗಂಟೆಗೆ ಸರಿಯಾಗಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.
1: ಶ್ರೋತೃಗಳೇ, ಸೂರ್ಯೋದಯ ಅಂದ್ರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದ್ರೆ ಅವರು ಆಕಾಶವಾಣಿ ಜೊತೆನೆ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ. ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ.

0: ಪಾದಯಾತ್ರೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಚಾಲನೆ. ಹಾಗೂ ಅಂತಾರಾಜ್ಯ ನದಿ ನೀರು ಹಂಚಿಕೆ ಕುರಿತಂತೆ ನವದೆಹಲಿಯಲ್ಲಿ ಜಲಸಂಪನ್ಮೂಲ ಸಚಿವರಿಂದ ಹಿರಿಯ ವಕೀಲರೊಂದಿಗೆ ಸಮಾಲೋಚನೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಇಂದು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಪ್ರವಾಸ ಕೈಗೊಂಡು ಬರ ಪರಿಶೀಲನೆ ನಡೆಸುತ್ತಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗದಗ ಜಿಲ್ಲೆಯ ಗದಗ ಹಾಗೂ ಮುಂಡರ್ಗಿ ತಾಲೂಕಿನ ವಿವಿಧ ಪ್ರದೇಶಗಳಿಗೆ ಭೇಟಿ ನೀಡಿ ಬರ ಪರಿಸ್ಥಿತಿ ಹಾಗೂ ಬೆಳೆಹಾನಿ ಪರಿಶೀಲನೆ ನಡೆಸಿದರು. ಮುಂಡರ್ಗಿ ತಾಲೂಕಿನ ಕದಾಂಪುರ ಗ್ರಾಮದ ರೈತ ಶಂಕರಪ್ಪ ಗಾವರವಾಡ ಅವರ ಜಮೀನಿನಲ್ಲಿ ಸೂರ್ಯಕಾಂತಿ ಮತ್ತು ಸುನೀತಾ ಈರಪ್ಪ ಪೂಜಾರ ಅವರ ಜಮೀನಿನ ಮೆಕ್ಕೆಜೋಳ, ಕಲ್ಲಪ್ಪ ಕಾಡಾಪಗೋಳ ಅವರ ಜಮೀನಿನಲ್ಲಿ ಹತ್ತಿ ಬೆಳೆಗಳನ್ನು ಪರಿಶೀಲಿಸಿದರು. ಬಳಿಕ ಅವರು ಗದಗ ತಾಲೂಕಿನ ಕುರ್ತಕೋಟಿ ಗ್ರಾಮದ ಶ್ರೀನಾಥ್ ಮಾರ್ತಾಂಡಗೌಡ ಅವರ ಜಮೀನಿನಲ್ಲಿನ ಶೇಂಗಾ, ಹತ್ತಿ, ಮೆಣಸಿನಕಾಯಿ ಬೆಳೆ ಮತ್ತು ಹುಲಕೋಟಿ ಗ್ರಾಮದ ಹನುಮಂತಪ್ಪ ಸೋಗಿನ ಅವರ ಜಮೀನಿನಲ್ಲಿನ ಮೆಕ್ಕೆಜೋಳವನ್ನು ಪರಿಶೀಲಿಸಿದರು. ಇನ್ನೊಂದೆಡೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಮೈಸೂರಿನ ಕೆಆರ್ ನಗರ ತಾಲೂಕಿನ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮಳೆ ಕೊರತೆಯಿಂದ ಒಣಗುತ್ತಿರುವ ರಾಗಿ, ಹೊಗೆಸೊಪ್ಪು ಬೆಳೆಗಳನ್ನು ಪರಿಶೀಲಿಸಿ ರೈತರೊಂದಿಗೆ ಸಮಾಲೋಚನೆ ನಡೆಸಿ ಮಾಹಿತಿ ಪಡೆದಿದ್ದಾರೆ. ಈ ವೇಳೆ ಕೆಆರ್ ನಗರ ಶಾಸಕ ರವಿಶಂಕರ್, ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ, ಜಿಲ್ಲಾ ಪಂಚಾಯತ್ ಸಿಇಒ, ಕೆಆರ್ ನಗರ ತಹಶೀಲ್ದಾರ್, ಕೃಷಿ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಉದ್ಯಾನವನದ ಜಾಗದ ಶೇಕಡ 5% ಬಳಕೆ ಪ್ರಸ್ತಾವನೆ ಕುರಿತಂತೆ ಪರಿಶೀಲನೆ ನಡೆಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅನ್ಯ ಉದ್ದೇಶಕ್ಕೆ ಲಾಲ್ಬಾಗ್ ಜಾಗ ನೀಡಿಕೆ ಬಗ್ಗೆಯೂ ಪರಾಮರ್ಶೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ಈ ಕುರಿತಂತೆ ಯಾರೂ ಆತಂಕ ಪಡುವ ಅಗತ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ವಿಧಾನಸಭೆಯಲ್ಲಿ ಉದ್ಯಾನವನದ ಜಾಗದ ಕುರಿತಂತೆ ಮತ್ತೊಮ್ಮೆ ಚರ್ಚಿಸಲು ಅವಕಾಶ ನೀಡುವುದಾಗಿ ತಿಳಿಸಿದ್ದಾರೆ. ಈಗಾಗಲೇ ರಾಜ್ಯದಲ್ಲಿ 102 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಲಾಗಿದೆ. ಇನ್ನೂ ಕೆಲವು ತಾಲೂಕುಗಳ ಕುರಿತು ಪರಿಶೀಲನೆ ನಡೆಸಿ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ದ ಬಿಜೆಪಿ ಹಮ್ಮಿಕೊಂಡಿರುವ 10 ದಿನಗಳ ಬಳ್ಳಾರಿ ಚಲೋ ಪಾದಯಾತ್ರೆಗೆ ರಾಯಚೂರು ಜಿಲ್ಲೆಯ ಲಿಂಗಸುಗೂರಿನಲ್ಲಿ ಚಾಲನೆ ದೊರೆತಿದೆ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಪಾದಯಾತ್ರೆಗೆ ಚಾಲನೆ ನೀಡಿದ್ದಾರೆ. ಇದಕ್ಕೂ ಮೊದಲು ನಡೆದ ಸಭಾ ಕಾರ್ಯಕ್ರಮದಲ್ಲಿ ಬಿಜೆಪಿಯ ಬಹುತೇಕ ನಾಯಕರು ಪಾಲ್ಗೊಂಡಿದ್ದರು. ಈ ವೇಳೆ ಮಾತನಾಡಿದ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ, ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅಧಿಕಾರ ವಹಿಸಿಕೊಂಡು 3 ತಿಂಗಳುಗಳಾಗಿದ್ದು ಏನು ಅಭಿವೃದ್ದಿ ಕಾರ್ಯ ಕೈಗೊಂಡಿದ್ದೀರಿ ಎಂದು ಪ್ರಶ್ನಿಸಿದ್ದಾರೆ. ಬರ ಪರಿಹಾರದಲ್ಲೂ ಸರ್ಕಾರ ತಾರತಮ್ಯ ಮಾಡುತ್ತಿದೆ ಎಂದು ಅವರು ಆರೋಪಿಸಿದ್ದಾರೆ. ಪ್ರತಿಭಟನಾ ಮೆರವಣಿಗೆಗೂ ಮುನ್ನ ರಾಯಚೂರಿನಲ್ಲಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ರಾಜ್ಯದಲ್ಲಿರುವುದು ಭ್ರಷ್ಟ ಹಾಗೂ ಜನವಿರೋಧಿ ಸರ್ಕಾರ ಎಂದು ದೂರಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿಯ ಹೊಸ ಯುಗ ಇಂದಿನಿಂದ ಆರಂಭವಾಗಲಿದೆ. ಭ್ರಷ್ಟ ಸರ್ಕಾರವನ್ನು ಕಿತ್ತೊಗೆಯುವವರೆಗೂ ಹೋರಾಟ ಮುಂದುವರಿಯಲಿದೆ ಎಂದು ತಿಳಿಸಿದ್ದಾರೆ. ಅಂತಾರಾಜ್ಯ ನದಿ ನೀರು ಹಂಚಿಕೆ ವ್ಯಾಜ್ಯಗಳು ಮತ್ತು ನೀರಾವರಿ ಯೋಜನೆಗಳ ಕುರಿತು ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ನವದೆಹಲಿಯಲ್ಲಿ ಸುಪ್ರೀಂಕೋರ್ಟ್ ಹಿರಿಯ ನ್ಯಾಯವಾದಿ ಶ್ಯಾಮ್ ದಿವಾನ್ ಅವರೊಂದಿಗೆ ಸಮಾಲೋಚನೆ ನಡೆಸಿದರು. ಸಭೆಯಲ್ಲಿ ಜಲಸಂಪನ್ಮೂಲ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಸೇರಿದಂತೆ ರಾಜ್ಯದ ಕಾನೂನು ತಂಡದ ಹಿರಿಯ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಸಭೆಯಲ್ಲಿ ಮುಖ್ಯವಾಗಿ ಪ್ರಸ್ತುತ ಕಾವೇರಿ ಜಲಾನಯನ ಪ್ರದೇಶಗಳಲ್ಲಿನ ನೈಜ ನೀರಿನ ಪರಿಸ್ಥಿತಿ ಹಾಗೂ ಸುಪ್ರೀಂಕೋರ್ಟ್ನಲ್ಲಿ ಕೈಗೊಳ್ಳಬೇಕಾದ ಮುಂದಿನ ಕಾನೂನಾತ್ಮಕ ಕ್ರಮಗಳ ಕುರಿತು ವಿಸ್ತೃತ ಸಮಾಲೋಚನೆ ನಡೆಸಲಾಯಿತು. ಇದೇ ವೇಳೆ ಮೇಕೆದಾಟು ಯೋಜನೆಯ ಕುರಿತಂತೆಯೂ ಹಿರಿಯ ವಕೀಲರಿಗೆ ಸಚಿವರು ಮನವರಿಕೆ ಮಾಡಿದ್ದಾರೆ. ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಸಂಬಂಧಿಸಿದಂತೆ ಮುಳುಗಡೆ ಪ್ರದೇಶದ ಸವಾಲುಗಳು, ಭೂಸ್ವಾಧೀನ, ಪರಿಹಾರ ವಿತರಣೆ, ಸಂಧಾನ ಪ್ರಕ್ರಿಯೆ ಹಾಗೂ ನ್ಯಾಯಾಲಯದಲ್ಲಿನ ಕಾನೂನು ವ್ಯಾಜ್ಯಗಳ ತ್ವರಿತ ಇತ್ಯರ್ಥಕ್ಕೆ ರೂಪಿಸಬೇಕಾದ ಕಾರ್ಯತಂತ್ರಗಳ ಕುರಿತು ಗಂಭೀರ ಚರ್ಚೆ ನಡೆಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಈ ಬಾರಿ ಎಲ್ ನಿನೋ ಪ್ರಭಾವದಿಂದ ಮಳೆ ಕೊರತೆಯಾಗಿದ್ದು ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿನ ಕೊರತೆಯಾಗದಂತೆ ಆದ್ಯತೆಯ ಮೇಲೆ ಕ್ರಮ ವಹಿಸಲು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಂದ ರಾಜ್ಯದ ವಿವಿಧೆಡೆ ಬರ ಪರಿಶೀಲನೆ. ಉದ್ಯಾನವನದ ಶೇಕಡಾ 5% ಭೂಮಿ ಬಳಕೆ ಪ್ರಸ್ತಾವನೆ ಕುರಿತಂತೆ ಅಧಿವೇಶನದಲ್ಲಿ ಚರ್ಚೆ, ಮುಖ್ಯಮಂತ್ರಿ ಸ್ಪಷ್ಟನೆ. ರಾಜ್ಯ ಸರ್ಕಾರದ ವಿರುದ್ದ ಬಿಜೆಪಿಯಿಂದ ಬಳ್ಳಾರಿ ಚಲೋ.

0: ಸಚಿವ ಈಶ್ವರ ಬಿ ಖಂಡ್ರೆ ಸೂಚಿಸಿದ್ದಾರೆ. ಮಂಡ್ಯದಲ್ಲಿ ಜಿಲ್ಲಾ ಪಂಚಾಯಿತಿ ಸಿಇಒ ಕೆಆರ್ ನಂದಿನಿ ಅವರಿಂದ ಇಲಾಖೆಯ ವಿವಿಧ ಯೋಜನೆಗಳ ಮಾಹಿತಿ ಪಡೆದ ಅವರು, ಯಾವುದೇ ಗ್ರಾಮದಲ್ಲಿ ಕುಡಿಯುವ ನೀರಿನ ಕೊರತೆ ಆಗದಂತೆ ಸಂಬಂಧಿತ ಅಧಿಕಾರಿಗಳಿಗೆ ಸೂಚನೆ ನೀಡಲು ತಿಳಿಸಿದ್ದಾರೆ. ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ವಿಬಿಜಿ ರಾಮ್ಜಿಯಡಿ ಜಿಲ್ಲೆಯಲ್ಲಿ ಹೆಚ್ಚಿನ ಉದ್ಯೋಗ ನೀಡುವುದರ ಜೊತೆಗೆ ಗ್ರಾಮಾಭಿವೃದ್ಧಿಗೆ ಪೂರಕವಾದ ಕಾಮಗಾರಿ ಕೈಗೊಂಡು ಗ್ರಾಮಗಳಲ್ಲಿ ಶಾಶ್ವತವಾದ ಆಸ್ತಿಗಳ ನಿರ್ಮಾಣ ಮಾಡಲು ನಿರ್ದೇಶನ ನೀಡಿದ್ದಾರೆ. ಈ ಸ್ವತ್ತಿಗಾಗಿ ಸಲ್ಲಿಸಿರುವ ಅರ್ಜಿಗಳ ತ್ವರಿತ ವಿಲೇವಾರಿ ಮಾಡುವಂತೆಯೂ ಆದೇಶಿಸಿದ ಸಚಿವರು, ಅರಿವು ಕೇಂದ್ರಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಜನರು ಬರುವಂತೆ ಮತ್ತು ಅವರಲ್ಲಿ ಓದುವ ಹವ್ಯಾಸ ಬೆಳೆಸಲು ಜಾಗೃತಿ ಮೂಡಿಸುವಂತೆಯೂ ಸಲಹೆ ನೀಡಿದ್ದಾರೆ. ಬೆಂಗಳೂರಿನ ರುದ್ರಭೂಮಿಯಲ್ಲಿ ಸಂಗ್ರಹವಾಗುವ ಹೂ ಹಾರ ಸೇರಿದಂತೆ ತ್ಯಾಜ್ಯವನ್ನು ವೈಜ್ಞಾನಿಕವಾಗಿ ನಿರ್ವಹಿಸುವ ಉದ್ದೇಶದಿಂದ ಸ್ಥಳದಲ್ಲೇ ಕಾಂಪೋಸ್ಟ್ ಘಟಕ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ಕೇಂದ್ರ ಹಾಗೂ ಉತ್ತರ ನಗರಪಾಲಿಕೆ ವ್ಯಾಪ್ತಿಯ ವಿವಿಧ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಅವರು, ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛತೆ, ತ್ಯಾಜ್ಯ ನಿರ್ವಹಣೆ ಹಾಗೂ ಪಾದಚಾರಿಗಳ ಸುಗಮ ಸಂಚಾರಕ್ಕೆ ಸಂಬಂಧಿಸಿದಂತೆ ಅಧಿಕಾರಿಗಳಿಗೆ ಹಲವು ನಿರ್ದೇಶನ ನೀಡಿದ್ದಾರೆ. ಸರ್ಎಂ ವಿಶ್ವೇಶ್ವರಯ್ಯ ರೈಲ್ವೆ ನಿಲ್ದಾಣದ ಬಳಿ ಪಾದಚಾರಿ ಮಾರ್ಗ ಒತ್ತುವರಿಯಾಗಿರುವುದನ್ನು ಗಮನಿಸಿದ ಅವರು, ಕೂಡಲೇ ತೆರವುಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಜಲಾಶಯದ ಹಿನ್ನೀರಿನ ಪ್ರದೇಶದಲ್ಲಿ ಒತ್ತುವರಿಯಾಗಿರುವ ಜಮೀನುಗಳ ಜಂಟಿ ಸರ್ವೆ ಕಾರ್ಯವನ್ನು 15 ದಿನಗಳ ಒಳಗಾಗಿ ಪೂರ್ಣಗೊಳಿಸಿ ನಕ್ಷೆ ಸಹಿತ ಸಮಗ್ರ ವರದಿ ಸಲ್ಲಿಸುವಂತೆ ಜಿಲ್ಲಾಧಿಕಾರಿ ಡಾ ಕುಮಾರ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಕೆಆರ್ಎಸ್ ಅಣೆಕಟ್ಟು ಹಿನ್ನೀರಿನ ಪ್ರದೇಶಗಳಿಗೆ ಒತ್ತುವರಿ ಪ್ರಕರಣಗಳು ಹೆಚ್ಚುತ್ತಿದ್ದು ಕಂದಾಯ ಇಲಾಖೆ ಹಾಗೂ ಕಾವೇರಿ ನಿಗಮದ ಅಧಿಕಾರಿಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಿ ಒತ್ತುವರಿ ಜಮೀನುಗಳನ್ನು ನಿಖರವಾಗಿ ಗುರುತಿಸಬೇಕು ಎಂದು ನಿರ್ದೇಶನ ನೀಡಿದರು. ಸರ್ವೆ ಕಾರ್ಯಕ್ಕೆ ಅಗತ್ಯವಿರುವ ದಾಖಲೆಗಳು, ತಾಂತ್ರಿಕ ಮಾಹಿತಿ ಹಾಗೂ ಸ್ಥಳೀಯ ಸಹಕಾರ ನೀಡುವಂತೆ ಕಾವೇರಿ ನಿಗಮದ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ನಿಗದಿತ ಅವಧಿಯಲ್ಲಿ ಸರ್ವೆ ಪೂರ್ಣಗೊಳಿಸಿ ವರದಿ ಸಲ್ಲಿಸಬೇಕು ಎಂದು ಸೂಚನೆ ನೀಡಿದ್ದಾರೆ. ರಾಜ್ಯ ಸರ್ಕಾರ ಗುಟ್ಕಾ ನಿಷೇಧಿಸಿರುವುದನ್ನು ವಿರೋಧಿಸಿ ಅಡಿಕೆ ಬೆಳೆಗಾರರ ಒಕ್ಕೂಟ ಹಾಗೂ ವಿವಿಧ ಸಂಘಟನೆಗಳು ಇಂದು ಕರೆ ನೀಡಿದ್ದ ದಾವಣಗೆರೆ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಬಂದ್ ಹಿನ್ನೆಲೆಯಲ್ಲಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾರಿಗೆ ಸಂಚಾರ ವ್ಯತ್ಯಯಗೊಂಡಿದ್ದು ಸಾರ್ವಜನಿಕರು ಪರದಾಡುವಂತಾಯಿತು. ಅಡಿಕೆ ಬೆಳೆಯನ್ನೇ ನಂಬಿ ಬದುಕುತ್ತಿರುವ ಲಕ್ಷಾಂತರ ಬೆಳೆಗಾರರ ಹಿತರಕ್ಷಣೆಯನ್ನು ಕಡೆಗಣಿಸಿ ಸರ್ಕಾರ ದಿಢೀರ್ ಗುಟ್ಕಾ ನಿಷೇಧ ನಿರ್ಧಾರ ಕೈಗೊಂಡಿದೆ ಎಂದು ಆರೋಪಿಸಿ ಸಾವಿರಾರು ಬೆಳೆಗಾರರು ಮತ್ತು ವರ್ತಕರು ಆಕ್ರೋಶ ವ್ಯಕ್ತಪಡಿಸಿದರು. ಮುನ್ನೆಚ್ಚರಿಕಾ ಕ್ರಮವಾಗಿ ನಗರದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಆರೋಪಿ ಪ್ರದೋಷ್ನನ್ನು ಸಾಕ್ಷಿದಾರನನ್ನಾಗಿ ಮಾಡಲು ಅವಕಾಶ ನೀಡುವ ವಿಚಾರಣಾ ನ್ಯಾಯಾಲಯದ ನಿರ್ಧಾರವನ್ನು ಪ್ರಶ್ನಿಸಿ ಆರೋಪಿ ನಟ ದರ್ಶನ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಇಂದು ದರ್ಶನ್ ಅರ್ಜಿಯನ್ನು ನ್ಯಾಯಾಲಯ ಕೈಗೆತ್ತಿಕೊಳ್ಳುವ ಸಾಧ್ಯತೆ ಇದೆ. ವಿಚಾರಣಾ ನ್ಯಾಯಾಲಯದ ತೀರ್ಪಿಗೆ ತಡೆ ನೀಡುವಂತೆ ಅವರು ನ್ಯಾಯಾಲಯವನ್ನು ಕೋರಿದ್ದಾರೆ. ಪ್ರದೋಷ್ನನ್ನು ಸಾಕ್ಷಿದಾರರನ್ನಾಗಿ ಪರಿಗಣಿಸುವಲ್ಲಿ ತಾಂತ್ರಿಕ ಕಾರಣಗಳು ಮತ್ತು ಕೆಳ ನ್ಯಾಯಾಲಯವು ಅನುಸರಿಸಿದ ಕಾರ್ಯವಿಧಾನವನ್ನು ಆರೋಪಿ ದರ್ಶನ್ ಪ್ರಶ್ನಿಸಿದ್ದಾರೆ. ಪ್ರವಾಹದಿಂದ ಸಮಸ್ಯೆಗೆ ಸಿಲುಕಿರುವ ನೇಪಾಳದ ಜನರಿಗೆ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಶಾರದಾ ಪೀಠ ನೆರವಿಗೆ ಮುಂದಾಗಿದೆ. ಈ ಕುರಿತಂತೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಶೃಂಗೇರಿ ಶಾರದಾ ಪೀಠದ ಕಿರಿಯ ಜಗದ್ಗುರು ವಿಧುಶೇಖರ ಭಾರತೀ ಸ್ವಾಮೀಜಿ, ನೇಪಾಳದಲ್ಲಿ ಪ್ರಕೃತಿ ವಿಕೋಪ ಸಂಭವಿಸಿ ಸಾವು ನೋವು ಸಂಭವಿಸಿದೆ. ಈ ಹಿನ್ನೆಲೆಯಲ್ಲಿ ಶಾರದಾ ಮಠದ ಅಧಿಕಾರಿಗಳಿಗೆ ಈಗಾಗಲೇ ಸೂಚನೆ ನೀಡಲಾಗಿದ್ದು ಅಲ್ಲಿನ ಜನರಿಗೆ ಅಗತ್ಯ ನೆರವು ನೀಡಲು ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರಿಂದ ರಾಜ್ಯದ ವಿವಿಧೆಡೆ ಬರ ಪರಿಶೀಲನೆ. ಉದ್ಯಾನವನದ ಶೇಕಡ 5% ಭೂಮಿ ಬಳಕೆ ಪ್ರಸ್ತಾವನೆ ಕುರಿತಂತೆ ಅಧಿವೇಶನದಲ್ಲಿ ಚರ್ಚೆ, ಮುಖ್ಯಮಂತ್ರಿ ಸ್ಪಷ್ಟನೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿಯಿಂದ ಬಳ್ಳಾರಿ ಚಲೋ ಪಾದಯಾತ್ರೆ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಚಾಲನೆ. ಹಾಗೂ ಅಂತಾರಾಜ್ಯ ನದಿ ನೀರು ಹಂಚಿಕೆ ಕುರಿತಂತೆ ನವದೆಹಲಿಯಲ್ಲಿ ಜಲಸಂಪನ್ಮೂಲ ಸಚಿವರಿಂದ ಹಿರಿಯ ವಕೀಲರೊಂದಿಗೆ ಸಮಾಲೋಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಆಕಾಶವಾಣಿ ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಕೆವಿ ಶ್ರೀನಿವಾಸ ಮೂರ್ತಿ.
1: ನಮಸ್ತೆ ಗುರುಜಿ.
2: ನಮಸ್ತೆ ಗುರುಜಿ.
3: ನಮಸ್ತೆ, ಆವೋ ಬೈಠೋ.
1: ಆಜ್ ಹಿಂದಿ ಕೆ ಕುಚ್ ದೋಹೋಂ ಕೆ ಬಾರೆ ಮೇ ಕಹಿಯೇ ನಾ.
3: ಅಚ್ಚಾ, ಆಜ್ ಕಿ ಇಸ್ ಅವಧಿ ಮೇ ಕುಚ್ ದೋಹೋಂ ಕೆ ಬಾರೆ ಮೇ ಚರ್ಚಾ ಕರೆಂಗೆ.
2: ಹಿಂದಿ ಸಾಹಿತ್ಯ ಮೇ ದೋಹೋಂ ಕಾ ಕ್ಯಾ ಸ್ಥಾನ ಹೈ ಗುರುಜಿ?
3: ವಿಷಯ ಪ್ರವೇಶ ಕರ್ನೆ ಕೆ ಪಹಲೆ ಮಾನವ ಜೀವನ ಮೇ ಸಾಹಿತ್ಯ ಕೆ ಮಹತ್ವ ಕೆ ಬಾರೆ ಮೇ ಕುಚ್ ವಿಚಾರ ಬತಾನಾ ಚಾಹತಾ ಹೂಂ. ಕಹಾ ಜಾತಾ ಹೈ ಸಂಗೀತ ಸಾಹಿತ್ಯ ರಸಾಭಿನಜ್ಞ ಸಾಕ್ಷಾತ್ ಪಶು ವಿಷಾಣಹೀನ.
1: ಸಂಗೀತ ಔರ್ ಸಾಹಿತ್ಯ ಕೆ ಬಾರೆ ಮೇ ಜೋ ಮಾನವ ರುಚಿ ನಹಿ ರಖತಾ ವಹ ಬಿನಾ ಪೂಂಚ್ ಔರ್ ಸೀಗೋಂ ಕೆ ಪಶು ಕೆ ಸಮಾನ ಹೋತಾ ಹೈ.
3: ಇಸೆಟ್ ತುಮ್ ಕನ್ನಡ ಮೇ ವಿಘ್ನೇಶ್.
2: ಸಂಗೀತ ಹಾಗೂ ಸಾಹಿತ್ಯಗಳಲ್ಲಿ ಆಸಕ್ತಿ ಇಲ್ಲದವನು ಸಾಕ್ಷಾತ್ ಪಶುವೇ ಹೌದು.
3: ಹಾ, ಇಸ್ಲಿಯೆ ಸಬ್ಕೋ ಸಂಗೀತ ಔರ್ ಸಾಹಿತ್ಯ ಕಾ ಜ್ಞಾನ ಅವಶ್ಯಕ ಮಾನಾ ಜಾತಾ ಹೈ.
1: ಸಾಹಿತ್ಯ ಕೆ ಅಂಗ ಕೌನ್ ಕೌನ್ ಸೆ ಹೋತೆ ಹೈ ಗುರುಜಿ?
3: ವೈಸೆ ತೋ ಗದ್ಯ ಪದ್ಯ ನಾಟಕ್ ಉಪನ್ಯಾಸ್ ಆಲೋಚನಾ ಆದಿ ಸಾಹಿತ್ಯ ಕೆ ವಿವಿಧ ಅಂಗ ಮಾನೆ ಜಾತೆ ಹೈ. ಇನ್ಮೇ ಗದ್ಯ ಔರ್ ಪದ್ಯ ಕಾ ವಿಶೇಷ ಸ್ಥಾನ ಹೈ.
2: ಗದ್ಯ ಔರ್ ಪದ್ಯ ಮೇ ಕ್ಯಾ ಅಂತರ್ ಹೈ ಗುರುಜಿ?
3: ಸಾಹಿತ್ಯ ಮೇ ಗದ್ಯ ಔರ್ ಪದ್ಯ ದೋನೋ ಕಾ ಕ್ಷೇತ್ರ ಬಡಾ ಹೀ ಹೈ, ಲೇಕಿನ್ ದೋನೋ ಕೆ ಬೀಚ್ ಬಡಾ ಅಂತರ್ ದೇಖನೆ ಕೋ ಮಿಲ್ತಾ ಹೈ. ಗದ್ಯ ಕೆ ದ್ವಾರಾ ಅನೇಕ ಪೃಷ್ಠೋ ಮೇ ಸಮಝಾಯೇ ಜಾನೆ ವಾಲಾ ವಿಷಯ ಪದ್ಯೋ ಕೆ ದ್ವಾರಾ ಕುಚ್ ಪಂಕ್ತಿಯೋ ಮೇ ಹೀ ಸಮಝಾಯಾ ಜಾ ಸಕ್ತಾ ಹೈ. ಯಾದ ರಖನೆ ಕಿ ಬಾತ್ ಹೈ, ಗದ್ಯ ಥೋಡಾ ಬಹುತ್ ಆಸಾನ್ ಹೈ, ಲೇಕಿನ್ ಪದ್ಯ ಬಡಿ ಆಸಾನಿ ಸೆ ಸಮಝ್ ಮೇ ನಹೀ ಆತಾ. ಇಸೆ ಕನ್ನಡ ಮೇ ಸೀತಾ.
1: ಗದ್ಯ ಹಾಗೂ ಪದ್ಯಗಳ ಕ್ಷೇತ್ರಗಳು ವಿಶಾಲವಾಗಿವೆ ಇವೆ, ಆದರೆ ಇವುಗಳ ನಡುವೆ ಮಹತ್ತರವಾದ ವ್ಯತ್ಯಾಸವನ್ನು ಕಾಣಬಹುದು. ಗದ್ಯದ ಮೂಲಕ ಅನೇಕ ಪುಟಗಳಲ್ಲಿ ಕಾಣಬರುವ ವಿಷಯವನ್ನು ಪದ್ಯದ ಕೆಲವೇ ಪಂಕ್ತಿಗಳಲ್ಲಿ ತಿಳಿಯಬಹುದು. ಗದ್ಯವನ್ನು ಸುಲಭವಾಗಿ ತಿಳಿಯಬಹುದು, ಆದರೆ ಪದ್ಯಗಳನ್ನು ಅರ್ಥ ಮಾಡಿಕೊಳ್ಳುವುದು ಸಾಕಷ್ಟು ಕಷ್ಟವೇ ಹೌದು.
3: ಠೀಕ್ ಹೈ.
1: ಹಿಂದಿ ದೋಹೋಂ ಕೆ ಕವಿ ಕೌನ್ ಕೌನ್ ಹೇ ಗುರುಜಿ?
3: ಸೂರ್ದಾಸ್, ತುಲ್ಸಿದಾಸ್, ಕಬೀರ್ ದಾಸ್, ರಹೀಮ್, ಬಿಹಾರಿ ಆದಿ ಕವಿವರೋನೆ ದೋಹೋಂ ಕಿ ರಚನಾ ಕರ್ಕೆ ಹಿಂದಿ ಕವಿತಾ ಸಾಹಿತ್ಯಕ್ಕೂ ಖೂಬ್ ಸಜಾಯ ಹೈ ಸಂವಾರ ಹೈ. ಇನ್ ಕವಿಯೋನೆ ಅಪನೆ ದೋಹೋಂ ಕೆ ದ್ವಾರಾ ಗಾಗರ್ ಮೇ ಸಾಗರ್ ಭರ್ ದಿಯಾ ಹೈ. ಇಸೆ ಕನ್ನಡ ಮೇ ಸೀತಾ.
1: ಸೂರ್ದಾಸರು, ತುಲಸಿದಾಸರು, ಕಬೀರ್, ರಹೀಂ, ಬಿಹಾರಿ ಮುಂತಾದ ಕವಿವರ್ಯರು ದೋಹಗಳನ್ನು ರಚಿಸಿ ಹಿಂದಿ ಕವಿತಾ ಸಾಹಿತ್ಯವನ್ನು ಬಹು ಸುಂದರವಾಗಿ ಅಲಂಕರಿಸಿದ್ದಾರೆ.
3: ಹೌದು,
1: ಇವುಗಳ ಮೂಲಕ ಅಂದರೆ ತಮ್ಮ ಈ ರಚನೆಗಳಲ್ಲಿ ಗಡಿಗೆಯಲ್ಲಿ ಸಾಗರವನ್ನೇ ವರ್ಣಿಸಿರುವುದನ್ನು ನಾವು ಕಾಣಬಹುದಾಗಿದೆ.
3: ಸರಿ,
2: ದೋಹಂಕೆಯ ಲಕ್ಷಣ ಕ್ಯಾ ಹೋತಾ ಹೈ ಗುರುಜಿ?
3: ವಯಸ್ಸೇ ತೋ ದೋಹ ದೋ ಪಂಕ್ತಿಯೋ ಕಾ ಪದ್ಯ ಹೋತಾ ಹೈ. ಇಸ್ಕೆ ಚಾರ್ ಚರಣ ಹೋತೆ ಹೈ. ಪ್ರಥಮ ಔರ್ ತೃತೀಯ ಚರಣೋ ಮೇ ತೆರೆ ತೇತ್ರ ಮಾತ್ರಾಯೇ ಹೋತಿ ಹೈ ತೋ. ದ್ವಿತೀಯ ತಥಾ ಚತುರ್ಥ ಚರಣೋ ಮೇ ಗ್ಯಾರ ಗ್ಯಾರ ಮಾತ್ರಾಯೇ ಹೋತಿ ಹೈ. ಇಸ್ ಪ್ರಕಾರ ಪ್ರತ್ಯೇಕ ಪಂಕ್ತಿ ಮೇ ಚೌದಹ ಮಾತ್ರಾಯೇ ಹೋತಿ ಹೈ. ದೋನೋ ಪಂಕ್ತಿಯೋಂಕೆ ಅಂತಿಮ ಶಬ್ದ ತುಕಾಂತ್ ಹೋತೆ ಹೈ. ಇಸೆ ತುಮ್ ಕನ್ನಡ ಮೇ ಸೀತಾ.
1: ದೋಹ ಎನ್ನುವುದು ಎರಡು ಸಾಲುಗಳ ಪದ್ಯವಾಗಿರುತ್ತೆ. ಇದರಲ್ಲಿ ನಾಲ್ಕು ಚರಣಗಳಿರುತ್ತವೆ. ಪ್ರಥಮ ಹಾಗೂ ತೃತೀಯ ಚರಣಗಳು 13-13 ಮಾತ್ರೆಗಳಿದ್ದಾಗಿದ್ದರೆ ದ್ವಿತೀಯ ಹಾಗೂ ಚತುರ್ಥ ಚರಣಗಳಲ್ಲಿ 11-11 ಮಾತ್ರೆಗಳು ಇರುತ್ತೆ.
3: ಹೌದು,
1: ಎರಡೂ ಪಂಕ್ತಿಗಳ ಅಂತಿಮ ಶಬ್ದಗಳು ಮಾತ್ರ ತುಕಾಂತವಾಗಿರುತ್ತವೆ.
3: ಅಚ್ಛಾ, ತುಮ್ನೆ ಠೀಕ್ ಹಾ. ಅಬ್ ಕಬೀರ್ ಕಾ ಏಕ್ ದೋಹಾ ಸುನೋ. ಪಾಹನ ಪೂಜಿ ಹರಿ ಮಿಲೈ ಮೈ ಪೂಜೂ ಪಹಾರ್ ತಾತೆ ಏ ಚಾಕಿ ಬಲಿ ಪೀಸ್ ಖಾಯ್ ಸಂಸಾರ್. ತುಂಬಿ ಏಕ್ ಬಾರ್ ವಿಘ್ನೇಶ್.
2: ಪಾಹನ ಪೂಜಿ ಡರಿ ಮಿಲೈ ಮೈ ಪೂಂಜು ಪಹಾರ್
3: ಮೈ ಪೂಜೂ ಪಹಾರ್
2: ಮೈ ಪೂಜೂ ಪಹಾರ್ ತಾತೆಯ ಚಾಕಿ ಬಲಿ ಪೀಸ್ ಕಾಯ ಸಂಸಾರ್.
3: ಅಚ್ಛಾ, ಇಸ್ ದೋಹೆ ಕಾ ಭಾವ ಸುನೋ. ಕಬೀರ್ ದಾಸ್ ಜೀ ಕಾ ಕಹನಾ ಹೈ ಅಗರ್ ಪತ್ಥರ್ ಕಿ ಪೂಜಾ ಕರ್ನೆ ಸೆ ಭಗವಾನ್ ಮಿಲೇಗಾ ತೋ ಮೈ ಪಹಾಡ್ ಕಿ ಪೂಜಾ ಕರ್ನೆ ತಯಾರ್ ಹೂಂ. ಮೇರೆ ಮತ ಮೇ ಉಸ್ ಚಾಕಿ ಕಿ ಪೂಜಾ ಕರ್ನಾ ಹೀ ಬೆಹತರ್ ಹೈ ಜಿಸ್ ಸೆ ನಿಕಲ್ ಆನೆ ವಾಲಾ ಆಟಾ

0: गुरु को महत्व प्रोत्साहन देना चाहते थे। उनका कहना है, मेरे सामने गुरु और गोविंद दोनों खड़े हैं, मुझे मालूम नहीं हो रहा है मैं पहले किसको प्रणाम करूं। मैं तो पहले गुरु को ही प्रणाम करता हूं, जो मुझे ಭಗವಾನ್ ಕಾ ದರ್ಶನ್ ಕರಾತಾ ಹೈ. ಇಸೆ ಕನ್ನಡ ಮೇ ಸೀತಾ.
1: ಕಬೀರರು ಸಮಾಜದಲ್ಲಿ ಗುರುವಿಗೆ ಮಹತ್ವಪೂರ್ಣ ಸ್ಥಾನ ನೀಡ್ತಾ ಇದ್ರು.
0: ಹೌದು,
1: ಅವರು ಹೀಗೆ ಹೇಳಿದ್ದಾರೆ, ನನ್ನ ಮುಂದೆ ಗುರು ಹಾಗೂ ಗೋವಿಂದ ಅಂದ್ರೆ ಭಗವಂತ ಇಬ್ರು ನಿಂತಿದ್ದಾರೆ. ಯಾರಿಗೆ ಮೊದಲು ನಮಸ್ಕಾರ ಮಾಡಬೇಕು ಅಂತ ನನಗೆ ತಿಳಿತಾನೆ ಇಲ್ಲ. ನಾನಂತೂ ಗುರುವಿಗೆ ಮೊದಲು ನಮಸ್ಕಾರ ಮಾಡ್ತೀನಿ. ಕಾರಣ ಏನಂದ್ರೆ, ಅವನು ನನಗೆ ಭಗವಂತನ ಸಾಕ್ಷಾತ್ಕಾರ ಮಾಡಿಸ್ತಾನೆ.
0: ಸರಿ,
2: ಈ ಸಿದ್ಧಾಂತನ ಪುಷ್ಟೀಕರಿಸುವ ಸಂಸ್ಕೃತ ಶ್ಲೋಕ ಒಂದಿದೆ ಅಲ್ವಾ?
0: ಹೌದು, ಹೇಳು.
2: ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ.
0: ಅಚ್ಛಾ, ಅಗಲಾ ದೋಹಾ ಸುನೋ. ಚೀಂಟಿ ಚಾವಲ ಲೈ ಚಲಿ ಬಿಚ್ ಮೇ ಮಿಲ್ಗೈ ಡಾಲ್ ಕಹ ಕಬೀರ್ ದೋವು ನ ಮಿಲೈ ಇಕಲೇ ದೂಜಿ ಡಾಲ್. ತುಂಬ ಹೇಗೆ ಬಾರಿಸಿತಾ?
1: ಚೀಂಟಿ ಚಾವಲ ಲೈ ಚಲಿ ಬಿಚ್ ಮೇ ಮಿಲ್ಗೈ ಡಾಲ್ ಕಹ ಕಬೀರ್ ದೋವು ನ ಮಿಲೈ ಇಕಲೇ ದೂಜಿ ಡಾಲ್.
0: ಅಚ್ಛಾ, ಇಸ್ ದೋಹೆ ಕಾ ಭಾವ ಸುನೋ. ಕಬೀರ್ ಕಹತೆ ಹೈ, ಏಕ್ ಚೀಂಟಿ ಅಪನೆ ಮುಹ ಮೇ ಚಾವಲ್ ಕಾ ಏಕ್ ದಾನಾ ಲೇ ಜಾ ರಹಿ ಥಿ, ರಾಸ್ತೆ ಮೇ ದಾಲ್ ಕಾ ಏಕ್ ಟುಕಡಾ ಮಿಲ್ ಗಯಾ, ಬೇಚಾರಿ ದೋನೋ ಕೋ ಏಕ್ ಸಾಥ್ ಲೇ ಜಾ ನಹಿ ಸಕ್ತಿ, ಕೇವಲ ಏಕ ಕೋ ಹಿ ಲೇ ಜಾ ಸಕ್ತಿ ಹೈ, ದೂಸರೆ ಕೋ ಛೋಡ್ನಾ ಹಿ ಪಡ್ತಾ ಹೈ. ಇಸೆ ತುಮ್ ಕನ್ನಡ ಮೇ ವಿಘ್ನೇಶ್.
2: ಒಂದು ಇರುವೆ ತನ್ನ ಬಾಯಲ್ಲಿ ಅಕ್ಕಿ ಕಾಳೊಂದನ್ನು ಕಚ್ಕೊಂಡು ಹೋಗ್ತಾ ಇತ್ತು. ದಾರಿಲಿ ಬೇಳೆಕಾಳೊಂದು ಕಾಣಿಸ್ತು. ಅದು ಎರಡನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗೋಕ್ಕಾಗಲ್ಲ, ಒಂದನ್ನು ಮಾತ್ರ ತೆಗೆದುಕೊಂಡು ಹೋಗ್ಬೋದು, ಮತ್ತೊಂದನ್ನು ಅಲ್ಲೇ ಬಿಡಬೇಕು.
0: ಇಸ್ ದೊಹೆಕೆ ದ್ವಾರ ಕಬೀರ್ ಮಾನವಕ್ಕೋ ಏಕ್ ಮಹಾನ್ ಸಂದೇಶ ದೇತೆ ಹೈ. ಉನ್ಕೆ ಮತಾನುಸಾರ ಮಾನವ್ ಏಕ್ ಹಿ ಸಮಯ ಮೇ ದೋ ಕಾಮ್ ನಿಭಾ ನಹಿ ಸಕ್ತಾ, ಕೇವಲ ಏಕ್ ಕಾಮ್ ಕರ್ ಸಕ್ತಾ ಹೈ, ದೂಸರೆ ಕೋ ಛೋಡ್ನಾ ಪಡ್ತಾ ಹೈ.
1: ವಿಜ್ಞಾನ ಭೀ ಇಸಿ ತತ್ವ ಕಾ ಸಮರ್ಥನ್ ಕರ್ತಾ ಹೈ ನಾ ಗುರುಜಿ?
0: ಹಾಂ, ವಿಜ್ಞಾನ ಭೀ ಬತಾತಾ ಹೈ, ಟೂ ಥಿಂಗ್ಸ್ ಕೆನಾಟ್ ಆಕ್ಯುಪೈ ದಿ ಸೇಮ್ ಪ್ಲೇಸ್ ಎಟ್ ದಿ ಸೇಮ್ ಟೈಮ್.
2: ಅಂದರೆ ಎರಡು ವಸ್ತುಗಳು ಏಕಕಾಲದಲ್ಲಿ ಒಂದೇ ಸ್ಥಳಗಳನ್ನು ಆಕ್ರಮಿಸಲಾರವು.
0: ತುಮ್ನೆ ಠೀಕ್ ಹಾ ವಿಘ್ನೇಶ್. ಇಸ್ ದುಹೇಕ ಆಧ್ಯಾತ್ಮಿಕ ಅರ್ಥ ಭೀ ಸಮಜನೆ ಯೋಗ್ಯ ಹೈ. ಕವಿ ಕಾ ಕಹನಾ ಹೈ, ಮಾನವಕ್ಕೆ ಸಾಮ್ನೆ ದೋ ವಿಷಯ ಹೈ, ಸಾಂಸಾರಿಕ ವ್ಯವಹಾರ ಅವರ್ ಭಗವಾನ್ ಕಾ ಸಾಕ್ಷಾತ್ಕಾರ. ಓ ದೋನೋ ಕೋ ಏಕ್ ಸಾಥ್ ನಿಭಾ ನಹಿ ಸಕ್ತಾ, ಭಗವಾನ್ ಕಾ ಸಾಕ್ಷಾತ್ಕಾರ ಹೋನಾ ಹೈ ತೋ ಉಸೆ ಸಾಂಸಾರಿಕ ವ್ಯವಹಾರ ಸೆ ದೂರ ರಹನಾ ಚಾಹಿಯೆ, ಅಗರ್ ಓ ಉನ್ಸೆ ಹೀ ಬಂಧಿತ ರಹತಾ ಹೈ ತೋ ಉಸೆ ಭಗವಾನ್ ಕಾ ಸಾಕ್ಷಾತ್ಕಾರ ಹೋನಾ ಅಸಂಭವ ಸಾ ಲಗ್ತಾ ಹೈ. ಇಸೆ ಕನ್ನಡ ಮೇ ಸೀತಾ.
1: ಮನುಷ್ಯನ ಜೀವನದಲ್ಲಿ ಭಗವತ್ ಸಾಕ್ಷಾತ್ಕಾರ ಹಾಗೂ ಪ್ರಾಪಂಚಿಕ ವ್ಯವಹಾರಗಳು ಎರಡೂ ಇರುತ್ತವೆ. ಅವನು ಎರಡನ್ನೂ ಒಟ್ಟಿಗೆ ನಿರ್ವಹಿಸಲಾರ. ಭಗವಂತನ ಸಾಕ್ಷಾತ್ಕಾರ ಬಯಸಿದರೆ ಪ್ರಾಪಂಚಿಕ ವ್ಯವಹಾರಗಳಿಂದ ಅವನು ದೂರ ಸರಿಬೇಕು.
0: ಹೌದು,
1: ಇದಕ್ಕೆ ವಿರುದ್ಧವಾಗಿ ಜಗತ್ತಿನ ವ್ಯವಹಾರಗಳಿಗೆ ಅಂಟ್ಕೊಂಡಿದ್ರೆ ಭಗವಂತನ ಸಾಕ್ಷಾತ್ಕಾರ ಅವನಿಗೆ ಆಗೋದೇ ಇಲ್ಲ.
0: ನೀ ಹೇಳಿ ಸರಿ. ಇಸಿಕೆ ಬಾರೆ ಮೇ ಕಹಾ ಜಾತಾ ಹೈ, ರಾಮ್ ಹೈ ತೋ ಜಗ ನಹಿ, ಜಗ ಹೈ ತೋ ರಾಮ್ ನಹಿ.
2: ತುಳಸಿದಾಸ್ ಜಿಕೆ ಕೋಯ್ ದೋಹಾ ಸುನಾಯಿನ.
0: ಸುನೋ, ತುಳಸಿ ಸಂತ ಸೋಂಬತರು ಫೂಲ ಫಲಹಿ ಪರ ಹೇತ್, ಇತತೆ ಯೇ ಪಾಹನ ಹನತ ಉತತೆ ವೇ ಫಲದೇತ್. ತುಂಬ ಹೇಗೆ ಬಾರಿಸಿತಾ?
1: ತುಳಸಿ ಸಂತಸು ಅಂಬತರು ಫೂಲ ಫಲಹಿ ಪರಹೇತ್ ಇತತೆ ಯೇ ಪಾಹನ ಹನತ ಉತತೆ ವೇ ಫಲದೇತ್.
0: ಯಾತೋ ತುಳಸಿದಾಸಿ ಕಾ ಏಕ್ ಬಹುತ್ ಸುಂದರ ದೋಹಾ ಮಾನಾ ಜಾತಾ ಹೈ. ಉನ್ಕಾ ಕಹನಾ ಹೈ, ಸಂತ ಲೋಗ್ ಇಸ್ ಜಗತ್ ಮೇ ಆಮ್ ಕೆ ಪೇಡ್ ಕೆ ಸಮಾನ ಹೋತೆ ಹೈ, ಜೋ ದೂಸರೋಂ ಕೆ ಹಿತ್ ಕೆ ಲಿಯೇ ಹಿ ಫಲ್ ಫೂಲ್ ದೇತಾ ಹೈ. ಮಾನವ್ ಜಮೀನ್ ಪರ್ ಖಡೆ ಹೋಕರ್ ಆಮ್ ಕೆ ಪೇಡ್ ಪರ್ ಪತ್ಥರ್ ಮಾರ್ತಾ ಹೈ, ಬೇಚಾರಾ ಓ ಪೇಡ್ ಚೋಟ್ ಖಾಕರ್ ಪತ್ಥರ್ ಮಾರನೆ ವಾಲೆ ಕೋ ಹಿ ಫಲ್ ದೇತಾ ಹೈ. ಇಸೆ ತುಮ್ ಕನ್ನಡ ಮೇ ಸೀತಾ.
1: ಈ ಜಗತ್ತಿನಲ್ಲಿ ಸಂತರು ಮಾವಿನ ಮರದಂತೆ ಇರ್ತಾರೆ. ಆ ಮಾವಿನ ಮರವಾದರೂ ಇತರರಿಗಾಗಿಯೇ ಹಣ್ಣು ಹೂಗಳನ್ನ ಕೊಡ್ತಾ ಇರುತ್ತೆ.
0: ಹೌದು,
1: ಮನುಷ್ಯ ಭೂಮಿ ಮೇಲೆ ನಿಂತ್ಕೊಂಡು ಮಾವಿನ ಮರಕ್ಕೆ ಕಲ್ಲು ಹೊಡಿತಾನೆ, ಅದು ಪೆಟ್ಟು ತಿಂದು ಕಲ್ಲು ಹೊಡೆದವನ್ಗೇನೆ ಹಣ್ಣು ಕೊಡುತ್ತೆ.
0: ತುಮ್ನೆ ಠೀಕ್ ಕಹ. ಇಸ್ ದೋಹೆಕೆ ದ್ವಾರ ತುಳಸಿದಾಸ್ ಜಿ ಮಾನವ್ ಕೋ ಯಹ ಮಹಾನ್ ಸಂದೇಶ ದೇತೆ ಹೈ, ಹಮೇ ಉನ್ಕಿ ಭೀ ಮದದ್ ಕರ್ನಿ ಚಾಹಿಯೆ ಜೋ ಹಮೇ ಕಷ್ಟ ಪಹುಂಚಾತೆ ರಹತೆ ಹೈ, ಐಸಾ ಕರ್ನಾ ಏಕ್ ಮಾನವೋಚಿತ ಗುಣ ಮಾನಾ ಜಾತಾ ಹೈ.
2: ತುಳಸಿದಾಸ್ ಜಿ ಕಾ ಔರ್ ಏಕ್ ದೋಹಾ ಮೈ ಕಾತಾ ಹೂ ಗುರುಜಿ.
0: ಕಹೋ ನಾ.
2: ತುಳಸಿ ಮೀಟೆ ವಚನತೆ ಸುಖ ಉಪಜತ ಚಹೂ ಔರ್ ವಶೀಕರಣ ಯಹ ಮಂತ್ರ ಹೈ ಪರಿಹರು

ಇದು ಆಕಾಶವಾಣಿ ಬೆಂಗಳೂರು. ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ, ಪ್ರಸ್ತುತಿ ಬಿಕೆ ಸುಮತಿ. ಅವಲೋಕನ ಮೂಡಿ ಬರ್ತಾ ಇದೆ 6:30. ಇಂದು 6:50 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. ಇಂದಿನ ಈ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆಯಲ್ಲಿ ಮೇವಿನ ಬೆಳೆಗಳ ಪಾತ್ರ ಕುರಿತಾಗಿ ಬೆಂಗಳೂರು ಹೈನುಗಾರಿಕಾ ಕಾಲೇಜ್ನ ಸಹ ಪ್ರಾಧ್ಯಾಪಕರಾಗಿರುವ ಡಾ ನಾಗಮಣಿ ಎ ಅವರೊಂದಿಗೆ ಸಂದರ್ಶನವಿದೆ. ಇವರೊಂದಿಗೆ ತಿಮ್ಮಪ್ಪ ಹೆಚ್ಗೌಡ. 7:20 ಕನಕಪುರ ತಾಲೂಕು ದೊಡ್ಡಗಬ್ಬಳ್ಳಿಯ ಗುರುಮಾದಪ್ಪ ಹಾಗೂ ಸಂಗಡಿಗರಿಂದ ಕಂಸಾಳೆ ಪದ ಕೇಳಬಹುದು. ಇನ್ನು ಸಿರಿಗಂಧ 7:45. 9:15 ಭವಾನಿ ಹೆಗಡೆ ಹಾಡಿರುವ ಭಾವಗೀತೆಗಳು. 9:30 ಮನಿ ಟಾಕ್, ನಂತರ ಮಂಥನ್ ಕಾರ್ಯಕ್ರಮ. ಇನ್ನು 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಚಂದ್ರಶೇಖರ ಕಲ್ಯಾಣರಾಮನ್ ಅವರ ಹಾಡುಗಾರಿಕೆ ಇದೆ. ಪಕ್ಕವಾದ್ಯದಲ್ಲಿ ವಾಯ್ಲಿನ್ ಸಿ ಎನ್ ತ್ಯಾಗರಾಜು, ಮೃದಂಗ ಅನಿರುದ್ಧ್ ಎಸ್ ಭಟ್. 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್. ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿಯೇ.

ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನು ಬಿಲ್ಲು ಆಕಾಶವಾಣಿ ಎಫ್ ಎಂ ರೈಂಬೋದಲ್ಲಿ 3:30 ಇದೆ. ನಿಮ್ಮ ಜೊತೆಯಾಗಿ ಇರೋದು ನಾಗಶ್ರೀ. ಹೊಂ ಬಿಸಿಲಿನಲ್ಲಿ ಇವತ್ತು ಆಕಾಶವಾಣಿ ಎಫ್ ಎಂ ರೈಂಬೋದ ಹುಟ್ಟು ಹಬ್ಬದ ಸಲುವಾಗಿ ಹುಟ್ಟು ಹಬ್ಬದ ಕುರಿತಾಗಿಯೇ ಕ್ವಿಜ್ ಇರುತ್ತೆ, ರಸಪ್ರಶ್ನೆ ಇರುತ್ತೆ. ನಮ್ಮ ಪ್ರಶ್ನೆಗಳಂತೂ ರೆಡಿಯಾಗಿದೆ, ಉತ್ತರ ಕೊಡೋದಕ್ಕೆ ನೀವು ಕೂಡ ಕಾತರದಿಂದ ಕಾಯ್ತಾ ಇರ್ತೀರಿ ಅಂತ ಗೊತ್ತು. ಮೊಟ್ಟ ಮೊದಲಿಗೆ ಎಲ್ಲರಿಗೂ ಕೂಡ ಇವತ್ತಿನ ಶುಭಾಶಯಗಳು.

ಆರ್ಜೆಗಳಾಗಿ ನಮ್ಗೆಷ್ಟು ಸಂತೋಷವೋ ಕೇಳುಗರಾಗಿ ನಿಮಗೂ ಅಷ್ಟೇ ಸಂತೋಷದ ದಿನ ಇದು ಅಂತ ಗೊತ್ತು. ಎಫ್ ಎಂ ರೈನ್ಬೋ ಆನಿವರ್ಸರಿ, ಎಫ್ ಎಂ ರೈನ್ಬೋ ಹುಟ್ಟು ಹಬ್ಬ ಇವತ್ತು. ಅದಕ್ಕಾಗಿ ನಾವೆಲ್ಲರೂ ಕೂಡ ಶುಭಾಶಯವನ್ನು ಬೆಳಗ್ನಿಂದ ವಿನಿಮಯ ಮಾಡಿಕೊಳ್ತಾನೆ ಇದ್ದೀವಿ. ಆ ಬಗ್ಗೆ ಮತ್ತಷ್ಟು ಮಾತಾಡೋಣ. ಆದರೆ ಮೊದಲ ಪ್ರಶ್ನೆ ಹೀಗಿದೆ ನೋಡಿ, ಕನ್ನಡದ ಸಾಹಸ ಸಿಂಹ ಅಭಿನಯ ಭಾರ್ಗವ ಹುಟ್ಟಿದ ದಿನವೇ ಹಿಂದಿ ಚಿತ್ರರಂಗದ ಈ ಖ್ಯಾತ ಅಭಿನೇತ್ರಿ ಹುಟ್ಟಿದ್ದು. ಪ್ಯಾರಲಲ್ ಸಿನಿಮಾದಲ್ಲಿ ಅಷ್ಟೇ ಯಾಕೆ, ಮೈನ್ ಸ್ಟ್ರೀಮ್ ಸಿನಿಮಾದಲ್ಲೂ ಕೂಡ ಅತ್ಯದ್ಭುತ ಅಭಿನಯ ನೀಡಿದ ಇವರಿಗೆ 5 ನ್ಯಾಷನಲ್ ಅವಾರ್ಡ್, 5 ಫಿಲ್ಮ್ಫೇರ್ ಪ್ರಶಸ್ತಿಗಳು ಸಂದಿವೆ. ಇವರ ಹೆಸರು ಮತ್ತು ಹುಟ್ಟಿದ ದಿನಾಂಕ ನೀವು ತಿಳಿಸ್ಬೇಕು. ಸಾಹಸ ಸಿಂಹ ಅವರ ಹುಟ್ಟು ಹಬ್ಬ ನಿಮಗೆ ಗೊತ್ತಿದ್ರೆ ಈ ಒಂದು ನಾನು ಕೊಟ್ಟಿರುವಂತಹ ಸುಳಿವುಗಳನ್ನು ಹಿಡ್ಕೊಂಡು ನೀವು ಹಿಂದಕ್ಕೆ ಹೋದರೆ ಖಂಡಿತ ಉತ್ತರ ಸಿಕ್ಬಿಡುತ್ತೆ. ಬೇಗ ಬೇಗ ನಿಮ್ಮ ಉತ್ತರವನ್ನು ನಮಗೆ ಕಳಿಸ್ಕೊಡಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಇಲ್ಲಿಗೆ ನಿಮ್ಮ ಉತ್ತರ ಬರಲಿ. 5 ನ್ಯಾಷನಲ್ ಅವಾರ್ಡ್, 5 ಫಿಲ್ಮ್ಫೇರ್ ಪ್ರಶಸ್ತಿಗಳನ್ನ ಪಡೆದುಕೊಂಡಂತಹ ನಟಿ ಇವರು, ಹಿಂದಿಯ ನಟಿ. ಯಾರು ಅವರು? ಬೇಗ ಕಂಡುಹಿಡಿದು ಮೆಸೇಜ್ ಮಾಡಿ.

0: ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನಬಿಲ್ಲು ಆಕಾಶವಾಣಿ ಎಫ್ ಎಂ ರೈಂಬೋದಲ್ಲಿ. ಇದೀಗ ಹೊಂ ಬಿಸಿಲಿನಲ್ಲಿ ಯಾರೆಲ್ಲ ಕೂಡ ಆನ್ಸರ್ ಮಾಡಿದ್ದಾರೆ, ಸರಿಯಾದಂತಹ ಉತ್ತರವನ್ನು ಕೊಟ್ಟಿದ್ದಾರೆ ಅಂತ ನೋಡುವಂತಹ ಸಮಯ. ತುಂಬ ಜನ ಸರಿ ಉತ್ತರವನ್ನು ಕಳಿಸಿದ್ದೀರಿ, ಆದರೆ ಮೊದಲಿಗೆ ಯಾರೆಲ್ಲ ಸರಿ ಉತ್ತರ ಕೊಟ್ಟಿದ್ದಾರೆ ಅವರ ಹೆಸರನ್ನು ಮಾತ್ರ ಹೇಳ್ತೀವಿ.
1: ಕಣ್ಣುಗಳನ್ನು ದಾನ ಮಾಡಿ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ.
2: ನಿಮ್ಮ ಕಣ್ಣುಗಳು ಶಾಶ್ವತವಾಗಿ ಜೀವಿಸಲಿ.
1: ಕಣ್ಣುಗಳು ಎಂದಿಗೂ ಸಾಯುವುದಿಲ್ಲ, ಅವುಗಳನ್ನು ದಾನ ಮಾಡಿ.
2: ನೇತ್ರದಾನವನ್ನು ನಿಮ್ಮ ಕುಟುಂಬದ ಪರಂಪರೆಯನ್ನಾಗಿ ಮಾಡಿ. ನೇತ್ರದಾನಕ್ಕಾಗಿ ಸಂಪರ್ಕಿಸಿ
1: ಲಯನ್ಸ್ ಇಂಟರ್ನ್ಯಾಷನಲ್ ಐ ಬ್ಯಾಂಕ್ ಬೆಂಗಳೂರು 9740556666.
3: ನಿಮ್ಮ ಪ್ರೀತಿಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
0: ಹೋಮ್ ಬಿಸಿಲಿನಲ್ಲಿ ಸರಿಯಾದಂತಹ ಉತ್ತರ ಕೊಟ್ಟವರು ಹೆಚ್ ಆರ್ ರುದ್ರಸ್ವಾಮಿ, ನೇತ್ರ, ಎನ್ ಆರ್ ಪ್ರಸಾದ್, ಬಿಂದು ಪ್ರಕಾಶ್, ಹೊನ್ನೂರು ಅಲಿ, ದಿಲೀಪ್ ಕಲ್ಯಾಣ್ಕರ್, ಬಾಬಾ ಕಲ್ಯಾಣ್, ಮಂಜುನಾಥ್ ಲಗ್ಗೆರೆ, ಎನ್ ಜಿ ಬಸವರಾಜ್, ಹಾಗೆ ಭಾಗ್ಯ ರಾಮಣ್ಣ. ಇಷ್ಟು ಜನರ ಉತ್ತರಗಳು ನಮಗೆ ಬೇಗ ತಲುಪ್ತು. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಅಂದಹಾಗೆ ಯಾರೆಲ್ಲ ಶಬಾನಾ ಅಜ್ಮಿ ಅಂತ ಗುರ್ತು ಹಿಡಿದ್ರಿ, ನಿಮ್ಮೆಲ್ಲರ ಉತ್ತರ ಕೂಡ ಸರಿಯಾಗಿತ್ತು. ಹೌದು, ಕನ್ನಡದ ಸಾಹಸ ಸಿಂಹ ಅಭಿನಯ ಭಾರ್ಗವ ವಿಷ್ಣುವರ್ಧನ್ ಅವರು ಹುಟ್ಟಿದ್ದು ಕೂಡ 18 ಸೆಪ್ಟೆಂಬರ್ 1950. ಹಾಗೆ ಶಬಾನಾ ಆಜ್ಮಿ ಅವರು ಕೂಡ ಹುಟ್ಟಿದ್ದು 18 ಸೆಪ್ಟೆಂಬರ್ 1950. ನ್ಯಾಷನಲ್ ಅವಾರ್ಡ್ ಬಂದಿದ್ದು ಯಾವ್ಯಾವ ಸಿನಿಮಾಕ್ಕೆ ಗೊತ್ತಾ? ಶಬಾನಾ ಆಜ್ಮಿಗೆ ಅಂಕುರ್, ಅರ್ಥ್, ಖಾನ್ದಾರ್, ಪಾರ್, ಹಾಗೆ ಗಾಡ್ ಮದರ್, ಇಷ್ಟು ಚಿತ್ರಗಳಿಗೆ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಸಂದಿತ್ತು. ಇದಲ್ಲದೆ 5 ಫಿಲ್ಮ್ಫೇರ್ ಪ್ರಶಸ್ತಿ ಕೂಡ ಸಿಕ್ಕಿತ್ತು. ಮತ್ತು ಇವೆಲ್ಲದಕ್ಕಿಂತ ಹೆಚ್ಚಿನ ಪ್ರಶಸ್ತಿ ಅಂತಂದರೆ ಚಿತ್ರರಸಿಕರು ನೋಡಿ ಅವರ ಅಭಿನಯವನ್ನು ಹಾಡಿ ಹೊಗಳಿದ್ದು, ಮೆಚ್ಚಿದ್ದು. ಶಬಾನಾ ಅಜ್ಮಿ ಹೆಸರನ್ನು ಸ್ಮರಿಸಿಕೊಳ್ಳದೆ ನಾವು ಬಾಲಿವುಡ್ನ ಇತಿಹಾಸವನ್ನು, ಬಾಲಿವುಡ್ನ ದಾಖಲೆಯನ್ನು ನಿಮ್ಮ ಮುಂದೆ ಇಡೋದಕ್ಕೆ ಸಾಧ್ಯವೇ ಇಲ್ಲ. ಹಾಗೆಯೇ ವಿಷ್ಣುವರ್ಧನ್ ಅವರ ಹೆಸರು ತೆಗೆದುಕೊಳ್ಳದೆ ನಾವು ಕನ್ನಡ ಚಿತ್ರರಂಗದ ಕುರಿತಾಗಿ ಕೂಡ ಮಾತಾಡೋದಕ್ಕೆ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಇಬ್ಬರೂ ಕೂಡ ಅವಿಸ್ಮರಣೀಯರು. ಇರಲಿ, ಇವತ್ತು ಹುಟ್ಟುಹಬ್ಬದ ಸ್ಪೆಷಲ್ ಕ್ವಿಜ್ ಇರುತ್ತೆ ಅಂತ ಹೇಳಿದೆ. ಮತ್ತೊಂದು ಹುಟ್ಟುಹಬ್ಬದ ಕುರಿತಾಗಿಯೇ ಇರುವಂತಹ ಪ್ರಶ್ನೆ ಹೀಗಿದೆ ನೋಡಿ. ಕನ್ನಡದ ಹೆಮ್ಮೆಯ ಸಾಹಿತಿ, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಆದಂಥ ಇವರು ನಾಟಕಕಾರರಾಗಿ, ನಟರಾಗಿ ಪ್ರಸಿದ್ಧಿ ಹೊಂದಿದವರು. ಇವರ ಹುಟ್ಟುಹಬ್ಬದ ದಿನದಂದೇ ಹಿಂದಿಯ ಅಪರೂಪದ ಗಾಯಕಿ ಮಧುಬಾಲ ಝವೇರಿ ಅವರ ಹುಟ್ಟುಹಬ್ಬ, ಝವೇರಿ ಅಂತ ಕೂಡ ಹೇಳಬಹುದು, ಮಧುಬಾಲ ಝವೇರಿ ಅವರ ಹುಟ್ಟುಹಬ್ಬ. ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಮತ್ತು ಅವರ ಹುಟ್ಟಿದ ದಿನಾಂಕವನ್ನು ನೀವು ಮೆಸೇಜ್ ಮಾಡಬೇಕು. ಇವರು ಕನ್ನಡದ ಹೆಮ್ಮೆಯ ಸಾಹಿತಿ ಮಾತ್ರವಲ್ಲ, ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದವರು. ಮತ್ತು ಕನ್ನಡ ಮಾತ್ರ ಅಲ್ಲದೆ ಇನ್ನು 4-5 ಭಾಷೆಯ ಚಿತ್ರಗಳಲ್ಲಿ ಕೂಡ ಇವರು ಕೆಲಸ ಮಾಡಿದಂಥ ಅನುಭವ ಹೊಂದಿದ್ದವರು. ಇವರ ಬರ್ಡೇ ಹಾಗೆ ಮಧುಬಾಲ ಝವೇರಿ ಅವರ ಬರ್ಡೇ ಒಂದೇ ದಿನ ಬರುತ್ತೆ. ನೀವು ಬರ್ಡೇ ಹಾಗೇನೆ ಇವರ ಹೆಸರು ಎರಡನ್ನೂ ಕೂಡ ಮೆಸೇಜ್ ಮಾಡಬೇಕು ನಮಗೆ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಖುಷಿಯಾಗಿದೆ, ಪ್ರತಿದಿನ ಕೂಡ ಖುಷಿಯಾಗಿರುತ್ತೆ. ಆಕಾಶವಾಣಿ ಎಫ್ ಎಂ ರೈನ್ಬೋ ಕೇಳ್ತಾ ಇದ್ರೆ ಚಂದಾತಿ ಚಂದ ಗೀತೆಗಳು, ಮಾಹಿತಿ, ಮನರಂಜನೆ ಎಲ್ಲವೂ ಕೂಡ ನಿಮ್ದಾಗತ್ತೆ. ಇವತ್ತು ರೈನ್ಬೋ ಹುಟ್ಟುಹಬ್ಬದ ಸಲುವಾಗಿ ನಡೆಸ್ತಾ ಇರುವಂತಹ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಕೂಡ ಸರಿಯಾದಂತಹ ಉತ್ತರ ಕೊಟ್ಟಿದ್ದೀರಿ ಅಂತ ಹೇಳೋದಾದ್ರೆ, ಜಯಶ್ರೀ, ಸುನಿಲ್, ಪ್ರಸನ್ನ ಕುಮಾರ್, ಗುರುರಾಜ್ ಕುಟುಂಬ, ಹಾಗೆ ದೇವಿ ಸಿಂಗ್, ಚಂದ್ರಶೇಖರ್, ನಿಧಿ ದಾವಣಗೆರೆ, ಆಶಾ ಶ್ರೀನಿವಾಸ್, ಗಾಯತ್ರಿ ಚಂದ್ರಶೇಖರ್, ಸುಮಿತ್ರಾ ರೇವಪ್ಪ, ಇಷ್ಟು ಜನರ ಉತ್ತರ ಸರಿಯಾಗಿತ್ತು ಎರಡನೇ ಪ್ರಶ್ನೆಗೆ. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಗಿರೀಶ್ ಕಾರ್ನಾಡ್ ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. 19 ಮೇ 1938 ಇವರು ಹುಟ್ಟಿದ್ದು. ತುಂಬಾ ಜನ ಏನ್ ಮಾಡಿದ್ರಿ ಗೊತ್ತಾ, ಗಿರೀಶ್ ಕಾರ್ನಾಡ್ ಅವರ ಹೆಸರನ್ನ ಕಳಿಸಿದ್ರಿ, ನಿಮ್ಗೆ ಕೇಳಿದ ತಕ್ಷಣ ಖುಷಿ ಆಯ್ತು, ನಂಗೆ ಗೊತ್ತು ಆನ್ಸರ್ ಅಂತ ಕಳಿಸ್ಬಿಟ್ರಿ. ಆದ್ರೆ ಪ್ರಶ್ನೆಯ ಅರ್ಧಕ್ಕಷ್ಟೇ ಉತ್ತರ ಕೊಟ್ಟಿದ್ರಿ, ಇನ್ನ ಅರ್ಧ ಉತ್ತರ ಬಾಕಿ ಇತ್ತು, ಹಾಗಾಗಿ ನಿಮ್ಮ ಹೆಸರನ್ನ ಕನ್ಸಿಡರ್ ಮಾಡೋದಕ್ಕೆ ಆಗ್ಲಿಲ್ಲ. 19 ಮೇ 1938 ಅಂತ ಕೂಡ ಸೇರಿಸಿ ನೀವು ಕಳಿಸ್ಬೇಕಾಗಿತ್ತು. ಇರ್ಲಿ, ಗಿರೀಶ್ ಕಾರ್ನಾಡ್ ಅವರು ಬರೀ ಕನ್ನಡ ಮಾತ್ರ ಅಲ್ಲ, ಹಿಂದಿ, ತಮಿಳು, ತೆಲುಗು, ಮಲಯಾಳಂ ಹಾಗೆ ಮರಾಠಿ ಚಿತ್ರಗಳಿಗೂ ಕೂಡ ಕೆಲಸ ಮಾಡಿದ್ದಾರೆ. ಇವರು ನಾಟಕಕಾರರಾಗಿ ಎಷ್ಟು ಪ್ರಸಿದ್ಧರೋ ನಟರಾಗಿಯೂ ಕೂಡ ಅಷ್ಟೇ ಪ್ರಸಿದ್ಧರು. ಇವರ ಕುರಿತಾಗಿದ ಪ್ರಶ್ನೆ ತುಂಬಾ ಜನರ ಪ್ರತಿಕ್ರಿಯೆಯನ್ನು ಪಡೆದುಕೊಳ್ತು. ಇದೀಗ ಮುಂದಿನ ಪ್ರಶ್ನೆಗೆ

ಪತ್ರಿಕೆ ಆಗಲಿಲ್ಲ. 19 ಮೇ 1938 ಅಂತ ಕೂಡ ಸೇರಿಸಿ ನೀವು ಕಳಿಸ್ಬೇಕಾಗಿತ್ತು. ಇರಲಿ, ಗಿರೀಶ್ ಕಾರ್ನಾಡ್ ಅವರು ಬರೀ ಕನ್ನಡ ಮಾತ್ರ ಅಲ್ಲ, ಹಿಂದಿ, ತಮಿಳು, ತೆಲುಗು, ಮಲಯಾಳಂ ಹಾಗೆ ಮರಾಠಿ ಚಿತ್ರಗಳಿಗೂ ಕೂಡ ಕೆಲಸ ಮಾಡಿದ್ದಾರೆ. ಇವರು ನಾಟಕಕಾರರಾಗಿ ಎಷ್ಟು ಪ್ರಸಿದ್ಧರೋ ನಟರಾಗಿಯೂ ಕೂಡ ಅಷ್ಟೇ ಪ್ರಸಿದ್ಧರು. ಇವರ ಕುರಿತಾಗಿದ್ದ ಪ್ರಶ್ನೆ ತುಂಬ ಜನರ ಪ್ರತಿಕ್ರಿಯೆಯನ್ನು ಪಡೆದುಕೊಳ್ತು. ಇದೀಗ ಮುಂದಿನ ಪ್ರಶ್ನೆಗೆ ಎಷ್ಟು ಜನ ಆನ್ಸರ್ ಮಾಡ್ತಾರೆ ಅನ್ನೋಂಥ ಕುತೂಹಲ ನಂದು. 6 ಜನವರಿ ಇವರ ಹುಟ್ಟುಹಬ್ಬ. ತಮಿಳು ಹಾಗೂ ಹಿಂದಿ ಚಿತ್ರರಂಗದಲ್ಲಿ ಹೊಸ ನಾದದ ಅಲೆ ಹುಟ್ಟು ಹಾಕಿದವರು ಇವರು. 7 ನ್ಯಾಷನಲ್ ಅವಾರ್ಡ್, 2 ಗ್ರಾಮಿ ಅವಾರ್ಡ್, 7 ತಮಿಳ್ನಾಡು ಸ್ಟೇಟ್ ಅವಾರ್ಡ್, ಹಾಗೆ 15 ಫಿಲ್ಮ್ಫೇರ್ ಪ್ರಶಸ್ತಿಗಳು ಇವರಿಗೆ ಸಿಕ್ಕಿದೆ. ಹೀಗೆ ಲೆಕ್ಕವಿಲ್ಲದಷ್ಟು ಪ್ರಶಸ್ತಿ ಪುರಸ್ಕಾರಗಳನ್ನ ಹೊಂದಿರುವಂತಹ ಇವರಿಗೆ ಭಾರತ ಸರ್ಕಾರ ಪದ್ಮಭೂಷಣ ನೀಡಿ ಗೌರವ ನೀಡಿದೆ. ಯಾರು ಈ ಮ್ಯೂಸಿಕ್ ಡೈರೆಕ್ಟರ್? ತಮಿಳಿನಲ್ಲಿ ಹಾಗೆ ಹಿಂದಿಯಲ್ಲೂ ಕೂಡ ಇವರು ಫೇಮಸ್. ಯಾರು ಈ ಮ್ಯೂಸಿಕ್ ಡೈರೆಕ್ಟರ್ ಅಂತ ನೀವು ಸರಿಯಾಗಿ ಉತ್ತರ ಕಳಿಸಬೇಕು. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ ಅಂತ ಮತ್ತೊಮ್ಮೆ ನೆನಪು ಮಾಡ್ತಾ ಇದ್ದೀವಿ.

ಆಕಾಶವಾಣಿ ಎಫ್ ಎಂ ರೈಂಬ ಕೇಳ್ತಾ ಇದ್ದೀರಿ. 6th January ಬರ್ಡೇ ಯಾವುದು ಅಂತ ಕೇಳ್ತಾನೆ, ಎಷ್ಟು ಮೆಸೇಜಸ್ ಬಂತು ಗೊತ್ತಾ? ಫಸ್ಟ್ ಟೈಮ್ ನಿನ್ನ ನೋಡಿದಾಗ ಅಂತ ಒಂದು ಸ್ವಲ್ಪ ಸ್ಲೋ ಆಗೇ ಶುರು ಆಗಿತ್ತು ಹಾಡು, ಆದರೆ ಮೆಸೇಜ್ಗಳಂತೂ ಫಾಸ್ಟ್ ಫಾಸ್ಟ್ ಆಗಿ ಬಂತು, ತಲುಪ್ತು ನಮ್ಮನ್ನ. ಮೇರಿ ಜೋನ್ಸ್, ರಘುನಾರಾಯಣ್, ಸುಬ್ರಹ್ಮಣ್ಯ, ಜಯಂತ್, ರವೀನ್ ಕೊಪ್ಪ, ಸುಭಾನ್ ಕೋರಿ, ಶ್ರೀಕಾಂತ್ ಗುಡ್ಕಿಂಡಿ, ಪದ್ಮಶ್ರೀ ಕುಟುಂಬ, ಹಾಗೆ ಉಮೇಶ್, ಸುಷ್ಮಾ ಕಾರ್ತಿಕ್, ಯೋಗಾನಂದ, ಇಷ್ಟು ಜನರು ಸರಿಯಾದಂತಹ ಉತ್ತರ ಕೊಟ್ಟಿದ್ರು. ಹೌದು, ಎಆರ್ ರೆಹಮಾನ್ ಅವರ ಬರ್ಡೇ. ಇವರ ಹುಟ್ಟುಹಬ್ಬ 1967 ಜನವರಿ 6ನೇ ತಾರೀಕು. ಇವರಿಗೆ ಆಗಲೇ ಹೇಳಿದ ಹಾಗೆ 7 ನ್ಯಾಷನಲ್ ಅವಾರ್ಡ್, 2 ಗ್ರಾಮಿ ಅವಾರ್ಡ್, 7 ತಮಿಳ್ನಾಡು ಸ್ಟೇಟ್ ಅವಾರ್ಡ್ಸ್, ಹಾಗೆ 15 ಫಿಲ್ಮ್ಫೇರ್ ಪ್ರಶಸ್ತಿಗಳು ಸಿಕ್ಕಿತ್ತು. ಮಾತ್ರ ಅಲ್ಲ, ಎ ಆರ್ ರೆಹಮಾನ್ ಅವರ ಮ್ಯೂಸಿಕ್ ಒಂದು ಹೊಸ ಟ್ರೆಂಡ್ನ ಸೆಟ್ ಮಾಡ್ತು. ಟ್ರೆಂಡ್ ಸೆಟರ್, ಮ್ಯೂಸಿಕ್ ಡೈರೆಕ್ಟರ್ ಅಂತಲೇ ಅವರು ಪ್ರಖ್ಯಾತಿಯನ್ನು ಹೊಂದಿದ್ರು. ಯಾರೆಲ್ಲ ಸರಿ ಉತ್ತರ ಕೊಟ್ರಿ ನಿಮ್ಮೆಲ್ಲರಿಗೂ ಅಭಿನಂದನೆ ಅಂತ ಹೇಳ್ತಾ ಇದ್ದೀಗ ಮುಂದಿನ ಪ್ರಶ್ನೆಯ ಕಡೆಗೆ ಸಾಕ್ತಾ ಇದ್ದೀವಿ. ಇವರು ಕನ್ನಡದ ಮ್ಯೂಸಿಕ್ ಡೈರೆಕ್ಟರ್ ಆಯ್ತಾ, ಭದ್ರಾವತಿಯಲ್ಲಿ ಹುಟ್ಟಿದ್ದು. 2009 ಶಿಶಿರ ಅನ್ನುವಂತಹ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗದ ಪಯಣ ಶುರು ಆಯಿತು ಅಫಿಷಿಯಲ್ ಆಗಿ. 2015 ಈಚೆಗೆ ಇವರು ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳಬಹುದು. ಇವರು ಯಾವುದೆಲ್ಲ ಸಿನಿಮಾಕ್ಕೆ ಮ್ಯೂಸಿಕ್ ಡೈರೆಕ್ಟ್ ಮಾಡಿದ್ರು, ಮ್ಯೂಸಿಕ್ ಡೈರೆಕ್ಟರ್ ಆಗಿ ಪ್ರತಿಯೊಂದು ಚಿತ್ರದ ಹಾಡುಗಳು ಕೂಡ ಸೂಪರ್ ಹಿಟ್ ಆಗಿದೆ. ಇವರ ಹೆಸರು ಮತ್ತು ಬರ್ಡೇ ನೀವು ನಮಗೆ ತಿಳಿಸಬೇಕು, ಯಾರು ಇವರು ಅಂತ. ಕನ್ನಡದ ಮ್ಯೂಸಿಕ್ ಡೈರೆಕ್ಟರ್ 9480901013 ನಮ್ಮ ವಾಟ್ಸಪ್ ಸಂಖ್ಯೆಯಲ್ಲಿಗೆ ಬೇಗ ಬೇಗ ನಿಮ್ಮ ಸಂದೇಶ ಬರಲಿ, ಕಾಯ್ತಾ ಇರ್ತೀವಿ.

0: ಆಕಾಶವಾಣಿ ಎಫ್ ಎಂ ರೈನ್ಬೋದಲ್ಲಿ ನಮ್ಮ ಕೊನೆಯ ಪ್ರಶ್ನೆಗೆ ಯಾರೆಲ್ಲ ಸರಿ ಉತ್ತರ ಕೊಟ್ಟಿದ್ದಾರೆ ಅಂದ್ರೆ ಪೂರ್ತಿ ಸರಿ ಉತ್ತರ ಕೊಟ್ಟಿದ್ದಾರೆ ಅಂತ ಅರ್ಧಕ್ಕಲ್ಲ. ಸುಧಾಮೂರ್ತಿ, ಶ್ರೀಲಕ್ಷ್ಮಿ ಗುರುರಾಜ್, ಹಾಗೆ ವಾಣಿಶ್ರೀ, ಪೂರ್ಣಿಮಾ, ಹ್ಯಾಬೆಲ್ ರಾಘವೇಂದ್ರ, ಪ್ರಕಾಶ್ ಅಕ್ಕಪಾಡಿ ಮತ್ತೆ ಆನಂದ ದೇಸಾಯಿ, ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ಹೌದು, ಬಿ ಅಜ್ನೀಶ್ ಲೋಕನಾಥ್ ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. ಅಜ್ನೀಶ್ ಲೋಕನಾಥ್ ಅಂತ ತುಂಬಾ ಜನ ಸರಿಯಾಗಿ ಗೆಸ್ ಮಾಡಿದ್ದೀರಿ, ಆದ್ರೆ ಅವರ ಬರ್ಡೇ ಮಾತ್ರ ಕೆಲವೇ ಕೆಲವು ಮಂದಿ ಹೇಳಿದ್ದು. ಸರಿಯಾದಂತಹ ಉತ್ತರ ಆಗಿತ್ತು ಅಜ್ನೀಶ್ ಲೋಕನಾಥ್ ಜೊತೆಗೆ 20th November 1985 ಅಂತ ಉತ್ತರ ಕೊಡಬೇಕಾಗಿತ್ತು. 20th November 1985 ಅಥವಾ 86 ಅಂತ ಕೆಲವು ಕಡೆ ದಾಖಲೆ ಇದೆ. ಇರಲಿ, 20 November ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು ಅಂತ ತಿಳಿಸ್ತಾ ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮವನ್ನು ತುಂಬು ಪ್ರೀತಿಯಿಂದ ಉತ್ಸಾಹದಿಂದ ಮುಗಿಸ್ತಾ ಇದ್ದೀನಿ. ಇದುವರೆಗೂ ನಿಮ್ಮ ಜೊತೆಯಾಗಿ ಇದ್ದದ್ದು ನಾಗಶ್ರೀ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ.
2: ಕಣ್ಣುಗಳನ್ನು ದಾನ ಮಾಡಿ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ.
3: ನಿಮ್ಮ ಕಣ್ಣುಗಳು ಶಾಶ್ವತವಾಗಿ ಜೀವಿಸಲಿ.
2: ಕಣ್ಣುಗಳು ಎಂದಿಗೂ ಸಾಯುವುದಿಲ್ಲ, ಅವುಗಳನ್ನು ದಾನ ಮಾಡಿ.
3: ನೇತ್ರದಾನವನ್ನು ನಿಮ್ಮ ಕುಟುಂಬದ ಪರಂಪರೆಯನ್ನಾಗಿ ಮಾಡಿ. ನೇತ್ರದಾನಕ್ಕಾಗಿ ಸಂಪರ್ಕಿಸಿ
2: ಲಯನ್ಸ್ ಇಂಟರ್ನ್ಯಾಷನಲ್ ಐ ಬ್ಯಾಂಕ್, ಬೆಂಗಳೂರು 9740556666.

0: Akashvani FM Rainbow 101.3 MHz Musically yours.
1: ಎಸ್ ಎಫ್ ಎಂ ರೈನ್ಬೋಗೆ ಬೆಳ್ಳಿ ಹಬ್ಬದ ಸಂಭ್ರಮ. ಈ ಸಂಭ್ರಮದಲ್ಲಿ ಬೆಳಗಿನಿಂದ ನೀವು ಸಾಕಷ್ಟು ವಿಶೇಷ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಈಗ ಸ್ಟುಡಿಯೋ ಸಮಯ ಸರಿಯಾಗಿ 4:01:30 ಆಗಿದೆ. ಇನ್ನಷ್ಟು ಹೊಸ ಹೊಸ ಕಾರ್ಯಕ್ರಮಗಳನ್ನು, ವಿಶೇಷ ಕಾರ್ಯಕ್ರಮಗಳನ್ನು ನೀವೆಲ್ಲರೂ ನಿರೀಕ್ಷೆ ಮಾಡ್ತಾ ಇದ್ದೀರಾ ಅಂತ ಗೊತ್ತು. ಹಾಗಿದ್ರೆ ಈ ಹೊತ್ತಿನಲ್ಲಿ ನಿಮಗೆ, ನಿಮಗೋಸ್ಕರ ಕೇಳಿಸ್ತಾ ಇರುವಂತಹ ಒಂದು ವಿಶೇಷವಾದಂಥ ಸಂದರ್ಶನ ಅಂದರೆ ಸಂಜಿತ್ ಹೆಗಡೆ ಅಲ್ವಾ.

ಎಷ್ಟೋ ಯುವಕರ ಹೃದಯ ಗೆದ್ದಂತಹ ಗಾಯಕ ಸಂಜೀತ್ ಹೆಗಡೆ ಅವರ ವಿಶೇಷ ಸಂದರ್ಶನ. ಇವರನ್ನ ಸಂದರ್ಶನ ಮಾಡ್ತಾ ಇದ್ದಾರೆ ರಮ್ಯಾ ಮತ್ತು ಸಚಿನ್ ಆರ್ಜೆ. ಈ ಒಂದು ಕಾರ್ಯಕ್ರಮದ ಸಂಪೂರ್ಣ ತಾಂತ್ರಿಕ ನೆರವು ಜಿ ಮೋಹನ್ ರಾಜ್. ಬನ್ನಿ, ಹಾಗಿದ್ರೆ ತಡ ಯಾಕೆ, ಸಂಜೀತ್ ಹೆಗಡೆ ಅವರ ಮಧುರವಾದಂತಹ ಸ್ವರದ ಹಾಗೆ ಅವರ ಮಾತುಗಳನ್ನು ಕೂಡ ಕೇಳೋಣ.

0: ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನವಿಲ್ಲು. ಎಫ್ಎಂ ರೈನ್ಬೋ ಹುಟ್ಟುಹಬ್ಬದ ಪ್ರಯುಕ್ತ ಬೆಳಗ್ಗೆಯಿಂದ ವಿಶೇಷ ಕಾರ್ಯಕ್ರಮಗಳನ್ನು ಆಲಿಸ್ತಾ ಇದ್ದೀರಾ. ಇಂದು ಕೂಡ ವಿಶೇಷ ಕಾರ್ಯಕ್ರಮಗಳ ಸರಮಾಲೆಯಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿ ನಮ್ಮ ಜೊತೆಯಾಗ್ತಾರೆ. ಅದಕ್ಕಿಂತ ಮುಂಚೆ ಸದ್ಯಕ್ಕೆ ನಾನು ನಿಮ್ಮ ಜೊತೆ ಆಗಿದ್ದೀನಿ, ನಿಮ್ಮ ಆರ್ಜೆ ರಮ್ಯಾ.
1: ನಾನು ನಿಮ್ಮ ರೈನ್ಬೋ ಗಳೆಯ ಸಚಿನ್ ಬನವಾಸಿ.
0: ಕೆಲವರ ಧ್ವನಿಯಲ್ಲಿ ಏನೋ ಒಂಥರ ಮ್ಯಾಜಿಕ್ ಇರುತ್ತೆ, ಕೇಳಿದ ತಕ್ಷಣ ಮನಸ್ಸಿಗೆ ಕನೆಕ್ಟ್ ಆಗತ್ತೆ. ಮಾಯಾವಿ ಮಿನುಗು ನೀನು ಅಂತ ಪ್ರೀತಿಯ ಮೆಲೋಡಿ ಹಾಡಾಗ್ಲಿ, ಹೈ ಎನರ್ಜಿ ಪೆಪ್ಪಿ ಸಾಂಗ್ ಇರಲಿ, ತಮ್ಮ ವಿಶಿಷ್ಟ ಧ್ವನಿ ಹಾಗೆ ವೆಸ್ಟರ್ನ್ ಟಚ್ ಶೈಲಿಯಿಂದ ಯುವಜನತೆಯ ಹಾಟ್ ಫೇವರೇಟ್ ಆದ ಯಂಗ್ ಅಂಡ್ ಹ್ಯಾಂಡ್ಸಮ್ ಸಿಂಗರ್ ಸಂಚಿತ್ ಹೆಗ್ಡೆ ರೈನ್ಬೋ ಹುಟ್ಟುಹಬ್ಬಕ್ಕೆ ವಿಶೇಷ ಅತಿಥಿಯಾಗಿ ಇಂದು ನಮ್ಮ ಜೊತೆಯಾಗಿದ್ದಾರೆ. ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸೋಣ. ಹಾಯ್ ಸಂಚಿತ್, ಹೇಗಿದ್ದೀರಿ?
2: ನಮಸ್ತೆ. Hi Ramya. Hi Sachin.
0: Hi.
2: Namaste. Thank you for having me here.
0: ಇವತ್ತಿಗೆ ನಮ್ಮ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲಿಗೆ 25 ವಸಂತಗಳು. ಈ ಸ್ಪೆಷಲ್ ಕ್ಷಣಗಳನ್ನ ನಿಮ್ ಜೊತೆ ನಾವು ನಮ್ಮ ಕೇಳುಗರು ಕಳೀತಾ ಇರೋದೇ ಒಂಥರ ಥ್ರಿಲ್ ಕೊಡ್ತಾ ಇದೆ. ನೀವು ಹಾಡೋ ಅಂತ ಹಾಡಿಗೆ ನೀವು ಸ್ಪೆಷಲ್ ಎಫೆಕ್ಟ್ ಕೊಡ್ತಿರಲ್ಲ ಸ್ಟೇಜ್ ಮೇಲೆಲ್ಲ, ಹಾಗಿದೆ ಇವತ್ತು ನಮಗೆ. ನಿಮಗೆ ಹೇಗ್ ಅನ್ನಿಸ್ತಾ ಇದೆ ಸಂಚಿತ್?
2: ತುಂಬಾ ಖುಷಿ ಆಗ್ತಿದೆ. ಇಟ್ಸ್ ವೆರಿ ಸ್ವೀಟ್ ಅಂಡ್ ನೀವಿಬ್ರು ಮಾತಾಡೋ ರೀತಿ ನಂಗೆ ತುಂಬಾ ಹಿಡಿಸ್ತಾ ಇದೆ. ಇಟ್ಸ್ ವೆರಿ ಸೋ ಪ್ರಾಪರ್. ನನ್ಗೆ ನಾನು ಬಾಂಬೆಗೆ ಹೋಗಿ ಸುಮಾರು ಒಂದ್ 4-5 ವರ್ಷ ಆಗಿದೆ. ಸೊ ಐ ಡೋಂಟ್ ಗೆಟ್ ಟು ಲಿಸನ್ ಟು ಸಚ್ ಬ್ಯೂಟಿಫುಲ್ ಕನ್ನಡ ಎವ್ರಿ ಡೇ. ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಹಿಯರ್. ಐ ಆಮ್ ವೆರಿ ಎಕ್ಸೈಟೆಡ್ ಟು ಸ್ಪೀಕ್ ಟು ಬೋತ್ ಆಫ್ ಯು. ನೀವು ಮಾತಾಡ್ತಿರೋ ಕನ್ನಡ ನಂಗೆ ಲೈಕ್ ಐ ಥಿಂಕ್ ಐ ಹ್ಯಾವ್ ಅ ಲಾಟ್ ಟು ಲರ್ನ್ ಫ್ರಮ್ ಯು ಗೈಸ್.
0: ನಾವು ಹಾಡೋದ್ ಕಲಿಯೋದ ಹಾಗಿದ್ರೆ ನಿಮ್ಮಿಂದ?
2: ಯೆಸ್, ನಾನು ಮಾತ್ ಕಲಿತೇನೆ. ನೀವು
0: ನಾವು ಹಾಡೋದ್ ಕಲಿತೀವಿ, ನೀವು ಮಾತ್ ಕಲಿಸ್, ನಾವು ಮಾತ್ ಕಲಿಸ್ತೀವಿ, ನೀವು ಹಾಡ್ ಕಲಿಸ್ಬೇಕು.
1: ಸರ್, ನಿಮ್ಮ ಧ್ವನಿ ಹಾಡುವಂತಹ ಶೈಲಿ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿರುವಂತಹದ್ದು. ಲೈವ್ ಶೋಗಳಲ್ಲಿ ಹಾಡುವಂತ ಸಂದರ್ಭದಲ್ಲಿ ನಿಮ್ಮ ಎನರ್ಜಿ ಸೀಕ್ರೆಟ್ ಏನು ಸರ್?
2: ಸೀಕ್ರೆಟ್ ಅಂತ ಐ ಡೋಂಟ್ ನೋ. ವೆನ್ ಯು ಸೀ ದ ಜನ ನೋಡಿದಾಗ ಅದು ಆಟೋಮ್ಯಾಟಿಕ್ ಆಗಿ ಬರುತ್ತೆ. ಅವರ ಒಂಥರ ದೇರ್ ಪ್ರೆಸೆನ್ಸ್ ಅಂಡ್ ದೇರ್ ಎನರ್ಜಿ, ಯು ಜಸ್ಟ್ ಗೆಟ್ ಸಕ್ಡ್ ಇನ್ ಟು ದಟ್. ಅದ್ರೊಳಗೆ ಹೋಗಿ ಯು ಜಸ್ಟ್ ಪರ್ಫಾರ್ಮ್ ರಿಯಲಿ. ಅಂಡ್ ಸಮ್ಟೈಮ್ಸ್ ಅದು ಓವರ್ ಆಗು ಆಗುತ್ತೆ, ಓವರ್ ಎನರ್ಜಿ ಆಗು ಆಗುತ್ತೆ, ಒಂದೊಂದ್ಸಲ ಕಮ್ಮಿ ಆಗುತ್ತೆ. ಬಿಕಾಸ್ ಆಫ್ ದಟ್ ನನ್ನ ಜಗತ್ತಲ್ಲಿ ಹೋಗ್ಬಿಡ್ತೀನಿ ಸ್ಟೇಜ್ ಮೇಲೆ ಒಂದೊಂದ್ಸಲ. ಬಟ್ ಯಾ, ಸೀಕ್ರೆಟ್ ಅಂತ ಏನಿಲ್ಲ ಸರ್, ಸುಮ್ನೆ ಮಜಾ ಮಾಡೋದಷ್ಟೇ ಸ್ಟೇಜ್ ಮೇಲೆ.
1: ಸೊ ಒಟ್ಟಿನಲ್ಲಿ ನೀವು ರಿಯಲ್ ಆಗಿರ್ತೀರಾ ಅಲ್ಲಿ
2: ಅಂತ ಅನ್ಕೊಂಡಿದ್ದೇನಪ್ಪ. ನೀವು ಬನ್ನಿ ಕಾನ್ಸರ್ಟ್ ಗೆ ಒಂದ್ಸಲ ಬಂದ್ರೆ ನೀವು ಹೇಳ್ಬೇಕು ನಮ್ಗೆ.
1: ಖಂಡಿತ ಖಂಡಿತ.
0: ರಿಯಾಲಿಟಿ ಶೋ ದಿನಗಳಿಂದ ಹಿಡಿದು ಇವತ್ತಿನ ಸೂಪರ್ ಹಿಟ್ ಹಂತದವರೆಗೆ ನಿಮ್ಮೊಳಗಿನ ಸಂಗೀತಗಾರ ಇದನ್ನಲ್ಲ, ಅವನಲ್ಲಿ ಆಗಿರುವಂತ ದೊಡ್ಡ ಬದಲಾವಣೆ ಏನು ಅಂತೀರಾ?
2: ಗೊತ್ತಿಲ್ಲ ನಂಗೆ ಆಕ್ಚುಲಿ. ಅಗೇನ್, ಮೋಸ್ಟ್ ಆಫ್ ನೀವು ಕೇಳಿರೋ ಮೋಸ್ಟ್ ಕೇಳೋಕೊಂಡಿರೋ ಮೋಸ್ಟ್ ಪ್ರಶ್ನೆಗೆ ನಂಗೆ ಆಕ್ಚುಲಿ ಉತ್ತರ ಇಲ್ಲ. ಬಿಕಾಸ್ ಐ ಥಿಂಕ್ ದೇರ್ ಆರ್ ಸೋ ಲೈಕ್ ಸುಮಾರು ವಿಷಯ ಹೇಳ್ಬೇಕು ಅನ್ಸ್ತಾ ಇದೆ ನಂಗೆ. ಒನ್ ಇಸ್ ದಟ್ ನನ್ನ ಪ್ರಕಾರ ನಾನು ರಿಯಾಲಿಟಿ ಶೋ ಹೋಗಿ ಎಷ್ಟು 10 ವರ್ಷ ಆಯ್ತು ಇವಾಗ ಸುಮಾರು. ನನ್ನ ಸುತ್ತಮುತ್ತ ಇರೋ ನನ್ನ ಕ್ಲೋಸ್ ಫ್ರೆಂಡ್ಸ್, ನಾನು ಕೆಲಸ ಮಾಡೋರೆಲ್ಲ ನನ್ನ ಸಿಕ್ಕಾಪಟ್ಟೆ ಕ್ಲೋಸ್ ಫ್ರೆಂಡ್ಸ್, ಈಗ ಅಟ್ಲೀಸ್ಟ್ ಅವ್ರಿಗೆ ಹೇಳ್ತಿರ್ತಾರೆ ನಾನು ಪ್ರತಿ 2 ವಾರ ಚೇಂಜ್ ಆಗ್ತೇನೆ. ಪ್ರತಿ 2 ವಾರ ನಾನು 2 ವಾರದಿಂದ ಮಾತಾಡಿರೋ ಅಥವಾ ಯೋಚನೆ ಮಾಡಿರೋ ಮಾತು ಮರ್ತು ಹೋಗ್ತೇನೆ, ಅಥವಾ ಯು ನೋ ಐ ವಿಲ್ ಸೇ ಸಮಥಿಂಗ್ ಕಂಪ್ಲೀಟ್ಲಿ ಕಾಂಟ್ರಡಿಕ್ಟ್ರಿ, ಅಂದ್ರೆ ಆಪೋಸಿಟ್ ಮಾತಾಡಕ್ ಶುರು ಮಾಡ್ತೇನೆ 2 ವಾರದಲ್ಲಿ. ಸೊ ಆ ತರ ನೋಡಿದಾಗ 10 ವರ್ಷದಲ್ಲಿ ಅದು ಕಾಂಪೌಂಡ್ ಆಗಿ ನನ್ಗೆ ಗೊತ್ತಿಲ್ಲ ಎಷ್ಟು ಚೇಂಜ್ ಆಗಿದೆ ಅಂತ ಸೀರಿಯಸ್ಲಿ. ಬಟ್ ಪೀಪಲ್ ಅರೌಂಡ್ ಮೀ ಮೈಟ್ ಫೀಲ್ ದಟ್ ಐ ಹ್ಯಾವ್ ಚೇಂಜ್ ಅ ಲಿಟಲ್ ಬಿಟ್, ನನ್ಗೆ ಗೊತ್ತಿಲ್ಲ. ಬಟ್ ದೇರ್ ಇಸ್ ಒನ್ ಥಿಂಗ್ ದಟ್ ಚೇಂಜ್ ಅಂತ ನೋಡಿದಾಗ, ಒಂದು ನಾನು ಸದ್ಯದ ನೋಟಿಸ್ ಮಾಡಿದ್ದು, 10 ವರ್ಷದ ಹಿಂದೆ ರಿಯಾಲಿಟಿ ಶೋ ಅಲ್ಲಿ ನನ್ಗೆ ಐ ವಾಂಟೆಡ್ ಟು ಸಿಂಗ್, ಐ ಜಸ್ಟ್ ವಾಂಟೆಡ್ ಟು, ಈ ಹಾಡೋದು ಒಂದು ಕನಸಾಗಿತ್ತು ನನಗೆ ಅದು. ಇಟ್ ಇಸ್ ಇಟ್ ವಾಸಂಟ್ ಲೈಕ್ ಅ ಥಿಂಗ್ ದಟ್ ವಾಸ್ ರಿಯಲ್, ಬಿಕಾಸ್ ನಾನು ಎಂಜಿನಿಯರಿಂಗ್ ಓದಬೇಕು. ಐ ಮೀನ್ ಐ ವಾಸ್ ಇನ್ ಅ ಕಾಲೇಜ್ ಟು ಸ್ಟಡಿ ಎಂಜಿನಿಯರಿಂಗ್.

0: ಲಿವಿಂಗ್, ಹಾರ್ಡ್ ಓದು ಫಾರ್ ಅ ಲಿವಿಂಗ್ ವಾಸ್ ಅ ವೆರಿ ಫಿಕ್ಷನಲ್ ಥಿಂಗ್ ನನಗೆ ಆವಾಗ. ಸೊ ನಾನು ಎಂಥದೇ ತಪ್ಪು ಮಾಡಿ ನಾನು ಸರಿ ಮಾಡಬೇಕು ಅಂತ ಹೊಂಟವನಲ್ಲಾಗಿದ್ದೆ ನಾನು. ಐ ಯೂಸ್ ಟು ಡೂ ಎನಿಥಿಂಗ್, ಇದೇ ಸರಿಯಾಗಿ ಮಾಡಬೇಕು ಅಂತ ನಾನು ಹೋಗಿರಲಿಲ್ಲ, ಸುಮ್ಮನೆ ಹಾಡಬೇಕು. ಸೊ ಆ ದಾರಿಲಿ ತುಂಬ ತಪ್ಪು ಮಾಡಿದ್ರೆ ಸರಿ, ಹೌ ಡು ಐ ಸೇ ದಿಸ್, ತುಂಬ ತಪ್ಪಿನ ಬಗ್ಗೆ ಯೋಚನೆ ಮಾಡ್ತಿರ್ಲಿಲ್ಲ ನಾನು. ಐ ಡಿಂಟ್ ವಾಂಟ್ ಟು ಬಿ ಪ್ರಾಪರ್, ನಿಮ್ಗೆ ಅರ್ಥ ಆಗ್ತಾ ಉಂಟು. ಸೊ ಇವಾಗ ಐ ಫೀಲ್ ಲೈಕ್ ಸಡನ್ಲಿ ಇವನ್ 27 ವರ್ಷ ಆಯ್ತು, 18 ವರ್ಷಕ್ಕೂ 27 ವರ್ಷಕ್ಕೂ ಡಿಫ್ರೆನ್ಸಸ್. ನನ್ಗೆ ಈಗ ತಪ್ಪು ಮಾಡಕ್ ಒಂಚೂರು ಭಯ ಆಗ್ತಾ ಇದೆ. ದಟ್ ಇಸ್ ಸಚ್ ಎ ಸ್ಟ್ರೇಂಜ್ ಫೀಲಿಂಗ್ ಅಲ್ಲ, ನನ್ಗೆ ಗೊತ್ತಿಲ್ಲ ಅದು. ಈಗೀಗ ನೋಟಿಸ್ ಮಾಡ್ತಿರೋದು ನಾನು. ಸೊ ದಟ್ ಇಸ್ ಪ್ರಾಬಬ್ಲಿ ಅ ಬಿಗ್ ಡಿಫ್ರೆನ್ಸ್, ಬಿಕಾಸ್ ಮುಂಚೆ ಎರಡು ಹೆಜ್ಜೆ ಹಾಕಕ್ ನಾನು ಯೋಚನೆ ಮಾಡ್ತಿರ್ಲಿಲ್ಲ, ಬಿಕಾಸ್ ಐ ವಾಸ್ ನಾಟ್ ಸ್ಕೇರ್ಡ್ ಇಫ್ ಐ ವಾಸ್ ರಾಂಗ್. ಇವಾಗ ಅನಿಸ್ತಾ ಉಂಟು, ಮೇ ಬಿ ಇಟ್ಸ್ ಆಲ್ಸೋ ಬಿಕಾಸ್ ಆಫ್ ಸೋಶಿಯಲ್ ಮೀಡಿಯಾ ಇನ್ ಅ ವೇ ವೇರ್ ಎವ್ರಿಥಿಂಗ್ ಇಸ್ ಲುಕ್ಡ್ ಅಪಾನ್ ಇನ್ ಅ ವೆರಿ ಸ್ಪೆಸಿಫಿಕ್ ಲೆನ್ಸ್.
1: ಮೇಬಿ ನಮ್ಗೆ ಆ ಮೆಚುರಿಟಿ ಬರ್ತಾ ಹೋದ ಹಾಗೆ ನಾವಿಡೋ ಪ್ರತಿ ಹೆಜ್ಜೆ ಮೇಲೂ ನಮ್ ಗಮನ ಜಾಸ್ತಿ ಆಗತ್ತೆ.
0: ಅದು ಒಳ್ಳೇದಲ್ಲ ಅಂತ ನಂಗೆ ಗೊತ್ತಿಲ್ಲ ಆಯ್ತಾ. ನನ್ಗೆ ಪರ್ಸನಲಿ ಹಾಗೆ ಮಾಡೋದು ಒಂಥರ, ಐ ಫೀಲ್ ಲೈಕ್ ಐ ಆಮ್ ಲೂಸಿಂಗ್ ದ ಚೈಲ್ಡ್ ವಿತ್ ಇನ್ ಮೀ. ಅದು ನನ್ಗೆ ತುಂಬಾ ಹೊಡಿತಾ ಇದೆ ಇವಾಗ. ಸೊ ಐ ಮೈಟ್ ನಾಟ್ ಡೂ ದಟ್ ಇನ್ ಮೋರ್.
1: ದೊಡ್ಡವರು ಆಗ್ತಾ ಆಗ್ತಾ ಮುಗ್ಧತೆ ಕಳ್ಕೊಂಡ್ಬಿಡ್ತೀವಿ.
2: ಅಲ್ಲ, ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ, ಬದಲಾವಣೆ ಜಗದ ನಿಯಮ ಅನ್ನುವಂಥ ಮಾತನ್ನು ಕೇಳಿದಿರಲ್ವಾ ಸರ್? ಅದರಿಂದ ಬದಲಾವಣೆ ಆಗ್ತಾ ಇರಬೇಕು. ನಾವು ಹೇಗೆ ಚೇಂಜ್ ಆಗ್ತಾ ಇರ್ತೀವಿ, ಪರಿಸ್ಥಿತಿ ಹೆಂಗೆ ಚೇಂಜ್ ಆಗ್ತಾ ಇರುತ್ತೆ, ಅದು ಒಳ್ಳೇದು ರೀತಿಯಾಗಿ ಬದಲಾವಣೆ ಆಗ್ತಾ ಇರಬೇಕು ಅನ್ನುವಂತಹದ್ದು. ಸರ್, ನಮ್ಮ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತಂದರೆ, ಬೇರೆ ಗಾಯಕ ಹಾಡದಂತಹ ಯಾವುದಾದ್ರೂ ಒಂದು ಹಾಡನ್ನು ಕೇಳಿಬಿಟ್ಟು, ಅಯ್ಯೋ ನಾನು ಈ ಒಂದು ಹಾಡನ್ನು ನಾನೇ ಹಾಡಬೇಕಾಗಿತ್ತು ಅಂತ ಯಾವತ್ತಾದರೂ ನಿಮ್ಗೆ ಅನಿಸಿದೆಯಾ?
0: ಹಾಡುವುದಲ್ಲ ಸರ್.
1: ಯಾವ ಹಾಡು?
2: ಯಾವ ಹಾಡು ಸರ್?
0: ಸುಮಾರಿದೆ. ಎಂತ, ಐ ಲವ್ ದ ವೇ ಮೋಸ್ಟ್ ಪೀಪಲ್ ಸಿಂಗ್. ನನ್ಗೆ ವೆರಿ ಡಿಯರ್ ಫ್ರೆಂಡ್ಸ್ ಹೇಮಂತ್ ರಾವ್ ಹ್ಯಾಸ್ ಮೇಡ್ ಅ ಬ್ಯೂಟಿಫುಲ್ ಫಿಲ್ಮ್ ಕಾಲ್ಡ್ ಸಪ್ತಸಾಗರದ ಆಚೆಯಲ್ಲೂ ಅಂತ. ಅಂಡ್ ಅದರಲ್ಲಿ ಒಂದು ಹಾಡು ಉಂಟು ಚರಣನ ಮಾಡಿರೋದು, ಐ ಥಿಂಕ್ ಶ್ರೀಲಕ್ಷ್ಮಿ ಬೆಳ್ಮಣ್ಣು, ಐ ಥಿಂಕ್ ಅಲ್ಲ, ಡೆಫಿನೆಟ್ಲಿ ಶ್ರೀಲಕ್ಷ್ಮಿ ಬೆಳ್ಮಣ್ಣು ಅವರು ಹಾಡಿದ್ದಾರೆ. ಇಟ್ಸ್ ಬ್ಯೂಟಿಫುಲ್. ಐ ಲವ್ ದ ಲಿರಿಕ್ಸ್ ಆಲ್ಸೊ ನಾಗಾರ್ಜುನ್ ಬರೆದಿದ್ದು. ಇದೊಂದು ಹಾಡಿದೆ, ಇದರಲ್ಲಿ ಇದು ಮೇನ್ ವರ್ಷನ್ ಅಲ್ಲಿ ಇಲ್ಲ ಹಾಡು, ಬಟ್ ಇಟ್ ವುಡ್ ಹ್ಯಾವ್ ಬೀನ್ ಆನರ್ ಟು ಸಿಂಗ್ ದಿಸ್. ಒಂದ್ ಎರಡ್ ಲೈನ್ ಹಾಡ್ ತೋರ್ಸ್ಲಾ?
2: ಖಂಡಿತವಾಗ್ಲು.

0: 네.
1: ಸರ್, ನಿಮಗಷ್ಟೇ ಅಲ್ಲ, ಈ ಹಾಡನ್ನ ನಾನೇ ಹಾಡಬೇಕಾಗಿತ್ತು ಅಂತ ನಿಮಗಷ್ಟೇ ಅಲ್ಲ, ನಮಗೂ ಕೂಡ ಅನಿಸ್ತಾ ಇದೆ ಈ ಟೈಮಲ್ಲಿ.
2: ಇಂಥದ್ದೇ ಹಾಡು ಮಾತು ಇನ್ನಷ್ಟು ಕ್ಷಣಗಳು ನಿಮಿಷಗಳ ಕಾಲ ಮುಂದುವರಿತಾ ಸಾಗುತ್ತೆ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು FM Rainbow 101.3 ಕನ್ನಡ ಕಾಮನ ಬಿಲ್ಲು.

0: ಸಂಜಿತ್ ಹೆಗ್ಡೆ ಸಖತ್ ಹಾಡುಗಾರ ಅನ್ನೋದು ಗೊತ್ತಿದೆ, ಸಿಕ್ಕಾಪಟ್ಟೆ ಮಾತುಗಾರ ಕೂಡ.
1: ಇಲ್ಲ, ಅಷ್ಟು ಮಾತಾಡೋದಿಲ್ಲ ನಾನು. ಅಂದ್ರೆ ಇಟ್ ಡಿಪೆಂಡ್ಸ್, ನಾನು ಎಂತಾದ್ರೂ ಓದಿ ಅಥವಾ ನೋಡಿ ಎಂತಾದ್ರೂ ಕನ್ಸ್ಯೂಮ್ ಮಾಡಿದಾಗ ತುಂಬಾ ಎಕ್ಸೈಟ್ ಆದಾಗ ಐ ವುಡ್ ಲವ್ ಟು ಸ್ಪೀಕ್ ಟು ನನ್ನ ಹತ್ರ ಇರೋ ಜನ, ಐ ವುಡ್ ಲವ್ ಟು ಸ್ಪೀಕ್ ಟು ದೆಮ್ ಅಬೌಟ್ ಇಟ್, ಬಟ್ ಅದರ್ವೈಸ್ ನಾನು ಅಷ್ಟೇನು ಮಾತಾಡೋದಿಲ್ಲ.
0: ಹಾಗಿದ್ರೆ ವೇದಿಕೆ ಮೇಲೆ ಸಂಜಿತ್ ಹೆಗ್ಡೆ ಸಿಕ್ಕಾಪಟ್ಟೆ ವೈಬ್ರೆಂಟ್, ಮನೇಲಿ ಮಾತ್ರ ತುಂಬಾ ಸೈಲೆಂಟ್.
1: ಮ್ಯಾಮ್ ಎಂತ ಆಗಿ ಇಲ್ಲಿಂದ ವೈಲೆಂಟ್ ಎಲ್ಲ ಇಲ್ಲ, ನಾನು
0: ವೈಬ್ರೆಂಟ್.
2: ಅಲ್ಲ ವೈಬ್ರೆಂಟ್, ವೈಬ್ರೆಂಟ್ ಅಂತ
1: ವೈಬ್ರೆಂಟ್ ವೈಬ್ರೆಂಟ್ ಓಕೆ ಮೇಬಿ ಇಟ್ಸ್ ಅ ವೆರಿ ವಾಟ್ ಡು ಯು ಮೀನ್ ಬೈ ಐ ಮೈ ಟಾಕೇಟಿವ್ ಅಂದ್ರೆ ನಿಮ್ ಪ್ರಶ್ನೆ ನಾನು ತುಂಬಾ ಮಾತಾಡ್ತೇನೆ ಅಂತ ಕೇಳ್ತಿದ್ರ ನೀವು?
2: ಹೌದು ಹೌದು, ಅಂದ್ರೆ ನಮಗ್ ಗೊತ್ತಿದೆ ಸಂಜಿತ್ ಅವರು ಹಾಡುಗಾರ ಅನ್ನುವಂಥದ್ದು ನಮಗ್ ಗೊತ್ತಿದೆ. ಸೊ ಅದೇ ರೀತಿಯಾಗಿ ತುಂಬಾ ಮಾತಾಡ್ತಾರಾ ಅಥವಾ ಸೈಲೆಂಟ್ ಅಂತ ನಮ್ಮ ಪ್ರಶ್ನೆ.
1: ಅದು ನನ್ ಗೊತ್ತಿಲ್ಲ, ಇದು ಜನ ಹೇಳ್ಬೇಕು, ನನ್ ಸುತ್ತಮುತ್ತ ಇರೋರಲ್ವಾ. ಅಂದ್ರೆ ನನ್ಗೆ ಗೊತ್ತಿದ್ದು ನಾನು ಮಾತಾಡ್ತೇನೆ ನಾನು, ಅಫ್ಕೋರ್ಸ್ ಐ ಹ್ಯಾವ್ ವೆನ್ ಐ ಫೀಲ್ ಲೈಕ್ ಸ್ಪೀಕಿಂಗ್ ಐ ವಿಲ್ ಸ್ಪೀಕ್. ಹೌದು, ಗೊತ್ತಿಲ್ಲ ನನಗೆ ಮಾರು ಹೇಳೋದಂತ.
2: ಸರ್, ನಿಮ್ಮ ಹಾಡುಗಳಿಗೆ ಇನ್ಸ್ಟಾಗ್ರಾಮ್ ನಲ್ಲಿ ಎಷ್ಟೊಂದು ರೀಲ್ಸ್ ಗಳು ಬರ್ತವೆ. ಯಾವತ್ತಾದ್ರೂ ನಿಮ್ಮದೇ ಹಾಡಿಗೆ ನೀವು ರೀಲ್ಸ್ ಮಾಡಿದೀರಾ ಅಥವಾ ಮಾಡಿದ್ರು ಕೂಡ ಕನ್ನಡಿ ಮುಂದೆ ನಿಂತು ಎಷ್ಟೊತ್ತು ಅಭ್ಯಾಸ ಮಾಡಿದೀರಾ?
1: ಕನ್ನಡಿ ಮುಂದೆ ನಿಂತು ಅಭ್ಯಾಸ ಮಾಡಿಲ್ಲ ನಾನು.
2: ಓಕೆ,
1: ಅಂದ್ರೆ ಒಂದೊಂದ್ಸಲ ಹಾಡಿ ಐವ್ ಡಾನ್ಸ್ಡ್ ಇನ್ ಫ್ರಂಟ್ ಆಫ್ ದ ಮಿರರ್ ಅ ಲಾಟ್, ಬಿಕಾಸ್ ನನ್ಗೆ ಇತ್ತು ಮನ್ಸ ಡಾನ್ಸ್ ಮಾಡೋಕ್ ಬರೋದಿಲ್ಲ ಅಂತ. ನನ್ನ ತಲೆ ಹೇಳಿದ್ದು ಗಂಟ್ಲು ಸರಿ ಕೇಳ್ತಾರೆ, ಮೈಕೆ ಯಾವ್ದು ಕೇಳುದಿಲ್ಲ. ಸೊ ನಾನ್ ಮಿರರ್ ಮುಂದೆ ಐ ಹ್ಯಾವ್ ಟ್ರೈ ಟು ಡಾನ್ಸ್, ಐ ಹ್ಯಾವ್ ನಾಟ್ ಟ್ರೈ ಟು ಸಿಂಗ್. ಬಟ್ ನನ್ನ ಹಾಡಿಗೆ ರೀಲ್ಸ್ ಅಂದ್ರೆ ಹೌದು ಮಾಡಿದ್ದೇನೆ.
0: ಯಾವ ಹಾಡು?
1: ದೇರ್ಸ್ ಅ ಸಾಂಗ್ ಆಫ್ ಮೈನ್ ದಟ್ ಐ ರಿಲೀಸ್ಡ್ ಕಾಲ್ಡ್ ನಂಗೆ ಅಲ್ಲವಾ ಅಂತ, ಅದಕ್ಕೆ ಮಾಡಿದ್ದೇನೆ. ಹೌದು.
0: ನಿಮ್ಮ ಧ್ವನಿ ಟೆಕ್ಸ್ಚರ್ ಇದೆಯಲ್ಲ, ಅದನ್ನ ಕಾಪಾಡ್ಕೊಳ್ಳಕ್ಕೆ ನಿಮ್ಮ ಡೈಲಿ ರೂಟೀನ್ ಹೇಗಿರುತ್ತೆ ಸಂಜಿತ್?
1: ಇಟ್ಸ್ ಆಕ್ಚುಲಿ ಅನ್ ಇಂಟ್ರೆಸ್ಟಿಂಗ್ ಥಿಂಗ್, ಐ ವುಡ್ ಲೈಕ್ ಟು ಸ್ಪೀಕ್ ಅಬೌಟ್ ಇಟ್. ಇದ್ರ ಬಗ್ಗೆ ಒಂಚೂರು ಮಾತಾಡೋಣ. Because I would like to bring some awareness to singers and to people as well. ನಾನು 2017ರಲ್ಲಿ ಫಿಲ್ಮ್ಗೆ ಹಾಡಕ್ಕೆ ಶುರು ಮಾಡಿದ್ದು. 2017ರಿಂದ 21 ಸುಮಾರು 200 ಫಿಲ್ಮ್ಗೆ ಹಾಡಿದ್ದೆ ನಾನು, 150ರಿಂದ 200 ಫಿಲ್ಮ್ಗೆ.

0: ಮೂರ್ನಾಲ್ಕು ವರ್ಷದಲ್ಲಿ. ಆ ಟೈಮ್ ಅಲ್ಲಿ ಐ ಯೂಸ್ ಟು ಸಿಂಗ್ ಸಮಟೈಮ್ಸ್ ಅಟ್ ಅ ಸ್ಟ್ರೆಚ್ ಫಾರ್ ಅಬೌಟ್ 12 hours, ಡೂ 2-3 ರೆಕಾರ್ಡಿಂಗ್ಸ್ ಒಂದ್ ದಿನದಲ್ಲಿ. ನನ್ಗೆ ನನ್ ಗಮನ ಬರ್ಲಿಲ್ಲ. ಐ ಯೂಸ್ ಟು ಎಕ್ಸರ್ಟ್ ಮೈ ವಾಯ್ಸ್ ಅಂಡ್ ಐ ಯೂಸ್ ಟು ಕೈಂಡ್ ಆಫ್ ಬೇರೆ ಬೇರೆ ಜಾನ್ರ ಹಾಡು ಹಾಡ್ಬೇಕಾದ್ರೆ ತುಂಬಾ ಹೈ ಹಾಡ್ಬೇಕು ಅಥವಾ ತುಂಬಾ ಲೋ ಹಾಡ್ಬೇಕು. ತುಂಬಾ ಹೈ ಹಾಡ್ಬೇಕಾದ್ರೆ ನನ್ನ ನ್ಯಾಚುರಲ್ ಧ್ವನಿಯಲ್ಲಿ ಆ ಮೂವ್ಮೆಂಟ್ ಇರಲಿಲ್ಲ. ನಾನದು ಎಳೆದು ಎಳೆದು ಮೇಲೆ ಕಿರ್ಚ್ಕೊಂಡು ಹಾಡ್ತಿದ್ದೆ. ಅವಾಗ ಏನಾಯ್ತು ಅಂದ್ರೆ ಸುಮಾರು 2021 ಐ ರಿಯಲೈಸ್ ದಟ್ ನನ್ಗೆ ಹಾಡಲ್ಲಿ ಅಷ್ಟು ಹಾಡ್ತಾ ಮಜಾ ಬರ್ತಾ ಇಲ್ಲ. ಯಾಕೆ ಯೂಶ್ವಲಿ ಹಾಡ್ದಂಗೆ ಅನಿಸ್ತಿಲ್ವಲ್ಲ ಅಂತ. ಸೊ ಒಂದು 3-4 ತಿಂಗಳು ಮನೇಲಿ ಕೂತಿದ್ದೆ ನಾನು ಡ್ಯೂರಿಂಗ್ ಕೋವಿಡ್ ಆಫ್ ಕೋರ್ಸ್. ಬಟ್ ದೆನ್ ಐ ವೆಂಟ್ ಟು ದ ಡಾಕ್ಟರ್ ಅಂಡ್ ದೆನ್ ಐ ಫೌಂಡ್ ಔಟ್ ದಟ್ ಐ ಹ್ಯಾಡ್ ನಾಡ್ಯೂಲ್ಸ್ ಅಂತ ಡಯಾಗ್ನೋಸ್ ಆಯ್ತು ನನಗೆ. ಚಿಕ್ಕ ಪುಟ್ಟ ನಾಡ್ಯೂಲ್ಸ್, ಒಂದು 2 ನಾಡ್ಯೂಲ್ಸ್ ಇತ್ತು ನನ್ನ ಗಂಟಲಲ್ಲಿ. ಸೊ ವೋಕಲ್ ಕಾರ್ಡ್ಸ್ ಹೇಗಿರುತ್ತೆ ಅಂದ್ರೆ ಒಂದು ಸ್ಕ್ಯಾನ್ ಮಾಡಿದಾಗ ಒಂದು ವಿ ತರ ಬರುತ್ತೆ, ವಿ ಶೇಪ್ ಸ್ಕ್ಯಾನ್ ಸಿಗುತ್ತೆ. ಹಾಡ್ಬೇಕಾದ್ರೆ ಆ ಎರಡು ವಿ, ಎರಡು ಲೆಗ್ಸ್ ಇರುತ್ತಲ್ಲ ವಿದು, ಅದು ಕ್ಲೋಸ್ ಆಗುತ್ತೆ. ಅಂಡ್ ಒನ್ ಪಾಯಿಂಟ್ ಇನ್ ದ ಆನ್ ದೋಸ್ ಬ್ರಾಂಚಸ್, ಲೆಟ್ಸ್ ಕಾಲ್, ಲೆಟ್ಸ್ ಸೇ ಅ ವಿ ಇಸ್ ಮೇಡ್ ಆಫ್ 2 ಬ್ರಾಂಚಸ್. ವೆನ್ 2 ಬ್ರಾಂಚಸ್ ಟಚ್ ಈಚ್ ಅದರ್, ಒಂದು ಫ್ರೀಕ್ವೆನ್ಸಿ ಬರುತ್ತೆ, ಒಂದು ರೆಸೊನೆನ್ಸ್ ಸಿಗುತ್ತೆ. ಅಲ್ಲಿ ನಂದು ಒಂದು ಚಿಕ್ಕ 2 ನೋಡ್ಸ್ ಇತ್ತು. ನೋಡ್ಸ್ ಅಂದ್ರೆ ಒಂದ್ 2 ಸ್ಮಾಲ್ ಹೇಗೆ ಹೂಗಳು, ಹೂಗಳು ತರ ಒಂದ್ ಚಿಕ್ಕ ಹೂಗಳು ಗಂಟ್ಲಲ್ಲಿ. ಸೊ ದಟ್ ವಾಸ್ ಪ್ರಿವೆಂಟಿಂಗ್ ಮೀ ಫ್ರಮ್ ಸಿಂಗಿಂಗ್ ಫ್ಲೂಯೆಂಟ್ಲಿ. ಅಂಡ್ ಹಾಗೆ ನಾನು ನನ್ನ ಗಂಟ್ಲನ್ನ ಅಬ್ಯೂಸ್ ಮಾಡ್ಕೊತ ಹೋಗಿದ್ರೆ ಆ ನೋಡ್ಸ್ ದೊಡ್ಡ ಆಗೋದು ಅಥವಾ ಮತ್ತೊಂದ್ 2 ಬರೋದೇನೋ. ಇಟ್ ವುಡ್ ಹ್ ಬೀನ್ ಲಾಟ್ ಮೋರ್ ಡೆವಿಸ್ಟೇಟಿಂಗ್ ದೆನ್ ಹೌ ಇಟ್ ವುಡ್ ಬೀನ್ ರಿಯಲಿ ಡೆವಿಸ್ಟೇಟಿಂಗ್ ನೌ ವೆನ್ ಐ ಥಿಂಕ್ ಅಬೌಟ್ ಇಟ್. ಸೊ ಥ್ಯಾಂಕ್ಫುಲಿ ನಾನು ಅವಾಗ ಡಯಾಗ್ನೋಸ್ ಮಾಡಿಕೊಂಡು ಐ ವೆಂಟ್ ಟು ಲರ್ನ್ ಫ್ರಮ್ ಕಪಲ್ ಆಫ್ ಟೀಚರ್ಸ್ ಹೇಗೆ ಇದನ್ನ ಕಮ್ಮಿ ಮಾಡೋದು ಅಥವಾ ಇದನ್ನ ನಾನು ಹೇಗೆ ಸರಿ ಮಾಡಿಸೋದು ಅಂತ. ಹೋದಾಗ ಇಟಲಿಯಲ್ಲಿ ನನ್ಗೆ ಒಬ್ರು ಸಿಕ್ಕಿದ್ರು, ಅಂದ್ರೆ ಥ್ರೂ ಅ ಫ್ರೆಂಡ್ ಅವ್ರು ಕನೆಕ್ಟ್ ಮಾಡಿಕೊಟ್ರು. ಇಟಲಿಯಲ್ಲಿ ಒಂದು ಟೀಚರ್ ಇದ್ದಾರೆ, ಮಿಕೆಲ್ ಅಂತ. ಅವರು ಎಂತ ಕ್ರೇಜಿ ಅಂದ್ರೆ ನಾನು ಮಾತಾಡಿರೋ ಒಂದು 45 seconds ಅಲ್ಲಿ, ಬಿಫೋರ್ ಐ ವಾಸ್ ಜಸ್ಟ್ ಇಂಟ್ರೊಡ್ಯೂಸಿಂಗ್ ಮೈಸೆಲ್ಫ್, ಆಸ್ ಐ ವಾಸ್ ಇಂಟ್ರೊಡ್ಯೂಸಿಂಗ್ ಮೈಸೆಲ್ಫ್ ನನ್ನ ಪರಿಚಯ ಮಾಡ್ತಿರುವಾಗ ಅವರು ನಿಮ್ಗೆ ವೋಕಲ್ ನಾಡ್ಯೂಲ್ಸ್ ಇದೆ ಮಾರೆ, ನಿಮ್ಗೆ ಈ ನೋಟು ಆ ನೋಟು ಈ ನೋಟ್ ಹೊಡಿಬೇಕಾದ್ರೆ ಕಷ್ಟ ಆಗ್ತದೆ ಅಂತ ಅಂದ್ರು. ನನ್ಗೆ ಇಟ್ ವಾಸ್ ಸೋ ಶಾಕಿಂಗ್. ಐ ವಾಸ್ ಲೈಕ್ ಹೌ ಕೆನ್ ಸಂಬಡಿ ಸೇ ದಟ್, ಲೈಕ್ ಹೌ. ಅಂಡ್ ದೆನ್ ಹಿ ವಾಸ್ ಟೆಲಿಂಗ್ ಮಿ ಅಬೌಟ್ ದ ಸೈನ್ಸ್ ಬಿಹೈಂಡ್ ಇಟ್, ಹೇಗೆ ಅಲ್ಲಿ ಆಪ್ರಾ ಹಾಡ್ಬೇಕಾದ್ರೆ ಅವ್ರು ಬರೀ ಗಂಟ್ಲಿಂದ ಹಾಡೋದಿಲ್ಲ, ಮೈ ಯೂಸ್ ಮಾಡ್ಕೊಂಡು ಹಾಡ್ತಾರೆ ಅವರು. ಹೊಟ್ಟೆಯಿಂದ ಹಾಡೋದು ಅಂತ ಹೇಳ್ತಾರೆ, ಬಟ್ ಹೊಟ್ಟೆ ಅಂದ್ರೆ ಅದು ಹೊಟ್ಟೆ ಅಲ್ಲ, ದೇರ್ ಆರ್ ಮಸಲ್ಸ್ ಬಿಲೋ ದ ಸ್ಟಮಕ್ ದಟ್ ಯು ಎಂಗೇಜ್ ಟು ಸೇಫ್ ಗಾರ್ಡ್ ಯುವರ್ ವಾಯ್ಸ್. So there are certain muscles you use ಹಾಡ್ಬೇಕಾದ್ರೆ ಟು ಮೇಕ್ ಶೋರ್ ದಟ್ ವೋಕಲ್ ಕಾರ್ಡ್ಸ್ ಆರ್ ಸಪೋರ್ಟೆಡ್. ನಿಮ್ಮ ನ್ಯಾಚುರಲ್ ರೇಂಜ್ ಹೇಗೆ ಯೂಸ್, ದಿಸ್ ಇಸ್ ಅ ಸ್ಟಡಿ, ದಿಸ್ ಇಸ್ ಅ ಸೈನ್ಸ್ ದಟ್ ಯು ನೋ ಪೀಪಲ್ ಅಲ್ಲಿರೋ ಜನ ಇಲ್ಲೂ ಮಾಡ್ತಾರೆ ಹಾಗಂತ ಅಲ್ಲ, ನನಗೆ ಗೊತ್ತಿರಲಿಲ್ಲ. ಸೊ ನನ್ನ ಇಂಟ್ರೊಡಕ್ಷನ್ ಅಲ್ಲಿಂದ ಆಯ್ತು ಈ ಸೈನ್ಸ್ ಬಗ್ಗೆ. ಬಟ್ ಅವರು ಒನ್ ಆಫ್ ದ ಫ್ಯೂ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ದಟ್ ಹೀ ಟಾಟ್ ಮೀ ವೇರ್ ನಾನು ಮಾತಾಡೋದಕ್ಕೆ ಹಾಡೋದಕ್ಕೆ ಡಿಫ್ರೆನ್ಸ್ ಇಲ್ಲ ಅಲ್ವಾ. There is there a difference to speaking and singing? You're still using your vocal cords. Okay. So how you speak affects your vocal cords as well, how you sing. So adondu thumba important kalte. So avaginda and train markotta I have realized that I have to speak very softly in my everyday thing, in my everyday, you know, practice and living. Then there are certain small habits, how to balance your head voice and chest voice. ನಾನು ತುಂಬಾ ಟೆಕ್ನಿಕಲ್ ಆಗಿ ಮಾತಾಡ್ತಾ ಇದ್ದೇನೆ, ಇಲ್ಲ ಅಲ್ವಾ?
1: ಆಕ್ಚುಲಿ ಇದು ಬರೀ ಹಾಡುಗಾರರಿಗೆ ಮಾತ್ರ ಅಲ್ಲ, ಪ್ರತಿದಿನ ಮನೆಯಲ್ಲಿ ಸ್ವಲ್ಪ ಅಮ್ಮಂದಿರೆಲ್ಲ ಕೂಗೋದು ಹಾಗೆಲ್ಲ ಇರುತ್ತಲ್ಲ, ಅವರಿಗೂ ಕೂಡ ಇದು ಅಪ್ಲೈ ಆಗುತ್ತಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು.
0: ಯಾ, ಸೊ ಇಟ್ ಇಸ್ ನಾಟ್ ಮಚ್ ಆಫ್ ಅ ಡಿಫರೆನ್ಸ್. ಎಲ್ಲರಿಗೂ ಅವ್ರದೇ ಆದ ಮಾತಾಡೋ ಕಂಫರ್ಟ್ ಲೆವೆಲ್ ಇರುತ್ತೆ. ಕೆಲವೊಬ್ಬರು ವಾಯ್ಸ್ ಇಟ್ಸ್ ಲೌಡ್, ಯು ಕ್ಯಾನಾಟ್ ಸ್ಟಾಪ್ ದಟ್. ಬಟ್ how you react, what expressions, what micro expressions that you engage to kind of exert your voice untala, adu we have to be careful, especially as singers. And not just singers, like actors agirli, orators, anybody who wants to use their voice to communicate a thought, I think we have to take care of it.
1: So
0: idide on maatadodu amale on 2-3 exercise ide that kind of helps me ಟೆನ್ಷನ್, ಗಂಟ್ಲಲ್ಲಿರೋ ಟೆನ್ಷನ್ ಈಸ್ ಮಾಡಕ್ಕೆ. ಈಗ ಆಥ್ಲೀಟ್ ಅಂದ್ರೆ ಯಾವುದೇ ಆಥ್ಲೀಟ್

ಕ್ರಿಕೆಟ್ ಆಡಕ್ ಹೋಗ್ಲಿ, ಫುಟ್ಬಾಲ್ ಆಡಕ್ ಹೋಗ್ಲಿ, ರನ್ನಿಂಗ್ ಮಾಡಕ್ ಹೋಗ್ಲಿ, ಬಿಫೋರ್ ಹಿ ಡಸ್ ದಟ್ ವಾರ್ಮ್ ಅಪ್ ಮಾಡ್ತಾರಲ್ವಾ, ಹಿ ಡಸ್ ದಟ್ ಸೊ ದ ಮಸಲ್ಸ್ ಲೂಸನ್ ಅಪ್, ಸೊ ಇಟ್ಸ್ ಆಲ್ ಫ್ರೀ. ಸೊ ಹಾಗೆ ಒಂದೆರಡು ಮೂರು ಎಕ್ಸಸೈಸ್ ಉಂಟು ಅದು. ಇಫ್ ಯು ವಾಂಟ್ ಐ ಕ್ಯಾನ್ ಶೋ ಯು ಸಮ್ ಸ್ಟಫ್, ಬಟ್ ಐ ಮೀನ್ ದಟ್ ವಿಲ್ ಬಿಕಮ್ ಅಗೇನ್ ವೆರಿ ಟೆಕ್ನಿಕಲ್. ಬಟ್ ನನ್ಗೆ ಎಂತ ಗೊತ್ತೋ ಈ ಪುಟ್ ಟೈಮ್ ಅಲ್ಲಿ ಹೇಳಿದ್ದೇನೆ, ಇಟ್ಸ್ ಅಪ್ ಟು ಪೀಪಲ್ ಟು ರಿಸರ್ಚ್ ಅಂಡ್ ಕೈಂಡ್ ಆಫ್ ಗೆಟ್ ಇನ್ ಟು ಇಟ್.

0: ನಿಮ್ಮ ಈ ತನಕದ ಲೈಫ್ಗೆ ಒಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಥವಾ ಹಾಡನ್ನ ಆಯ್ಕೆ ಮಾಡಬೇಕು ಅಂತ ಹೇಳಿದ್ರೆ ಯಾವ ಹಾಡ್ ಹಾಕ್ತೀರಾ?
1: ಜಿ ಎಸ್ ಶಿವರುದ್ರಪ್ಪ ಅವ್ರು ಬರೆದಿರೋ ಒಂದು ಬ್ಯೂಟಿಫುಲ್ ಇದೆ ಭಾವಗೀತೆ, ಎದೆ ತುಂಬಿ ಹಾಡಿದೆನು ಅಂತ, ನಂಗೆ ತುಂಬಾ ಇಷ್ಟ ಆಗು ಕೇಳಕ್ಕೆ. ಅಂಡ್ ಅನಂತ ಸ್ವಾಮಿ ಅವ್ರು ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ಇಟ್ಸ್ ಲೈಕ್ ದೇರ್ ಇಸ್ ಒನ್ ರೆಂಡಿಷನ್ ಆಫ್ ಹಿಮ್, ಅವರು ಐ ಥಿಂಕ್ 1980s ಅಲ್ಲಿ ಅಮೆರಿಕಾದಲ್ಲಿರೋ ಒಂದು ಪುಟ್ಟ ರೆಂಡಿಷನ್ ಇದೆ ಯೂಟ್ಯೂಬ್ ಅಲ್ಲಿ, ಅದು ನಾನು ತುಂಬಾ ಸಲ ಕೇಳ್ತೇನೆ. ಸೊ ಐ ಲವ್ ದಟ್.

0: ಇದು ತುಂಬಿ ಹಾಡಿದ್ರಿ, ನಾವು ಮನವಿಟ್ಟು ಕೇಳಿದೀವಿ ಸರ್, ತುಂಬಾ ಖುಷಿ ಆಯ್ತು ಈ ಒಂದು ಸಾಲಗಳನ್ನ ನಿಮ್ಮ ಒಂದು ಸ್ವರದಲ್ಲಿ ಕೇಳೋದಕ್ಕೆ. ಸರ್, ಇತ್ತೀಚಿನ ದಿನಗಳಲ್ಲಿ AI ಅನ್ನುವಂಥದ್ದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವಂಥದ್ದು ಸಂಗೀತ ಕ್ಷೇತ್ರದಲ್ಲಿ ದೊಡ್ಡ ಸದ್ದನ್ನು ಮಾಡ್ತಾ ಇದೆ. ಒಬ್ಬ ಕ್ರಿಯೇಟರ್ ಆಗಿ AI ತಂತ್ರಜ್ಞಾನವನ್ನ ನೀವು ಹೇಗೆ ನೋಡ್ತೀರಾ?
1: AI ಇಟ್ಸ್ ಲೈಕ್ ಮ್ಯೂಸಿಕ್ ಅಲ್ಲಿ ಒಂದೇ ಅಲ್ಲ, ಆಬ್ವಿಯಸ್ಲಿ ಇಟ್ಸ್ ಎಲ್ಲಾ ಕಡೆ, ಇಟ್ಸ್ ದ ನ್ಯೂ ಥಿಂಗ್, ರೈಟ್? ಇಟ್ಸ್ ದ ನ್ಯೂ ಇಂಟೆಲಿಜೆನ್ಸ್ ದಟ್ ಇಸ್ ಕೈಂಡ್ ಆಫ್ ಇಸ್ ಬೀಂಗ್ ಸ್ಪೋಕನ್ ಅಬೌಟ್ ಅಂಡ್ ಬೀಂಗ್ ಡಿಸ್ಕಸ್. ನನ್ಗೆ ಗೊತ್ತಿಲ್ಲ ಅದು ಇಫ್ ಇಟ್ ಸ್ಟಿಲ್ ವಾಟ್ ಕೈಂಡ್ ಆಫ್ ಅ ಟೂಲ್ ಇಟ್ ಕ್ಯಾನ್ ಬಿ ಇನ್ ದ ಫ್ಯೂಚರ್. ಸದ್ಯದಲ್ಲಿ ಇಟ್ ಇಸ್ ಮೋರ್ ಆಫ್ ಅ ಐಡಿಯೇಟಿಂಗ್ ಟೂಲ್. ಲೈಕ್ ನಾನು ದೇರ್ ಆರ್ ಲಾಟ್ ಆಫ್ ways I use it for backing vocals agirli, like there is

0: a tool that allows me to kind of one tara choir beku andre nan haadi adna choir tara use madabodu. There are a lot of people. Nanirodu Mumbai alli 4 varshad in Mumbai shift aadaga alli lot of people have been out of directors. ನನ್ನ ಸುತ್ತಮುತ್ತ ಇರೋರೆಲ್ಲ ಈ ಒಂದು ಟ್ಯೂನ್ ತಗೊಂಡು ಸುನೋಗ್ ಹಾಕಿ ಅದನ್ನ ಅಲಂಕಾರ ಮಾಡ್ತಾರೆ ಅಥವಾ ಕಂಪೋಸ್ ಮಾಡ್ತಾರೆ. ಸೊ ಇಟ್ ಈಸ್ ಬೀಂಗ್ ಯೂಸ್ ಡ್ರಾಸ್ಟಿಕ್ಲಿ. ನಾನು ಪರ್ಸನಲಿ ಐ ಹ್ಯಾವ್ ನಾಟ್ ಎಕ್ಸ್ಪ್ಲೋರ್ಡ್ ಇಟ್ ಟು ಅ ಲೆವೆಲ್ ವೇರ್ ನನ್ನ ದಿನಚರಿಗೆ ಅದು ಇಟ್ ಈಸ್ ಆಫ್ ಅಟ್ಮೋಸ್ಟ್ ಇಂಪಾರ್ಟೆನ್ಸ್. ಐ ಸ್ಟಿಲ್ ಯೂಸ್ ಇಟ್ ಆಸ್ ಸಮಥಿಂಗ್ ದಟ್ ಈಸ್ ಲೈಕ್ ಅ ಡೆಕೋರೇಷನ್. ಸೊ creating ideas or generating ideas is not something that I use it for. I use it for making a choir or making my voice into an instrument or getting some stems in a very nice way. Idanchur again technical act untu, but again I personally feel like as a creator we should not use the strength of AI to make us lazy. I mean, ಎಲ್ಲರೂ ಹೇಳ್ತಾರೆ ಅಂತ ಹೊಸ ವಿಷಯ ಏನಲ್ಲ ಇದು. ಬಟ್ ಎನಿವೇ, ಮೇಬಿ ಇಫ್ ಐ ಹ್ಯಾವ್ ಇನ್ನು ಒರಿಜಿನಲ್ ಥಾಟ್ ಇದ್ರೆ ನೆಕ್ಸ್ಟ್ ಟೈಮ್ ಡಿಸ್ಕಸ್ ಮಾಡುವ.
1: ಖಂಡಿತ ಖಂಡಿತ ಸರ್. ಸರ್, ನೀವು ಶೋಗಳಲ್ಲಿ ಹಾಡುವಂತ ಸಂದರ್ಭದಲ್ಲಿ ವೇದಿಕೆ ಮೇಲೆ ಮೈಕ್ ಆಫ್ ಆಗುವಂತಹದ್ದು ಅಥವಾ ಲಿರಿಕ್ಸ್ ಮರ್ತೋಗುವಂತಹದ್ದು ಅಥವಾ ಸೌಂಡ್ ಸಿಸ್ಟಮ್ ಪ್ರಾಬ್ಲಮ್ಗಳಂತಹ ಆಕ್ಸಿಡೆಂಟ್ಗಳಾಗ್ತಾವಲ್ವಾ, ಸೊ ಅಂತಹ ಒಂದು ಪರಿಸ್ಥಿತಿಗಳನ್ನ ನೀವು ಹೇಗೆ ಹ್ಯಾಂಡಲ್ ಮಾಡ್ತೀರಾ, ಇದನ್ನ ತಿಳ್ಕೊಬೇಕು ಅಂತ ನಮಗೆ ತುಂಬಾ ಕುತೂಹಲ ಇದೆ.
0: ಸೊ again idu is a very elaborate thing if kelira prashne idu a thing that is supposed to happen first of all.
1: Okay.
0: Andre iga stages in concerts yest energy ha kattbeku yest thought ha kattbeku andre agbaru. There should be backups, there should be things that are running that kind of make sure ithara mishaps never happen, because we are not living in the 60s and 70s alwa.
1: Mm-hmm. This
0: is 2026. The equipment and the technology in the world is incredible. Like, we just have to now, we have to spend some time and make sure that this doesn't happen. Like, now, these should happen in the first place. Nange personally, idu astela agilla. So, I make sure that I spend a lot of time and energy on the quality or the equipment that go into my concert so that this doesn't happen. ಎಂತನ್ ನಾನ್ ಯಾವಾಗ ಇದು ಮೇ ಬಿ ಒಂದು 4-5 ವರ್ಷದ ಹಿಂದೆ ಆದಾಗ ನಾನು ಸುಮ್ಮನೆ ನಂಗೂ ಗೊತ್ತಿಲ್ಲ ಏನ್ ಮಾಡ್ಬೇಕು ಅಂತ ಸ್ಟೇಜ್ ಮೇಲೆ ಹಾಗೆ ನಿಂತಿರ್ತೇನೆ ನಾನು ಅಷ್ಟೇ ಸಾರಿ ಅಂತ ಹೇಳ್ಕೊಂಡು ಅಂತ ಏನಿಲ್ಲ. ಅದು ಅಷ್ಟು ದೇರ್ ಇಸ್ ಮೋರ್ ಕ್ಯೂರಿಯಾಸಿಟಿ. ನೀವು ಕೇಳಿದ್ರಲ್ಲ ನಿಮ್ಗೆ ತುಂಬಾ ಕುತೂಹಲ ಹೇಗೆ ಇವರು ಮಾಡ್ತಾರೆ ಸ್ಟೇಜ್ ಎಂತಾರು ಆದ್ರೆ ಅಂತ. ದೇರ್ ಶುಡ್ ಬಿ ಮೋರ್ ಕ್ಯೂರಿಯಾಸಿಟಿ ಪರ್ಸನಲಿ ಇನ್ ಅಂಡರ್ಸ್ಟ್ಯಾಂಡಿಂಗ್ ಹೌ ಟು ಮೇಕ್ ಶೋರ್ ದಿಸ್ ಡಸ್ ನಾಟ್ ಹ್ಯಾಪನ್. ಯು ನೋ ವಾಟ್ ಐ ಮೀನ್? Like, I feel like more people who are running the business of shows should spend a lot of time and attention to make sure things like this don't happen. Because, to be honest, bere jagadalli ashtu agudilla. Anyway, ಒಂಥರಾ ಇದ್ರ ತರ ಹೇಳ್ಬಿಟ್ಟೆ. ಸಿಂಪಲ್ ಆಗಿ ಎಂತಾರು ಆದ್ರೆ ನನಗೂ ಗೊತ್ತಿಲ್ಲ, ಸುಮ್ನೆ ಆಗಿ ನಿಂತಿರ್ತೇನೆ ಸ್ಟೇಜ್ ಮೇಲೆ ಅಷ್ಟೇ, ಹಾಗೆ ಹಾಡೋದು ಮೇ ಬಿ ವಿತೌಟ್ ಮೈಕ್ ನಾಟಕ ತರ.
2: ಖಂಡಿತ ಸಂಜಿತ್, ಹೇಗೆ ಗೊತ್ತಾ ಈಗ 2026 ಅಂತ ನೀವು ಹೇಳಿದ್ಮೇಲೆ ಅಂಥ ಮಿಸ್ಟೇಕ್ಸ್ ಆಗಬಾರ್ದು, ಯಾಕಂದರೆ ನಾವು ತುಂಬ ಹಿಂದೆ ಇಲ್ಲ ಅಲ್ವಾ. ಹಾಗಾಗಿ ಆದಷ್ಟು ಸಿಕ್ಕಾಬಟ್ಟೆ ಮನಿ ಇನ್ವೆಸ್ಟ್ ಮಾಡಿನೇ ಈ ರೀತಿ ಲೈವ್ ಕಾನ್ಸರ್ಟ್ಗಳನ್ನು ಹಾಕಿರ್ತಾರೆ. ಹಾಗಿದ್ಮೇಲೆ ಎಲ್ಲದ್ರ ಕಡೆ ಗಮನ ಕೊಟ್ಟು ಯಾವುದು ಮಿಸ್ಟೇಕ್ ಆಗದಂಗೆ ನೋಡ್ಕೋಬೇಕು. ಇನ್ ಕೇಸ್ ಮಿಸ್ಟೇಕ್ ಆದರೂ ನೀವು ಏನು ಗೊತ್ತಿಲ್ಲ ಅಂಥೇಳಿ ಸುಮ್ಮನೆ ನಿಂತು ಬಿಡ್ತೀನಿ ಅಂತ ಹೇಳ್ತಾ ಇದ್ದೀರಾ ಇರಲಿ. ಬಟ್ ನೀವು ನಿಂತರೂ ಏನು ಗೊತ್ತಾ, ಜನ ನಿಮ್ಮನ್ನು ನೋಡೋಕೆ ಸಿಕ್ಕಾಬಟ್ಟೆ ಇಷ್ಟಪಡ್ತಾರೆ. ಯಾಕಂದರೆ ನಿಮ್ಮ ಹೇರ್ ಸ್ಟೈಲ್ ಇರ್ಬೋದು, ನಿಮ್ಮ ಫ್ಯಾಷನ್ ಇರ್ಬೋದು, ಆ ಎಲ್ಲದರ ಹಿಂದೆ ಏನಿರ್ಬೋದು ಥಾಟು, ಇದು ಇವ್ರದ್ದೇನಾ ಈ ಚಿಂತನೆ ಅಥವಾ ಬೇರೆ ಯಾರಾದರೂ ಇವರಿಗೆ ಫ್ಯಾಷನ್ ಡಿಸೈನರ್ ಇದ್ದಾರಾ ಅನ್ನೋ ಯೋಚನೆ ನಮಗೂ ಇದೆ.
0: ನಾನು ಐ ಡೋಂಟ್ ರಿಯಲಿ ಥಿಂಕ್ ಟೂ ಮಚ್ ದಟ್ ಇಟ್ ವಾಸ್ ಅಗೇನ್ ಇಟ್ಸ್ ಸೋ ಒಂಥರ ಮಜಾ ಇದು. ನಾನು ನೀವು ಮತ್ತೆ ಹೇಳ್ತಿದ್ದೀರಲ್ಲ, ನಾನು ಬೇರೆ ಥರ ಹೇರ್ ಆಗಿರಲಿ ಅಂಗಿ ಚಡ್ಡಿ ಎಲ್ಲ ಹಾಕೊಂಡು ಬರ್ತೇನೆ ಸ್ಟೇಜ್ ಮೇಲೆ ಅಂತ. ನನಗೆ ಇಟ್ಸ್ ಲೈಕ್ ನನ್ನ ಕಣ್ಮುಂದಿರೋದು ನಾನು ಮಾಡ್ತೇನೆ ಅಷ್ಟೇ, ದಟ್ಸ್ ಆಲ್ ಇಟ್ ಇಸ್. ಈಗ ಪೀಪಲ್ ವಿಲ್ ಪರ್ಸೀವ್ ಇಟ್ ಹೌ ದೇ ಡೂ. ದೇರ್ ಇಸ್ ನೋ ಬಡಿ ಎಲ್ಸ್ ಫ್ಯಾಷನ್ ಡಿಸೈನರ್ ಆಗಿರಲಿ. ಐ ಮೀನ್ ಸಮಟೈಮ್ಸ್ ಡೆಫಿನೆಟ್ಲಿ ನನಗೆ ಇಷ್ಟ ಆಗಿರೋರ ಜೊತೆ ಕೆಲಸ ಮಾಡ್ತೇನೆ. ಐ ಲವ್ ಕ್ಲೋತ್ಸ್, ಐ ಲವ್ ಹೇರ್ ಸ್ಟೈಲ್ ಅಂತ ಆಗಿಲ್ಲ. ಐ ಜಸ್ಟ್ ನನ್ನ ಹೇರ್ ಕಟ್ ಮಾಡಕ್ ಒಂಚೂರು ಆಲ್ಸಿ ಅಷ್ಟೇ, ಅದಕ್ಕೆ ಅದು ಬೆಳ್ಕೊಂಡಿರುತ್ತೆ ಅದು. ಬಟ್ ಕೂದಲು, ಐ ಮೀನ್, ಬಟ್ ವೆನ್ ಐ ಲುಕ್ ಎಟ್ ಕ್ಲೋತ್ಸ್, ಐ ರಿಯಲಿ ಎಂಜಾಯ್ ಇಂಟ್ರೆಸ್ಟಿಂಗ್ ಕ್ಲೋತ್ಸ್, ಬಿಕಾಸ್ ಐ ಥಿಂಕ್ ಅದು ಒಂಥರ ಕಲೆನೆ. ಸೊ ಸಮ್ ಟೈಮ್ಸ್

0: Maybe in the future I will make my own clothes. ಗೊತ್ತಿಲ್ಲ
1: ಸರ್. ಏನು ಗೊತ್ತಾ, ನಿಮ್ಮ ಫ್ಯಾಷನ್ನು ಹೇರ್ ಸ್ಟೈಲು ತುಂಬಾ ವೈರಲ್ ಆಗಿಬಿಟ್ಟಿದೆ, ತುಂಬ ಜನ ಇಷ್ಟಪಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಮ್ಮ ಕೇಳುಗರು ಅಥವಾ ನಮಗೂ ಸಹ ಒಂದು ಪ್ರಶ್ನೆ ಇದೆ, ಅದೇನಪ್ಪ ಅಂತಂದರೆ ಸಂಚಿತ್ ಹೆಗಡೆ ಅವರಿಗೆ ಫಿಲಮ್ನಲ್ಲಿ ನಟನೆ ಮಾಡುವಂತಹ ಆಸಕ್ತಿ ಏನಾದರೂ ಇದೆಯಾ ಅಂತ.
0: ನಾನು ಒಂದು ಅದೇ 5-6 ವರ್ಷದಿಂದ ಒಂದು ಫಿಲ್ಮ್ ಮಾಡಿದೆ, ನೆಟನೆಗೂ ಫಿಲ್ಮ್ ಅದು.
1: ಓಕೆ.
0: ಆ ಫಿಲ್ಮಲ್ಲಿ ನನಗೆ ಒಂದು ತುಂಬ ಕ್ಲಿಯರ್ ಆಗಿ ಗೊತ್ತಾಯಿತು, ಯೋಚನೆ ಮಾಡೋದು, ಲೈಕ್ ಟು ಲರ್ನ್ ಹೌ ಟು ಬಿ ಆನ್ ಆಕ್ಟರ್, ತುಂಬಾ ಮಜಾ ಆಗುತ್ತೆ ಅದು ಆ ಪ್ರೊಸೆಸ್.

0: ಸಂಜಿತ್ ಒಂದು ರಾಪಿಡ್ ಫೈರ್ ಹೋಗ್ಬಿಡೋಣವಾ, ಫಟಾಫಟ್.
1: ಓಕೆ, ಸೂಪರ್.
0: ಹೆಡ್ ಫೋನ್ ಇಲ್ದೇನೆ ಸಂಜಿತ್ ಹೆಗ್ಡೆ ಒಂದಿನ ಕಳಿಯೋದಕ್ ಸಾಧ್ಯನಾ?
1: ಒಂದು ವರ್ಷ ಕಳಿತೇನೆ ನಾನು.
0: ಬೇಡ
1: ಏ, ಬೇಡ ನಂಗೆ. ಯಾಕೆ?
0: ಸೂಪರ್ ಅಲ್ಲ,
1: ಪೀಸ್ ಆಗಿರ್ತೇನೆ.
0: ಪೀಸ್ ಆಗಿ.
2: ಸಂಜಿತ್, ನೀವು ಬಾತ್ರೂಮ್ ಅಲ್ಲಿ ಹೆಚ್ಚಾಗಿ ಗುಣಗುಣಿಸುವಂತ ಹಾಡು ಯಾವುದು?
1: ಮುಂಚೆ ಚಿಕ್ಕವನಿದ್ದಾಗ ತುಂಬಾ ಎಲ್ಲ ನಾನು ಕೇಳಿದೆಲ್ಲ ಬಾತ್ರೂಮ್ ಅಲ್ಲೇ ಹಾಡ್ತಿದ್ದೆ. ನಾನು ತುಂಬಾ ಎಲ್ಲ ಹಾಡು ಹಾಡ್ತೇನೆ ನಾನು ಬಾತ್ರೂಮ್ ಅಲ್ಲಿ. ಈಗ ಲಾಸ್ಟ್ ಕಪಲ್ ಆಫ್ ಇಯರ್ಸ್ ಅಲ್ಲಿ ನಾನು ತುಂಬಾ ಐ ಟ್ರೈ ಟು ಕಂಪೋಸ್ ಆರ್ ಬೀಟ್ ಬಾಕ್ಸ್ ಇನ್ ದ ಬಾತ್ರೂಮ್. ಅಂದ್ರೆ ನನ್ಗೆ ಹಾಡು ಕೇಳ್ತೇನೆ, ಹಾಡಕ್ ಹೋಗಲ್ಲ. ನಂಗೆ ಇಲ್ಲಿ ಬಾಂಬೆ ಅಲ್ಲಿ ನನ್ನ ನೇಬರ್ಸ್ ಬೈತಾರೆ ಅಂತ ನಂಗೆ ಒಂಚೂರು ಭಯ ಉಂಟು. ಹಾಗೆ ಹಾಗೆ ಕ್ವೈಟ್ಲಿ ಐ ವಿಲ್ ಬೀಟ್ ಬಾಕ್ಸ್ ಅಂಡ್ ಕಂಪೋಸ್ ಸಮಥಿಂಗ್.
0: ಗುಡ್. ನಿಮ್ಮ ಪ್ಲೇಲಿಸ್ಟ್ ನಲ್ಲಿ ಯಾರೂ ಊಹಿಸದಂತಹ ಒಂದು ಅಪರೂಪದ ಹಾಡೇನಾದ್ರೂ ಇದೆಯಾ?
1: ಬರೀ ಅದೇ ಇರೋದು.
0: ಬರೀ ಅದೇ ಇರೋದು. ಯಾವ್ದಾದ್ರು ಒಂದು.

0: ಸುಮ್ಮನೆ ಅಂದ್ರೆ ಹಾಗೇನಿಲ್ಲ, ಎಲ್ಲರೂ ಇದೆ. ಇಟ್ಸ್ ಲೈಕ್ ಇಟ್ ಡಿಪೆಂಡ್ಸ್ ಅಪರೂಪ ಅಂದ್ರೆ ಕೆಲವರಿಗೆ ಯಾವ ತರ ಅಪರೂಪ ಹೇಳಿ ನಿಮ್ಗೆ.
1: ಅಂದ್ರೆ ಇಂಥ ಸಾಂಗ್ ಕೂಡ ಕೇಳ್ತಾರ, ಹಾಡೋದೆಲ್ಲ ಸ್ವಲ್ಪ ಈ ತರ ಇರುತ್ತೆ ಶೈಲಿ, ಬಟ್ ಇಷ್ಟು ಬೇರೆ ಜಾನರ್ ನ ಹಾಡು ಕೂಡ ಇಟ್ಕೊಂಡಿದ್ದಾರೆ ಪ್ಲೇಲಿಸ್ಟ್ ನಲ್ಲಿ ಸಂಜಿತ್ ಅಂತ ಹೇಳೋ ತರ ಇರ್ಬೇಕು.
0: ಐ ಲವ್ ಲಿಸ್ನಿಂಗ್ ಟು ಜಾಪನೀಸ್ ಮ್ಯೂಸಿಕ್. ಫೂಜಿ ಕಾಜೆ ಅಂತ ಒಂದು ರಿಯಲಿ ಪಾಪ್ಯುಲರ್ ಆರ್ಟಿಸ್ಟ್ ಅವರು, ಬಟ್ ಅವ್ರ ಮ್ಯೂಸಿಕ್ ನಂಗೆ ತುಂಬಾ ಇಷ್ಟ, ಅದ್ ಕೇಳ್ತಿರ್ತೇನೆ, ಟ್ರೈ ಮಾಡ್ತೇನೆ ಜಾಪನೀಸ್ ಹಾಡಕ್ಕೆ. ಆದ್ರೆ ದೇವರನೇ ಕಷ್ಟ ಅದು.
2: ಸಂಜಿತ್, ನಿಮ್ಮ ಮೊಬೈಲ್ ನಲ್ಲಿ ಕೊನೆಯದಾಗಿ ಸರ್ಚ್ ಮಾಡಿದಂತಹ ಮ್ಯೂಸಿಕ್?
0: ಓ, ದಿಸ್ ಇಸ್ ವೆರಿ ನೈಸ್. ನಾನು ಆಕ್ಚುಲಿ ಒಂದು 2 ಗಂಟೆ ಮುಂಚೆ ಐ ವಾಸ್ ಲಿಸ್ನಿಂಗ್ ಟು ಒಂದು ಹೊಸ ಆರ್ಟಿಸ್ಟ್ ಉಂಟು ಕನ್ನಡದಲ್ಲಿ, ಅಕ್ಕರ ಶಾಹಿ ಅಂತ. ಅವ್ರ ಮ್ಯೂಸಿಕ್ ಸ್ಪಾಟಿಫೈ ಅಲ್ಲೆಲ್ಲ ಇಲ್ಲ, ಯೂಟ್ಯೂಬ್ ಅಲ್ಲಿ ಇದೆ. ಈಸ್ ಅ ಸ್ಮಾಲ್, ವೆರಿ ಇಂಡಿಪೆಂಡೆಂಟ್, ಸದ್ಯಕ್ಕೆ ಈಸ್ ಅ ಸ್ಮಾಲ್ ಆರ್ಟಿಸ್ಟ್ ಹೂ ನಾಟ್ ಮೆನಿ ಪೀಪಲ್ ಲಿಸನ್ ಟು, ಬಟ್ ಅವ್ರು ಬರೆದಿರೋದು, ಅವ್ರು ಪ್ರೊಡ್ಯೂಸ್ ಮಾಡೋ ಮ್ಯೂಸಿಕ್

0: ಅನಿಸುತ್ತೆ. ಅಕ್ಕರೆ ಶಾಹಿ ಅಂತ ಇವ್ರ ಹೆಸರು. ಯೂಟ್ಯೂಬ್ ಅಲ್ಲಿ ಒಂದ್ ಮೂರ್ನಾಲ್ಕು ಹಾಡು ಉಂಟು. ಕಪ್ಪೆ ಚಿಟ್ಟೆ ಅಂತ ಒಂದಿದೆ, ಸೋಗು ಸಂತರು ಅಂತ ಒಂದಿದೆ. ಇವರು ನಂಗೆ ತುಂಬಾ ಇಷ್ಟ.
1: ಓಕೆ ಸೂಪರ್. ನೋಡಿ, ಇದು ಅಪರೂಪದ ಮಾಹಿತಿ. ನಿಮ್ಗೊಂದು ಮ್ಯೂಸಿಕಲ್ ಪವರ್ ಏನಾದ್ರೂ ಸೂಪರ್ ಪವರ್ ಸಿಗೋದಾದ್ರೆ ಏನ್ ಮಾಡ್ತೀರಾ?
0: ನಾನ್ ಮ್ಯೂಸಿಕ್ ಕಂಪೋಸ್ ಮಾಡ್ಬೇಕಾದ್ರೆ ನನ್ನ ಹಾಡಿಗೆ ಐ ಟ್ರೈ ಟು ಕೈಂಡ್ ಆಫ್ ಡ್ರಾ, ಐ ವಾಂಟ್ ಟು ಡ್ರಾ ವಿಂಡೋ ಇನ್ ಟು ಮೈ ವರ್ಲ್ಡ್. ನನ್ಗೊಂದು ಕಿಟಕಿ ತರ ಐ ವಾಂಟ್ ಟು ಶೋ ಪೀಪಲ್ ಇನ್ಸೈಡ್ ದ ವರ್ಲ್ಡ್. ಸೊ ಇಫ್ ಐ ಕ್ಯಾನ್ ಡೂ ದಟ್ ಫಿಸಿಕಲಿ ಇಟ್ ವುಡ್ ಬಿ ಗ್ರೇಟ್.
2: ಕಿಟಕಿಲಿ ನಾಕಾದೆ ಅಂತನಾ? ಮ್ಯೂಸಿಕ್ ಬಿಟ್ಟು ನಿಮಗಿರುವಂತಹ ಇನ್ನೊಂದು ಹಿಡನ್ ಟ್ಯಾಲೆಂಟ್ ಯಾವುದು? ಡ್ಯಾನ್ಸ್ ಡ್ಯಾನ್ಸ್ ಮಾಡ್ತಿರಲ್ಲ?
0: ಡ್ಯಾನ್ಸ್ ಮನೇಲಿ ಮಾಡ್ತೀನಿ ನಾನು.
2: ಕ್ರಿಕೆಟ್ ಆಡ್ತೀರಾ?
1: ಅದೇ, ನೀವು ಮನೇಲಿ ಮಾಡೋದ್ರಿಂದನೇ ಅದು ಹಿಡನ್. ಸ್ಟೇಜ್ ಮೇಲೆ ಮಾಡಿದ್ರೆ ಹಂಗ ಆಗ್ತಿರ್ಲಿಲ್ಲ.
0: ಎಸ್ ಎಸ್ ಕರೆಕ್ಟ್
1: ಕರೆಕ್ಟ್.
0: ಸಮ್ ಟ್ಯಾಲೆಂಟ್ ಶುಡ್ ಬಿ ಹಿಡನ್ ಅಂತ ಹೇಳ್ತಾರೆ.
2: ಓಕೆ ಸಂಚಿತ್, ಒಂದ್ ವೇಳೆ ನಿಮ್ಮನ್ನ ಕಾಡಿಗೋ ಅಥವಾ ಮರುಭೂಮಿಗೆ ಕಳಿಸ್ಬಿಟ್ರೆ ಆ ಸಮಯ ಬಂದಾಗ ನಿಮ್ ಜೊತೆಗೆ ಒಂದು ಹಾಡನ್ನ ಇರಿಸ್ಕೊಳ್ಬಹುದು ಅಂತ ಅನ್ಸಿದ್ರೆ ಅಂತ ನಾವೇನಾರು ಹೇಳಿದ್ರೆ ಅದನ್ನ ಯಾವ ಹಾಡನ್ನ ನೀವು ಸೆಲೆಕ್ಟ್ ಮಾಡ್ತೀರಾ?
1: ಈಗ ಸಂಜಿತ್ ಯೋಚನೆ ಮಾಡ್ತಿರೋದು ಏನ್ ಗೊತ್ತಾ, ನಾನ್ ಯಾಕೆ ಕಾಡ್ಗೆ ಹೋಗ್ಬೇಕು,
2: ನಾನ್ ಯಾಕೆ ಮರುಭೂಮಿಗೆ ಹೋಗ್ಬೇಕು?
0: ಇದೊಂದು ಹಾಡಿದೆ. ಇಟ್ಸ್ ಈ ಹಾಡು ನಂಗೆ ಆಕ್ಚುಲಿ ನಾನ್ ಹಾಡೋದಲ್ಲ, ಈ ಹಾಡು ನಮ್ ತಂದೆ ಹಾಡೋದು ಹಾಡಿದು. ಸೊ ಐ ವಿಲ್ ಕೀಪ್ ದಿಸ್ ಸಾಂಗ್ ವಿತ್ ಮೀ ಇಫ್ ಐ ಗೆಟ್ ಲಾಸ್ಟ್. ನಾನ್ ಕಳೆದೋದ್ರೆ ಈ ಹಾಡ್ ತುಂಬಾ ಹತ್ತಿರ ಇಟ್ಕೋತೀನಿ, ಯಾಕಂದ್ರೆ ಐ ವಿಲ್ ರಿಮೆಂಬರ್ ದ ಪಾತ್ ಟು ವೇರ್ ಎವರ್ ಐ ವಾಂಟ್ ಟು ಗೋ. ಐ ನೋ ದಟ್ ಸಿಂಗಿಂಗ್ ಇಸ್ ಆಲ್ ಐ ಲವ್ ಅಂಡ್ ಅಪ್ಪ ಕಲ್ಸಿದ್ ನಂಗೆ. ಅಪ್ಪ ಸುಮ್ನೆ ಮನೇಲಿ ಕೂತ್ಕೊಂಡು ಈ ಹಾಡು ಹಾಡ್ತಿದ್ರು, ಯಾವತ್ತೂ ಹಾಡ್ತಾರೆ ಈ ಹಾಡು. ಅಂಡ್ ದಟ್ಸ್ ವಾಟ್ ಹಿ ವಾಸ್ ನೋನ್ ಫಾರ್. ಭೀಮಸೇನ್ ಜೋಶಿ ಅವ್ರದು ತುಂಗಾ ತೀರರಿ ನಿಂತ ಸುಯತಿವರ ನ್ಯಾರೆ ಅಂತ ಒಂದು ಹಾಡು ಉಂಟು, ನಂಗೆ ತುಂಬಾ ಇಷ್ಟ. ಸೊ ದಟ್ ಇಸ್ ದ ಸಾಂಗ್ ಐ ವಿಲ್ ಕ್ಯಾರಿ ವಿತ್ ಮೀ ಟಿಲ್ ಐ ಡೈ ಅಂಡ್ ದಟ್ ಸಾಂಗ್ ವಿಲ್ ಶೋ ಮೀ ಹೋಮ್. ಅದು ನಂಗೆ ಗೊತ್ತು.
1: ಸೊ ಇಲ್ಲಿ ಒಂದು ಬಾಂಧವ್ಯ ಭಾವನಾತ್ಮಕ ಎಳೆ ಇದೆ ಇಲ್ಲಿ, ಬರೀ ಹಾಡು ಮಾತ್ರ ಅಲ್ಲ ಅದು, ಅದು ಮನೆಗೆ ದಾರಿ, ಅಪ್ಪನ ಪ್ರೀತಿ ಎಲ್ಲನೂ ತೋರಿಸುತ್ತೆ ಅಂತ. ಸೂಪರ್, ಬಹಳ ಖುಷಿ ಆಯ್ತು ಸಂಚಿತ್ ನಿಮ್ ಜೊತೆ ಮಾತಾಡಿ. ಎಷ್ಟೊಂದು ವಿಷಯ ಮತ್ತೆ ನಿಮ್ಮ ಥಿಂಕಿಂಗ್ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿದೆ ಅನ್ನೋದು ನಮಗೆ ಗೊತ್ತಾಯ್ತು. ಬಹಳ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ನಿಮಗೆ ಹೇಗ್ ಅನ್ನಿಸ್ತು?
0: ನಂಗೂ ತುಂಬಾ ಖುಷಿ ಆಯ್ತು ನೀವು ಫ್ರೀ ಆಗಿ ಪೀಸ್ಫುಲ್ ಆಗಿ ಮಾತಾಡೋಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಟು ಆಕಾಶವಾಣಿ ಅಂಡ್ ಟು ಬೋತ್ ಯು ರಮ್ಯಾ ಅಂಡ್ ಸಚಿನ್.
2: ಥ್ಯಾಂಕ್ ಯು ಸಂಜಿತ್.
1: ಇಷ್ಟು ಬಿಸಿ ಶೆಡ್ಯೂಲ್ನಲ್ಲೂ ನಮಗಾಗಿ ಸಮಯ ಮಾಡಿಕೊಂಡು ನಮ್ಮ ಕರೆಗೆ ಹೋಗೊಟ್ಟು ನೀವು ಬಂದ್ರಿ, ಅದಕ್ಕೆ ಪ್ರೀತಿಪೂರ್ವಕ ಧನ್ಯವಾದಗಳು.
0: ಥ್ಯಾಂಕ್ ಯು ಅಂಡ್ ಕಂಗ್ರ್ಯಾಚುಲೇಷನ್ಸ್ ಟು ಆಕಾಶವಾಣಿ. ಐ ಹೋಪ್ ಯು ಗೈಸ್ ಡೂ ಅ ಲಾಟ್ ಆಫ್ ಯು ನೋ ಶೋ ಅ ಲಾಟ್ ಆಫ್ ಆರ್ಟ್ ಟು ದ ವರ್ಲ್ಡ್ ಅಂಡ್ ಐ ವಿಲ್ ಆಲ್ವೇಸ್ ಬಿ ಲಿಸ್ನಿಂಗ್. ಥ್ಯಾಂಕ್ ಯು. ಯಾವತ್ತು ಕೇಳ್ತಿರ್ತೇನೆ ನಾನು.
2: ಥ್ಯಾಂಕ್ ಯು ಸಂಜಿತ್.
1: ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಗಾಯಕ ಸಂಜಿತ್ ಹೆಗಡೆ ನಮ್ಮ ಜೊತೆ ಆಗಿದ್ರು. ಇಷ್ಟೊತ್ತು ನಾವು ಕೂಡ ನಿಮ್ ಜೊತೆ ಆಗಿದ್ವಿ. ನಿಮ್ಮ ಆರ್ ಜೆ ರಮ್ಯಾ, ನಾನು
2: ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ.

0: ಸಮಯ 4:58 ಆಗಿದೆ. ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲಿನ ಬೆಳ್ಳಿ ಹಬ್ಬದ ಸಂಭ್ರಮಕ್ಕೆ ಸಾಕ್ಷಿಯಾದಂತಹ ಸಂದರ್ಶನವನ್ನ ಕೇಳಿದ್ರಿ. ಸಂಜಿತ್ ಹೆಗಡೆ ಅವರ ಸಂದರ್ಶನ ಮೂಡಿಬಂತು. ಇದುವರೆಗೂ ಇವರನ್ನ ಸಂದರ್ಶಿಸಿದವರು ರಮ್ಯಾ ಮತ್ತು ಸಚಿನ್. ಈ ಕಾರ್ಯಕ್ರಮದ ಸಂಪೂರ್ಣ ತಾಂತ್ರಿಕ ನೆರವು ಜಿ ಮೋಹನ್ ರಾಜ್ ಅವರಿಂದ. ಇದಾಗಿತ್ತು ನಮ್ಮ ಈ ಹೊತ್ತಿನ ಕಾರ್ಯಕ್ರಮ.
1: ಇರಲಿ ರಾಕ್ ಇರಲಿ, ಧ್ವನಿಯಲ್ಲಿದೆ ಜಾದು.
2: ನಿನ್ನೆ ತನಕ ನಿನ್ನೆ ತನಕ ತಿಳಿಯದು ಪ್ರೇಮದ ಊರಿನ ದಾರಿ.
1: ಮನಸ್ಸಿಗೆ ಮುಟ್ಟೋ ರಾಗ, ಎದೆಯಲ್ಲಿ ಹುಟ್ಟೋ ವೇಗ.
2: ಕುಂತ್ಲೆ ಸಿಕ್ಕಳು ಸುಮ್ ಸುಮ್ಮನೆ ನಕ್ಕಳು ಶೋಕ.
1: ಗಾಯಕ ಸಂಚಿತ್ ಹೆಗಡೆ ಮಾತು ಕೇಳೋಕೆ ಜೊತೆಯಾಗಿ ನೀವೀಗ.
2: ಸಾಗಿದೆ ಸಾಗಿದೆ ನಿನ್ನ ಹೃದಯಕ್ಕೆ
1: ಹಾಡು ಮಾತು ಹರಟೆಯ ಹೂರಣ ಸೆಪ್ಟೆಂಬರ್ 1 ಸಂಜೆ 4 ಗಂಟೆಗೆ. ಟ್ಯೂನ್ ಮಾಡಿ FM Rainbow 101.3 ಕನ್ನಡ ಕಾಮನಬಿಲ್ಲು.

0: ಇದುವರೆಗೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಪ್ರಿಯ ಕೇಳುವರೆ, ಸಮಯ ಈಗ 5:01:10.
1: ನೀವು ಕೂಡ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಮಾಡಬೇಕಾ?
2: ನಿಮಗೆ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಎಲ್ಲಾ ಕಚ್ಚಾ ವಸ್ತುಗಳು ಬೇಕಾ?
1: ಹಾಗಾದ್ರೆ ಬನ್ನಿ ಪುಣ್ಯಕೋಟಿ ಕೃಷಿ ಆಶ್ರಮ ಮನುಗುಳಿಯ ರೆಡ್ಡಿ ಫಾರ್ಮ್ ಹೌಸ್ಗೆ.
2: ಇಲ್ಲಿ ಎಲ್ಲ ತರಹದ ದೇಸಿ ಜವಾರಿ ಮತ್ತು ಗಿರ್ ಆಕಳಿನ ಗೋ ಆಧಾರಿತ ಗೋಮೂತ್ರ, ಗಂಜಲು, ಸಗಣಿ, ದೇಸಿ ಮಜ್ಜಿಗೆ,
1: ಸಂಪೂರ್ಣ ಸಾವಯವ ಬೆಲ್ಲ, ಜವಾರಿ ತುಪ್ಪ, ವಿಶೇಷವಾಗಿ ಪಂಚಗವ್ಯ, ಜೀವಾಮೃತ ಹಾಗೂ ಗೋಕೃಪಾಮೃತ ಎಲ್ಲವೂ ಸಿಗುತ್ತವೆ.
2: ಇಲ್ಲಿ ಎಲ್ಲಾ ಕಚ್ಚಾ ವಸ್ತುಗಳು ಸಂಪೂರ್ಣ ಮಾಹಿತಿಯೊಂದಿಗೆ ಹಾಗೂ ಯೋಗ್ಯ ದರದಲ್ಲಿ ಸಿಗುತ್ತವೆ.
1: ಆಸಕ್ತ ರೈತರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ
2: ಶ್ರೀಮತಿ ಅಶ್ವಿನಿ ಚಂದ್ರಶೇಖರ್ ರೆಡ್ಡಿ. ಮೊಬೈಲ್ ಸಂಖ್ಯೆ 8904479100.
1: ಮತ್ತೊಮ್ಮೆ ಮೊಬೈಲ್ ಸಂಖ್ಯೆ 8904479100.
3: ನಿಮ್ಮ ಶಾಲೆ ಕಾಲೇಜುಗಳಲ್ಲಿ ಸಿಗುವ ಸೌಲಭ್ಯಗಳ ಬಗ್ಗೆ ಜನರಿಗೆ ತಿಳಿಸಬೇಕೆ? ನಿಮ್ಮ ಅಂಗಡಿ, ಸೂಪರ್ ಮಾರ್ಕೆಟ್, ಶೋರೂಮ್ಗಳ ವಿಶೇಷ ಸೌಲಭ್ಯಗಳ ಬಗ್ಗೆ ಜನರಿಗೆ ವಿವರ ನೀಡಬೇಕೆ?
4: ನಿಮ್ಮ ಸಭೆ ಸಮಾರಂಭಗಳ ವಿವರ ಎಲ್ಲರಿಗೂ ಹೇಳಬೇಕೆ?
5: ಇಂದೇ ವಿಜಯಪುರ ಆಕಾಶವಾಣಿಯಲ್ಲಿ ಜಾಹೀರಾತು ನೀಡಿ. ವಿವರಗಳಿಗೆ ಸಂಪರ್ಕಿಸಿ ಕಚೇರಿ ಅವಧಿಯಲ್ಲಿ. ದೂರವಾಣಿ ಸಂಖ್ಯೆ 2703111. ನಮ್ಮ ಮೇಲ್ ಐಡಿ vijayapuraakashavani@gmail.com.
0: ಕೇಳುವರೆ, ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಹಳ್ಳಿರಂಭೆ ಬೆಳ್ಳಿ ಬೊಂಬೆ ಚಿತ್ರದ ಗೀತೆಯನ್ನು ಕೇಳಿ. ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ.

ದೀನ ಚಿತ್ರದ ಗೀತೆಯನ್ನು ಇದುವರೆಗೆ ಮಧುಬಾಲಕೃಷ್ಣ ಅವರ ಸ್ವರದಲ್ಲಿ ಕೇಳಿದ್ರಿ. ಕಾರ್ಯಕ್ರಮದ ಕೊನೆಯ ಗೀತೆಯನ್ನು ಕೇಳಿ, ಡಾಕ್ಟರ್ ರಾಜ್ಕುಮಾರ್ ಅವರ ಸ್ವರದಲ್ಲಿ. ಚಿತ್ರ ಚಿಗುರಿದ ಕನಸು.

0: ಇದುವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಿದಿರಿ. ಆಕಾಶವಾಣಿ ವಿಜಯಪುರ, ಸಮಯ ಈಗ 5:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಆಕಾಶವಾಣಿ
4: ಪ್ರಿಯ ಕೇಳುಗರೇ, ಈಗ ಕೇಳಿ
3: ವಿಜಯಪುರದ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಶಾಲೆಯ ಸಹ ಶಿಕ್ಷಕಿ ಆಗಿರುವ ಶ್ರೀಮತಿ ದಾಕ್ಷಾಯಣಿ ಹುಡೇದ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು MK ಶಿವಕುಮಾರ್.
5: ಆತ್ಮೀಯ ಕೇಳುಗರೆ, ಇವತ್ತು ನಮ್ಮ ಜೊತೆ ವಿಜಯಪುರದ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಶಾಲೆಯ ಸಹ ಶಿಕ್ಷಕರಾಗಿರುವ ದಾಕ್ಷಾಯಣಿ ವಿ ಹುಡೇದ್ ಅವರಿದ್ದಾರೆ. ದಾಕ್ಷಾಯಣಿ ಅವರೇ, ಈ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ.
6: ನಮಸ್ಕಾರ ಸರ್.
5: ತಮ್ಮ ಜೊತೆ ಮಾತಾಡ್ತಾ ಹೇಳಿದ್ರಿ, ಸುಮಾರು 30 ವರ್ಷಗಳ ಸೇವೆ ಸಲ್ಲಿಸಿದ್ದೀನಿ ಒಬ್ಬ ಶಿಕ್ಷಕಿಯಾಗಿ ಅಂತ ಹೇಳಿ.
6: ಹೌದು ಸರ್.
5: ನೀವು ಬಾಲ್ಯದಲ್ಲಿ ಶಿಕ್ಷಕಿ ಆಗ್ಬೇಕು ಅಂತಾನೆ ಏನಾದರೂ ಕನಸು ಕಂಡಿದ್ರಾ? ಹೇಗೆ?
6: ಹೌದು ಸರ್, ಯಾಕಂದ್ರೆ ನಮ್ಮ ತಂದೆ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ರು, ನಗರದ ಜಿಲ್ಲೆಯ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ. ಆನಂತರ ನನ್ನ ತಾಯಿ ಕೂಡ ಒಬ್ಬ ಶಿಕ್ಷಕಿಯಾಗಿರೋ ಕಾರಣಕ್ಕೆ ನಮ್ಮ ಮನೆಯಲ್ಲಿ ಶಿಕ್ಷಣದ ವಾತಾವರಣ ಇತ್ತು. ಹೀಗಾಗಿ ನಾವು ನಮ್ಮ ತಂದೆ ತಾಯಿಯರಿಗೆ 6 ಜನ ಹೆಣ್ಮಕ್ಳಾಗಿರೋದ್ರಿಂದ ಅವರು ಬಹಳಷ್ಟು ನಮ್ಮ ಬಗ್ಗೆ ಒಂದು ತಮ್ಮ ಕಾಲ ಮೇಲೆ ನಮ್ಮ ಮಕ್ಕಳು ನಿಂತ್ರ ಒಂದು ಒಳ್ಳೆಯ ಬದುಕನ್ನು ಬದುಕಕ್ಕೆ ಸಾಧ್ಯ ಐತಿ ಅನ್ನೋ ಕಾರಣಕ್ಕೆ ನಮ್ಗೆ ಹೆಚ್ಚು ಕಡಿಮೆ ನಾವು 6 ಜನ ಶಿಕ್ಷಕರಲ್ಲಿ 5 ಜನ ನಾವು ಶಿಕ್ಷಣ ಕ್ಷೇತ್ರದಲ್ಲೇ ಇದೀವ್ರಿ. ಶಿಕ್ಷಕರಾಗಬೇಕು ಅನ್ನುವಂಥದ್ದು ಕನಸು ನಮಗೆ ನಮ್ಮಪ್ಪರೇ ತುಂಬ್ತಿದ್ರು. ಯಾಕಂದ್ರೆ ವ್ಯವಸ್ಥೆಯೊಳಗೆ ಸ್ವಲ್ಪ ಬದಲಾವಣೆ ಏನಾದರೂ ಮಾಡಬೇಕಾಗಿತ್ತಂದ್ರೆ ಶಿಕ್ಷಣದ ಮೂಲಕನೇ ಸಾಧ್ಯ ಅಂತ ನಮ್ಮಪ್ಪ ಮನಗಂಡಿದ್ರು. ಆ ಹಿನ್ನೆಲೆಯೊಳಗೆ ಶಿಕ್ಷಕಿಯಾಗಬೇಕು ಅನ್ನುವಂಥ ನನ್ನ ಉದ್ದೇಶಕ್ಕೂ ನನ್ನ ತಂದೆ ಅದನ್ನು ಪೂರೈಸಿದ್ದಕ್ಕೂ ನನಗೆ ಭಾಳ ಖುಷಿ ಅನ್ನಿಸ್ತೈತಿ. ಮತ್ತು ನಾನೊಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕಿ ಅಂತ ಹೇಳ್ಕೊಳ್ಳೋದ್ರ ಬಗ್ಗೆ ನನಗೆ ಭಾಳ ಹೆಮ್ಮೆ ಅನ್ನಿಸ್ತು.

0: ಆಗ್ತೈತಿ.
1: ಮನೆಯಲ್ಲಿ ಒಟ್ಟು ಎಷ್ಟು ಜನ ಅಕ್ಕತಂಗಿರು ಅಂದ್ರೆ?
0: ನಾವು ಒಟ್ಟು 6 ಜನ ಹೆಣ್ಮಕ್ಳು ಸರ್.
1: 6 ಜನ ಹೆಣ್ಮಕ್ಳು?
0: ಹ್ಞೂ.
1: 6 ಜನದಲ್ಲಿ ಎಲ್ಲ ಏನೇನು ಮಾಡ್ತಿದ್ದೀರಿ?
0: ಫಸ್ಟ್ ಮೊದಲೇ ಒಬ್ಬರು ಅಕ್ಕನ ಹೆಸರು ವಿಜಯಲಕ್ಷ್ಮಿ ಹುಡೇದ್ ಅಂತ ಹೇಳಿ, ಅವರು ವಿಜಯಪುರ ನಗರದೊಳಗನೆ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಶಾಲೆ ನಂಬರ್ 20ರಲ್ಲಿ ಮುಖ್ಯೋಪಾಧ್ಯಾಯಿನಿಯಾಗಿ ಕೆಲಸ ಮಾಡ್ತಾರೆ. ಅವರು ಒಟ್ಟು ಸೇವೆ ಈಗ ಅಂದರೆ ಬರೋ ಜನವರಿ ಒಳಗೆ ಅವರು ನಿವೃತ್ತರಾಗ್ತಾರೆ 2026. ಅವರು 42 ವರ್ಷ ಕಾಲ ಸುದೀರ್ಘ ಸೇವೆ ಸಲ್ಲಿಸಿದಂಥ ಒಂದು ಅನುಭವವನ್ನು ಅವ್ರು ಹೊಂತಾರಂತ ಹೇಳಕ್ಕೆ ನಂಗೆ ಭಾಳ ಹೆಮ್ಮೆ ಅನಿಸ್ತೈತಿ. ಆನಂತರ ಎರಡನೇ ಅಕ್ಕ ಅವರು ಈ ಸದ್ಯಕ್ಕೆ ಜಮಖಂಡಿ BEd ಕಾಲೇಜ್ ಸರ್ಕಾರಿ ಶಿಕ್ಷಕರ ತರಬೇತಿ ಕೇಂದ್ರದಲ್ಲಿ ಸೀನಿಯರ್ ಲೆಕ್ಚರರ್ ಅಂತೇಳಿ ಕೆಲಸ ಮಾಡ್ತಾರೆ. ಅವರು KES, ಅವರು MSc BEd ಮಾಡಿಕೊಂಡ್ರು ಕೂಡ ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿದ್ದರು, ಹೈಸ್ಕೂಲ್ ಶಿಕ್ಷಕಿಯಾಗಿದ್ದರು. ಆ ನಂತರ KES ಪರೀಕ್ಷೆಯನ್ನು ಕಟ್ಟಿ 1999 ಪ್ರೊಬೇಷನರಿಯಾಗಿ KES ಮೂಲಕ ಇವತ್ತು ಮುಖ್ಯೋಪಾಧ್ಯಾಯಿನಿ ಹುದ್ದೆಗೆ ಸೇರಿ ಪ್ರಮೋಷನ್ ಆಗಿ ಈಗ ಜಮಖಂಡಿ CTEಯಲ್ಲಿ ಲೆಕ್ಚರರ್ ಅಂಥೇಳಿ ಕೆಲಸ ಮಾಡ್ತಿದ್ದಾರೆ. ಮೂರನೇದಕ್ಕೆ ನಾನೇ ದಾಕ್ಷಾಯಿಣಿ ಹುಡೇದ್. ನಾನು ಈ ತನಕ 30 ವರ್ಷ ಅವಧಿಯನ್ನು ಪೂರೈಸಿ 31ನೇ ವರ್ಷಕ್ಕೆ ಕಾಲಿಟ್ಟಿನಿ. ಇಲ್ಲೇ ನಗರದಲ್ಲಿನೇ ನಾನು ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ದೀನಿ. 4ನೇ ಒಬ್ಬ ತಂಗಿ ಈ ಸದ್ಯಕ್ಕೆ ರಂಗಾಯಣದ ಆಡಳಿತಾಧಿಕಾರಿಯಾಗಿ ಕೆಲಸ ಮಾಡ್ತಾರೆ. ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ನೇಮಕಾತಿಯನ್ನು ಹೊಂದಿ ಇತ್ತೀಚೆಗೆ 2 ವರ್ಷಗಳ ಹಿಂದೆ ಪ್ರಮೋಷನ್ ಆಗಿ ಅವರು ಕೂಡ ಈಗ ಧಾರವಾಡ ರಂಗಾಯಣದಲ್ಲಿ ಆಡಳಿತಾಧಿಕಾರಿಯಾಗಿ ಕೆಲಸ ಮಾಡ್ತಾರೆ. ಆನಂತರ 5ನೇ ತಂಗಿ ಆಕೆ ಹೈಸ್ಕೂಲ್ ಟೀಚರ್ ರೀ, ಅಥಣಿ ತಾಲೂಕು ಒಂದು ಹಳ್ಳಿಯಲ್ಲಿ ಇಂಗ್ಲೀಷ್ ಶಿಕ್ಷಕಿಯಾಗಿ ಪ್ರೌಢಶಾಲಾ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾರೆ. ಆಕೆಗೂ ಕೂಡ ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿ ಇದ್ಕೊಂಡು BEd ಮುಗಿಸಿ ಮತ್ತೆ ಹೈಸ್ಕೂಲ್ ನೇಮಕಾತಿಯನ್ನು ಹೊಂದಿದ್ರು. ಕೊನೆಯ ತಂಗಿ ಭಾಗ್ಯಶ್ರೀ ಹುಡೇದ್ ಅಂಥೇಳಿ, ಆಕೆ ಈ ಬಿಜಾಪುರ ಜಿಲ್ಲೆಯ ಇಲ್ಲೇ ಬಿಜಾಪುರ ಗ್ರಾಮೀಣ ಭಾಗದ ಬೋಳ್ ಚಿಕ್ಕಲ್ಕಿ ಅನ್ನುವಂಥ ಒಂದು ಶಾಲೆಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾರೆ.
1: ಅಂದ್ರೆ ಬಹಳಷ್ಟು ಜನ, ವಿಶೇಷ ಅಂದ್ರೆ ಬಹಳಷ್ಟು ಜನ ಶಿಕ್ಷಣ ಕ್ಷೇತ್ರದಲ್ಲಿ ತೊಡಗಿಕೊಂಡಿದ್ದೀರಲ್ಲ ಅಂತ.
0: ಹೌದು ಸರ್, ನಮ್ಮ ತಂದೆಗೆ ಒಂದೇನಿತ್ತು ಅಂದ್ರೆ ನಾವು ಹೆಚ್ಚಿನ ಶಿಕ್ಷಣವನ್ನ ಕೊಡ್ಕೊಂತ ಹೋದ್ವಿ ಅಂತಂದ್ರೆ ಉದ್ಯೋಗದ 6 ಜನ ಹೆಣ್ಮಕ್ಳು ಇರೋ ಕಾರಣಕ್ಕೆ ಅವ್ರಿಗೆ ಒಂದು ಸ್ವಲ್ಪ ಒತ್ತಡ ಇರ್ತಿತ್ತು. ನಮ್ಗೆಲ್ಲ ಈಗಿನ ಕಾಲ ಬದಲಾವಣೆ ಆಗೈತಿ. ನಮ್ಮ ಆ ಹಿಂದಿನ ದಿನಗಳಲ್ಲಿ ನಾವು ಒಂದು ಸಾಮಾಜಿಕವಾಗಿ ಹಿಂದುಳಿದಂಥ ಒಂದು ಸಮುದಾಯಕ್ಕೆ ಸೇರಿರೋದ್ರಿಂದ ನಮಗೆ ಶಿಕ್ಷಣವನ್ನು ಜಾಸ್ತಿ ಕೊಡಿಸಿಬಿಟ್ರೆ ನಮಗೆ ತಕ್ಕದಾದಂಥ ಒಂದು ಸಾಮಾಜಿಕ ವ್ಯವಸ್ಥೆ ಒಳಗೆ ನಮಗೆ ಗಂಡು ಹುಡುಕೋದು ಕಷ್ಟ ಆಗ್ತೈತಿ. ಅದಕ್ಕೆ ಅಂದ್ಕೊಂಡು ಮೊದಲು ನಮಗೊಂದು ನೌಕರಿ ಹಚ್ಚಬೇಕು ಅನ್ನುವಂಥದ್ದಿತ್ತು. ಅದರಲ್ಲಿ ವಿಶೇಷವಾಗಿ ಶಿಕ್ಷಕರ ನೌಕರಿ ಅಂತಂದರೆ ಮೇಲಿನ ಮೇಲೆ ಅಪಾಯಿಂಟ್ಮೆಂಟ್ ಮಾಡ್ಕೊತಿರ್ತಾರೆ ಅನ್ನುವಂಥದ್ದು ಒಂದು ಕಾರಣ. ಜೊತೆಗೆ ನಮಗೆಲ್ಲ ಒಳ್ಳೆ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲೇ ಎಲ್ಲರೂ ನಾವು ಶಿಕ್ಷಣವನ್ನು ಪೂರೈಸಿದ್ದು, ಒಳ್ಳೆಯ ಶಿಕ್ಷಣ ಸಿಕ್ಕೈತಿ ಅನ್ನೋ ಕಾರಣಕ್ಕೆ ನಮ್ಮ ಮಕ್ಕಳು ಈ ಸಲ ಕರೆದ್ರೆ ಅಂದ್ರೆ ಗ್ಯಾರಂಟಿ ಶಿಕ್ಷಕರಾಗ್ತಾರ ಅನ್ನುವಂಥ ನಂಬಿಕೆ ನಮ್ಮ ತಂದೆಗೆ ಇರ್ತಿತ್ತು. ಮತ್ತು ಭಾಳ ಸುಲಭವಾಗಿ ಸಿಗುವಂಥ ಕೆಲಸ ಅವಾಗಾಗಿತ್ತು. ಈಗೆಲ್ಲ ಭಾಳ ಕಾಂಪಿಟೇಷನ್ ಜಗತ್ತೈತಿ, ಭಾಳಷ್ಟು ಎಕ್ಸಾಮ್ ಎಲ್ಲ ನೀಟ್ CET ಎಲ್ಲ ಬರೆದು ಎಕ್ಸಾಮ್ ತೊಗೋಬೇಕಾಗಿರೋದ್ರಿಂದ ಈಗ ಸ್ವಲ್ಪ ಭಾಳಷ್ಟು ಕಷ್ಟಪಡಬೇಕಾಗ್ತೈತಿ. ಆದ್ರೆ ಅವಾಗಿನ ಕಾಲದೊಳಗೆ ನಮ್ಗೆ ನೇರ ನೇಮಕಾತಿ ಇದ್ದಂಥ ಕಾಲದೊಳಗೆ ನಮಗೂ ಕೂಡ ಮೆರಿಟ್ ಆಧಾರದ ಮೇಲೇ ಎಲ್ರಿಗೂ ಕೆಲಸ ತಗೊಂಡಿವಿ ಅನ್ನುವಂಥ ಖುಷಿ ನಮಗೂ ಐತಿ.
1: ಈಗ ನಾವು ಸ್ವಲ್ಪ ಶಿಕ್ಷಕ ವೃತ್ತಿಗೆ ಸಂಬಂಧಪಟ್ಟಂತೆ ಮಾತಾಡೋಣ. ನೀವು ಶಿಕ್ಷಕಿಯಾಗಿ ಮೊದಲ ದಿನ ಶಾಲೆಗೆ ಪಾದಾರ್ಪಣೆ ಮಾಡಿದ್ರಲ್ಲ, ಅವತ್ತಿನ ದಿನ ನೆನಪು ಮಾಡ್ಕೊಳ್ಳಿ, ಅವತ್ತು ಹೇಗಿತ್ತು, ಹೇಗೆ ಅನಿಸ್ತು ಅಂತ.
0: ಭಾಳ ಖುಷಿ ಆಯ್ತು ಸರ್. ನನಗೆ ನಾನು TCHನ್ನು ಅವಾಗ ಅಖಂಡ ವಿಜಯಪುರ ಜಿಲ್ಲೆಯೊಳಗೆ ಇಲ್ಕಲ್ ಕೂಡ ಸೇರ್ತಿತ್ತು. ಇಲ್ಕಲ್ನೊಳಗೆ TCH ಮುಗಿದ ತಕ್ಷಣವೇ ಅಲ್ಲಿ ನನಗೆ ಇಲ್ಕಲ್ ನಗರಕ್ಕೇ ಮೊದಲ ನೇಮಕಾತಿ ಆದೇಶದಲ್ಲಿ ಇಲ್ಕಲ್ ನಗರವೇ ಸಿಕ್ಕಿತ್ತು. ಅದು ಕೇಂದ್ರ ಶಾಲೆ ಅಂಥೇಳಿ ಒಂದು ಶಾಲೆ ಐತ್ರಿ ಅಲ್ಲಿ. ಆ ಕೇಂದ್ರ ಶಾಲೆಯ ವೈಶಿಷ್ಟ್ಯ ಅಂತಂದ್ರೆ ಅಲ್ಲಿ 5, 6, 7 ತರಗತಿಗಳು ಮಾತ್ರ ನಡೀತಾವ್ರಿ ಅಲ್ಲಿ ಆ ಸ್ಕೂಲಲ್ಲಿ. ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ 6 ಮತ್ತು 7ನೇ ತರಗತಿಗಳು ಮಾತ್ರ ಇತ್ತು. ಹೋದ ತಕ್ಷಣವೇ ನನಗೆ 6ನೇ ಕ್ಲಾಸ್ ಟೀಚರ್ ಅಂತಲೇ ಕ್ಲಾಸ್ ಟೀಚರಾಗಿ ಕೊಟ್ಟರು. ಖುಷಿ ಅನ್ನಿಸ್ತು ರೀ ನನಗೆ, ಯಾಕಂದ್ರೆ ಅದೇ ಊರಾಗ ನಾನು TCH ಕಲ್ತಿದ್ದೆ. ಅಲ್ಲೆಲ್ಲ ಬ್ಲಾಕ್ ಟೀಚಿಂಗ್ ಮಾಡಬೇಕಾದಾಗೂ ಅದೇ ಶಾಲೆಗೇ ಹೋಗಿದ್ದೆ. ಮತ್ತು ಅದೇ ಶಾಲೆಗೆ ನನ್ನ ಪರ್ಮನೆಂಟ್ ಶಿಕ್ಷಕಿ ಆದ ತಕ್ಷಣ ಭಾಳ ಖುಷಿ ಅನ್ನಿಸ್ತು. ಮೊದಲ ಅನುಭವ ಅಂತಂದ್ರೆ ಅವಾಗೂ ನನಗೆ 22 ವಯಸ್ಸಿತ್ತು. ಶಾಲೆಯೊಳಗೆ ಹೋದ ತಕ್ಷಣ ಗಂಡು ಮಕ್ಕಳ ಶಾಲೆ, ಗಂಡು ಮಕ್ಕಳು ತರಗತಿ ತುಂಬಾ ಹುಡುಗರು. ಯಾಕಂದ್ರೆ ಆ ಶಾಲೆಯಲ್ಲಿ ಅದೇ ಶಾಲೆಯ ಕಟ್ಟಡದಲ್ಲಿ ಬೆಳಗಿನ ಅವಧಿಗೆ 2 ಶಾಲೆಗಳು ನಡೀತಿದ್ದು, ಕಿರಿಯ ಪ್ರಾಥಮಿಕ ಶಾಲೆಗಳು. ಆ ಶಾಲೆಯ ಎಲ್ಲ ಮಕ್ಕಳನ್ನು ಕೇಂದ್ರ ಶಾಲೆಗೆ ಅಡ್ಮಿಷನ್ ಮಾಡೋದ್ರಿಂದ 1, 2, 3, 4 ಒಂದು 6ನೇ ತರಗತಿಯೇ

0: ನಾಲ್ಕು ತರಗತಿಗಳು, 7ನೇ ತರಗತಿಯ ನಾಲ್ಕು ವಿಭಾಗಗಳು, ಒಟ್ಟು 8 ವಿಭಾಗಗಳೊಳಗಿದ್ದು ಮಕ್ಕಳು. ಭಾಳಷ್ಟು ಚೂಟಿ ಹುಡುಗರು. ಇಳಕಲ್ ಶಾಲೆ ನನಗೆ ಬಹಳಷ್ಟು ಅನುಭವಗಳನ್ನು ಕೊಟ್ಟು ಇವತ್ತಿಗೂ ಕೂಡ ಈ ಇವತ್ತಿನ ಜಾಗತಿಕ ಸಂದರ್ಭದಲ್ಲಿ ಜಗತ್ತೆಷ್ಟು ಸಣ್ಣದಾಗೈತಿ ಅನ್ನೋದಕ್ಕೊಂದು ಉದಾಹರಣೆ ಅಂತಂದ್ರೆ ಈ ಫೇಸ್ಬುಕ್ ಮೂಲಕ ಭಾಳಷ್ಟು ನನ್ನ ಶಿಷ್ಯಂದರು ನನ್ನನ್ನು ಹುಡುಕೊಂಡು ಸ್ನೇಹ ಕೋರಿಕೆಯನ್ನು ಕಳಿಸಿ ನನ್ನ ಸಂಪರ್ಕಕ್ಕೆ ಬಂದಾರಿ. ಭಾಳ ಪ್ರೀತಿಯಿಂದ ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದರ ಬಗ್ಗೆ ಹೇಳುತ್ತಾ ಹೇಳ್ತಾ ನನ್ನನ್ನು ನೆನಪಿಟ್ಕೊಂಡು ನಾನು ಅವ್ರನ್ನ ಹೆಂಗೆ ಟ್ರೀಟ್ ಮಾಡ್ತಿದ್ದೆ ಅನ್ನೋದನ್ನು ಹೇಳಿದಾಗ ಭಾಳ ಖುಷಿ ಅನ್ನಿಸ್ತೈತೆ ರೀ. ಈಗ ಒಂದು ಶಾಶ್ವತ ಅನ್ನುವಂಥ ಹುಡುಗ, ಅವನು ಒಂದು ಜ್ಯುವೆಲರಿ ಶಾಪ್ ಇಟ್ಕೊಂಡಾನಂತ್ರಿ. ಒಬ್ಬ ಹುಡುಗ ಗೃಹರಕ್ಷಕ ದಳದೊಳಗೆ ಕೆಲಸ ಮಾಡ್ತಾನೆ. ನಾನು ಕೂಡ ನನ್ನ ಮೊದಲನೇ ಬ್ಯಾಚಿನ ಬಹುತೇಕ ವಿದ್ಯಾರ್ಥಿಗಳ ಹೆಸರುಗಳನ್ನು ನೆನಪಿಟ್ಕೊಂಡಿದ್ದನು ನನಗೆ ಮಕ್ಕಳಿಗೆ ನಾನು ಹತ್ತಿರಿದ್ದೆ ಅಂಥೇಳಿ ನನಗೆ ಭಾಳ ಈಗೂ ಕೂಡ ನನಗೆ ಹಂಗೆ ಅನಿಸ್ತಿರ್ತೈತಿ. ಮಕ್ಕಳು ಯಾಕಂದ್ರೆ ಯಾವ ಮಗುನು ನಮ್ಮ ಮೇಲೆ ಪ್ರಭಾವ ಬೀರಿತಾವೆ. ಶಿಕ್ಷಕರು ಮಾತ್ರ ಪ್ರಭಾವ ಬೀರಂಗಿಲ್ಲ, ಮಕ್ಕಳು ಕೂಡ ನಮಗೆ ಬೇರೆ ಬೇರೆ ಕಾರಣಗಳಿಂದಾಗಿ ನೆನಪಿನಲ್ಲಿ ಇಟ್ಕೊಳ್ಳುವಂಥದ್ದು ಒಂದು ನಮ್ಮ ಜೊತೆ ಸಂಪರ್ಕ ಹೊಂದಿರ್ತಾರೆ ಅವರು. ಆ ಹಿನ್ನೆಲೆಯೊಳಗೆ ಭಾಳಷ್ಟು ಬಹುತ ಅವರೇ ಗಾಬರಿ ಆಗ್ತಿರ್ತಾರೆ ನನಗೆ. ಈಗ ನನ್ನ ಕೈಯಾಗ ಕಲ್ತಿದ್ದಂಥ ಹುಡುಗರು ಬಿಜಾಪುರ ಸಿಟಿ ಒಳಗೆ ಎಲ್ಲ ಸಿಗ್ತಾರಲ್ಲ, ನಮ್ಮ ಹೆಸರೆಲ್ಲ ನೆನಪಿಟ್ಕೊಂಡಿರಿ ಮೇಡಮ್, ನೀವು ಭಾಳ ಖುಷಿ ಆಯ್ತ್ರಿ ಅಂತ ಅವರೇ ಅಂತ ಹೇಳ್ತಿರ್ತಾರೆ. ಹೀಗಾಗಿ ನನ್ನ ಪದಾರ್ಪಣೆ ಮಾಡಿದಾಗಿನ ಮೊದಲನೇ ಅನುಭವಗಳು ಭಾಳ ನನ್ನ ಮನಸ್ಸಿನೊಳಗೆ ಇನ್ನೂ ಹಸಿರಾಗಿನೇ ಉಳ್ಕೊಂಡವ್ರಿ.
1: ಮತ್ತೆ ತಾವು ಹೇಳಿದ್ರಿ ಕೆಲವೊಂದಷ್ಟು ಮಕ್ಕಳು ನೆನ್ಪಿಟ್ಕೊಂಡಿದ್ದೀನಿ ನಾನು ಇವತ್ತು ಅಂತ ಹೇಳಿ, ತಮ್ಮ 30 ವರ್ಷದ ಶಿಕ್ಷಕ ವೃತ್ತಿ ಅನುಭವದಲ್ಲಿ ಸಾವಿರಾರು ಮಕ್ಕಳು ಕಲ್ತಿರ್ತಾರೆ. ಆದ್ರೆ ಇಂಥದ್ದೇ ಇಂಥದ್ದು ಮಗು ಹೆಸರು ಇದೆ ಅಂತ ಹೇಳಿ ನೆನ್ಪಿಟ್ಕೊಳ್ಬೇಕಾದ್ರೆ ಏನು ಅವ್ರ ತುಂಟಾಟ ಕಾರಣನ ಅಥವಾ ಅವರ ಇಂಟೆಲಿಜೆನ್ಸಿ ಕಾರಣನ?
0: ಖಂಡಿತವಾಗಿ ಯಾವ ಮಗು ತುಂಟ ಇರ್ತೈತಿ ಅದು ಬಹಳ ಬುದ್ಧಿವಂತ ಇರ್ತೈತಿ. ಆದ್ರೆ ಇವತ್ತು ನಾವು ಆ ಮಕ್ಕಳನ್ನ ಭಾಳ ಗದ್ದಲ ಮಾಡ್ತಾನೆ ಅಂತಂದ್ರೆ ಅವನು ಓದಂಗಿಲ್ಲ ಬರೆಯಂಗಿಲ್ಲ ಅಂತ ಅನ್ಕೋಬಾರ್ದು. ಯಾಕಂದ್ರೆ ಓದು ಮತ್ತು ಬರಹ ಮಾಡಿದ್ರೆ ಅಷ್ಟೇ ಜಾಣ ಮಕ್ಕಳಂತಲ್ಲ, ಈ ತುಂಟಾಟ ಮಾಡೋ ಹುಡುಗರಿಗೆ ಸ್ವಲ್ಪ ನಾವು ಪ್ರೀತಿ ಕೊಟ್ವಿ ಅಂದ್ರೆ. ಯಾಕಂದ್ರೆ ಇವತ್ತು ನಾನು ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡೋದ್ರಿಂದ ಭಾಳ ಅನುಭವಗಳು ನನಗೆ ಬರ್ತಾವ್ರಿ. ಯಾಕಂದ್ರೆ ಬೇರೆ ಬೇರೆ ಕೌಟುಂಬಿಕ ಹಿನ್ನೆಲೆಯಿಂದ ಬಂದಂಥ ಮಕ್ಕಳಲ್ಲಿರ್ತಾರೆ, ಅವ್ರಿಗೆ ನಾವು ಅರ್ಥ ಮಾಡ್ಕೊಳ್ಬೇಕು ಮತ್ತು ಪ್ರೀತಿಯನ್ನು ಕೊಡಬೇಕ್ರಿ. ಯಾಕಂದ್ರೆ ನಮ್ಮಲ್ಲಿ ಸರ್ಕಾರಿ ಶಾಲೆಗೆ ಬರ್ತಕ್ಕಂಥ ಮಕ್ಕಳ ಪಾಲಕರು ದುಡಿಯಕ್ಕೆ ಹೋಗೋದ್ರಿಂದ ಅವ್ರಿಗೆ ಬೆಳಿಗ್ಗೆ ಎದ್ದ ತಕ್ಷಣ ತಾವೇ ರೆಡಿಯಾಗಿ ತಾವೇ ಶಾಲೆಗೆ ಬರುವ ಕಾರಣಕ್ಕೆ ಎಲ್ಲೋ ಒಂದು ಕಡೆ ಪಾಲಕರಿಗೆ ಮತ್ತು ಅವರ ಮಧ್ಯೆ ಬೆಳಗಿನ ಅವಧಿ ಗ್ಯಾಪ್ ಇರ್ತೈತಿ. ಆ ಗ್ಯಾಪಿನೊಳಗಿರ್ತಕ್ಕಂಥ ಮಾತುಕತೆ ಸಂಭಾಷಣೆ ಅವ್ರ ವಿಚಾರಗಳು ಅವ್ರು ಏನು ಅನಿಸ್ತಿರ್ತೈತಿ ಇಂಥದ್ದೆಲ್ಲ ಕೇಳ್ಕೋಬೇಕು ಅಂತಂದಾಗ ಅವ್ರಿಗೆ ನಾವು ತರಗತಿಯೊಳಗೆ ನಾವೇ ಹೆಚ್ಚು ಅವ್ರಿಗೆ ಹತ್ತಿರ ಆಗ್ತೀವಿ. ಹಿಂಗಾಗಿ ಪ್ರತಿ ಮಗುವಿನ ವೈಯಕ್ತಿಕ ಅಧ್ಯಯನ ಐತಿ ಅಂತೇಳಿ ನನಗೆ ಅಂತ ಅನಿಸ್ತಿರ್ತೈತಿ. ಯಾಕಂದ್ರೆ ಪ್ರತಿ ಮಗು ಕೂಡ ಭಿನ್ನ, ಮತ್ತು ಯಾವ ಮಕ್ಕಳು ಕೂಡ ಕಲಿಕೆಯೊಳಗೆ ಸ್ವಲ್ಪ ಹಿಂದುಳಿದಿರಬಹುದೇ ವಿನಃ ಅವ್ರನ್ನ ನಾವು ವಿಶ್ವಾಸಕ್ಕೆ ತಗೊಂಡ್ವಿ ಅಂದ್ರೆ ಪ್ರೀತಿ ಕೊಟ್ವಿ ಅಂತಂದ್ರೆ ಸ್ವಲ್ಪ ನಾವು ನಿರೀಕ್ಷೆ ಮಾಡಿದಕ್ಕಿಂತ ಹೆಚ್ಚು ಮುಂದೆ ಬರೋಕೆ ಸಾಧ್ಯ ಐತೆ ಅಂತ ಅಂದ್ಕೊಂಡು ನನಗೆ ಈ ಹೊತ್ತಿನ ತನಕನೂ ಅದು ನನಗೆ ಹಂಗೆ ಅನಿಸ್ತಿರೋದ್ರಿ. ಕಾರಣಕ್ಕೆ ಮಕ್ಕಳು ಮತ್ತು ನಾನು ಬೇರೆ ಅನ್ಸಂಗೆ ಇಲ್ಲ ನನಗೆ, ಅದು ನನ್ನ ಕುಟುಂಬದ ಒಂದು ಭಾಗನೇ ಅಂತೇಳಿ ನನ್ನ ಮಕ್ಕಳು ನನಗೆ ಯಾವಾಗಲೂ ಜೊತೆ ಇರ್ತಾರೆ. ಆಮೇಲೆ ಎಲ್ಲಿ ಹೋದ್ರೂ ಈಗ ಬರ್ತಾ ನಮ್ಗೆ ಪಕ್ವತೆ ಅನ್ನೋಂಥದ್ದು ಬಂದ್ಬಿಡ್ತೈತಿ. ಈಗ ಸಹಜವಾಗಿ ನೌಕರಿ ಮಾಡ್ತಾ ಮಾಡ್ತಾ ಅನುಭವಗಳು ಜಾಸ್ತಿ ಆಗಕ್ಕೆ ಬಂದ ತಕ್ಷಣ ನಮ್ಗೆ ಬದುಕಿನ ಬೇರೆ ಬೇರೆ ವಿಷಯಗಳ ಬಗ್ಗೆ ಸ್ವಲ್ಪ ಗಮನ ಕಡಿಮೆ ಆಗ್ತೈತಿ. ನನ್ನ ವೃತ್ತಿ ಮತ್ತು ನನ್ನ ಮಕ್ಕಳು ಅಷ್ಟೇ ನನಗೆ ಮುಖ್ಯ ಅಂಥೇಳಿ ಪರಿಗಣಿಸಿದಾಗ ಯಾವಾಗೂ ಮಕ್ಕಳದೇ ಆಲೋಚನೆ ಮಾಡುವಂಥದ್ದೊಂದು ಸ್ವಭಾವ, ಅದು ಸ್ವಭಾವನೇ ಆಗಿಬಿಟ್ಟೈತೆ ರೀ. ಈಗ ಆ್ಯಕ್ಚುಲಿ ಸ್ವಭಾವಗಳ ಒಳಗೆ ಸೇರ್ಪಡೆ ಆಗಂಗಿಲ್ಲ, ಬಟ್ ನನ್ನನ್ನು ನಾನು ಮಕ್ಕಳ ಜೊತೆನೇ ಹೆಚ್ಚು ಸಮಯ ಕಳಿಬೇಕು ಅಂತ ಅಂದ್ಕೊಂಡು ನಾನು ಆಲೋಚನೆ ಮಾಡಿದ್ದು ಭಾಳಷ್ಟು ಖುಷಿ ಕೊಡ್ತಿರ್ತೈತೆ ರೀ ನನಗೆ.
1: ಈಗ ದಕ್ಷಿಣಿ ಹುಡಿದವ್ರೆ, 30 ವರ್ಷದ ಹಿಂದೆ ತಾವು ಸೇವೆ ಆರಂಭ ಮಾಡಿದ್ದು, ಆದರೆ ಅವತ್ತಿನ ಪರಿಸ್ಥಿತಿ ಇವತ್ತಿಲ್ಲ. ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಪೋಷಕರು ಆದಷ್ಟು ಹೆಚ್ಚು ಒಲವನ್ನು ಖಾಸಗಿ ಶಾಲೆಗೆ ತೋರಿಸ್ತಾ ಇದ್ದಾರೆ, ಈ ಒಂದು ವೈಪರೀತ್ಯ ಯಾಕೆ ಅಂತ ಹೇಳಿ ತಿಳಿಸ್ಬೋದಾ?
0: ಈ ವೈಪರೀತ್ಯಗಳ ಬಗ್ಗೆ ಮಾತನಾಡಷ್ಟು ಅಧ್ಯಯನ ನನಗಿಲ್ಲ. ಆದಾಗ್ಯೂ ನಾನು ಒಂದು ಕಾರಣಕ್ಕೆ ಆ ಥರ ಏನಾಗ್ತಿರಂಗಿಲ್ಲರಿ, ಅದಕ್ಕೆ ವ್ಯವಸ್ಥೆಯ ಬಹಳಷ್ಟು ಕಾರಣಗಳನ್ನು ನಾವು ಕೊಟ್ಟಾಗ ಈ ಸರ್ಕಾರಿ ಶಾಲೆಗಳತ್ತ ಪಾಲಕರ ಒಲವು ಕಡಿಮೆ ಆಗ್ತೈತಿ. ಇಲ್ಲಿ ನಾವು ಯಾರನ್ನೂ ದೂರಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಈ ಸರ್ಕಾರಿ ಅನ್ನುವಂಥ ವ್ಯವಸ್ಥೆಯೊಳಗೆ ಭಾಳಷ್ಟು ಜನರು ಅದಕ್ಕೆ ಪಾಲ್ಗೊಳ್ಬೇಕಾಗ್ತೈತಿ. ಹೀಗಾಗಿ ನಾವು ಅದನ್ನ ಬಗ್ಗೆ ನೇರವಾಗಿ ಏನೂ ಹೇಳಕ್ಕೆ ಆಗಂಗಿಲ್ಲ. ಆದ್ರೆ ನಾವು ಶಿಕ್ಷಕರು ಮನಸ್ಸು ಮಾಡಿದ್ದೇ ಆದ್ರೆ, ಯಾಕಂದ್ರೆ ನಮ್ಮ ಧ್ವನಿ ನಮ್ಮ ಯಾಕಂದ್ರೆ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತಂದ್ರೆ ಸ್ವಲ್ಪ ನಾವು ಹೆಚ್ಚು ಆಕರ್ಷಕವಾಗಿ ಕಲಿಕೆಯಲ್ಲಿ ತೊಡಗಬೇಕು. ಮುಖ್ಯವಾಗಿ ನಾವು ಇವತ್ತು

0: ಪ್ರಾಥಮಿಕ ಶಾಲೆಯೊಳಗೆ ಏನು ಕಲಿಸೋದಿರ್ತೈತಿ, ಏನು ಸಣ್ಣ ಹುಡುಗರು ಇರ್ತಾವಂಥೇಳಿ ನೆಗ್ಲೆಕ್ಟ್ ಮಾಡುವಂಗಿಲ್ಲ. ಯಾಕಂದರೆ ನಮ್ಗೆ ಇಡೀ ನಮ್ಮ ಇಲಾಖೆ ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ ಎಷ್ಟು ಅದ್ಭುತವಾದಂಥ ನಲಿಕಲಿ ಕ್ಲಾಸ್ಗಳನ್ನು ಕೊಟ್ಟೈತಿ, ಕಾರ್ಡ್ಗಳನ್ನು ಕೊಟ್ಟೈತಿ, ಹಾಡೋದ್ರ ನಮ್ಮ ತರಬೇತಿಗಳು ಪುನಶ್ಚೇತನ ತರಬೇತಿಗಳಾಗ್ತಿರ್ತಾವೆ. ಅಂಥ ತರಬೇತಿಗಳನ್ನೆಲ್ಲ ನಾವು ತೊಗೊಂಡು ಬಂದು ನಮ್ಮ ತರಗತಿಯೊಳಗೆ ಪ್ರಾಮಾಣಿಕವಾಗಿ ಭಾಗಿಯಾಗಿದ್ದೇ ಆದರೆ ನಾವು ಶಾಲೆಗಳಿಗೆ ಮಕ್ಕಳ ಸಂಖ್ಯೆಯನ್ನು ಜಾಸ್ತಿ ಮಾಡ್ಬೋದು, ಮತ್ತು ಮೂಲಭೂತ ಸೌಕರ್ಯಗಳು ಕೊರತೆ ಇದ್ದಾಗ ಅವುಗಳನ್ನು ತುಂಬಿಕೊಳ್ಳೋ ಸಲುವಾಗಿ ನಾವು ಪಾಲಕರನ್ನು ಭೇಟಿಯಾಗೋದಾಗಲಿ ಅಥವಾ ನಮ್ಗೆ ಯಾರಿಂದ ಅನುದಾನ ಪಡೆಯೋಕ್ಕೆ ಸಾಧ್ಯ ಐತಿ ಆ ಮೂಲಗಳಿಂದ ಅನುದಾನ ಪಡ್ಕೊಂಡು ಶಾಲೆಗಳನ್ನು ವ್ಯವಸ್ಥಿತವಾಗಿ ನಡೆಸಿದ್ದೇ ಆದ್ರೆ ಮತ್ತು ಶಿಕ್ಷಕರೇ ಮನಸ್ಸು ಮಾಡಿದಾಗ ಮಾತ್ರ ಇದು ಹೆಚ್ಚು ನಾವು ಮಕ್ಕಳನ್ನು ಸೆಳೆಯೋಕೆ ಪಾಲಕರನ್ನು ಸೆಳ್ಕೊಳ್ಳೋಕೆ ಸಾಧ್ಯ ಆಗ್ತೈತಿ ಅನ್ನುವಂಥ ನಂಬಿಕೆಯನ್ನು ಈ ತನಕನೂ ನಾನು ಇಟ್ಕೊಂಡಿನಿ ರೀ.
1: ಆಯಿತು, ಈಗ ಸ್ವಲ್ಪ ಸಾಹಿತ್ಯದ ಕಡೆ ನಾವು ಗಮನ ಹರಿಸೋಣ. ತಾವು ಒಂದಷ್ಟು ಕವನಗಳನ್ನು ಕೂಡ ಬರೆದಿದ್ದೀರಿ, ಲೇಖನಗಳನ್ನು ಕೂಡ ಬರೆದಿದ್ದೀರಿ, ಜೊತೆಗೆ ಸಂಪಾದಕರಾಗಿ ಕೂಡ ಕೆಲಸ ಮಾಡಿದ್ದೀರಿ. ಈ ಸಾಹಿತ್ಯ ವಲಯದಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅಂತ?
0: ನಂಗೆ ಸಾಹಿತ್ಯ ವಲಯದಲ್ಲಿ ನಾವು ಭಾಳಷ್ಟು ಪ್ರಕಾರಗಳನ್ನು ನೋಡ್ತೀವಿ, ಆದರೆ ನಾನು ಬರೆಯೋದು ಸೃಜನಶೀಲ ಸಾಹಿತ್ಯ, ಆದರೂ ಸ್ತ್ರೀ ಸಂವೇದನೆಗಳಿರ್ತಕ್ಕಂಥ ಸ್ತ್ರೀವಾದಿ ಸಾಹಿತ್ಯವನ್ನೇ ಹೆಚ್ಚು ಬರವಣಿಗೆಯಲ್ಲಿ ನನ್ನ ಬರವಣಿಗೆಯಲ್ಲಿ ಕಾಣ್ತಿದ್ರೂ ಕೂಡ ಅದರ ಒಲವೂ ಐತಿ. ಸೃಜನಶೀಲ ಸಾಹಿತ್ಯದ ಒಲವಿನ ಜೊತೆಗೆ ನನಗೆ ಹೆಚ್ಚು ವೈಚಾರಿಕ ಸಾಹಿತ್ಯವನ್ನು ಓದಬೇಕು ಅಂಥೇಳಿ ನನಗೆ ಯಾವಾಗಲೂ ತುಳಿತಾ ಇರ್ತೈತಿ. ಯಾಕಂದ್ರೆ ನಮ್ಮ ಪ್ರತಿನಿತ್ಯದ ಬದುಕಿನಲ್ಲಿ ವಿಜ್ಞಾನ ಐತಿ ಅನ್ನೋದನ್ನು ನಾವು ಪ್ರತಿ ಹಂತದೊಳಗೂ ನಾವು ವಿಜ್ಞಾನದ ಜೊತೆನೇ ಬದುಕ್ತಿರ್ತೀವಿ. ಅದ್ರ ಜೊತೆ ನಮ್ಮ ಕಲ್ಪನಾ ಜಗತ್ತು ಇರ್ತೈತಿ, ಬೇರೆ ಬೇರೆ ಥರದ ವಿಷಯಗಳನ್ನು ನಮ್ಗೆ ಗೊತ್ತಿರ್ತಾವೆ. ಆದಾಗ್ಯೂ ಕೂಡ ವಿಜ್ಞಾನ ಮತ್ತು ವೈಚಾರಿಕತೆ ನಮ್ಮ ಆಲೋಚನಾ ಕ್ರಮವನ್ನು ಬದಲಿ ಮಾಡ್ತೈತಿ ಅನ್ನುವಂಥದ್ದು ನಂಗೆ ಬಲವಾದ ನಂಬಿಕೆ ಐತಿ. ಈ ಹಿನ್ನೆಲೆಯೊಳಗೆ ನಮ್ಗೆ ವೈಚಾರಿಕ ಕೃತಿಗಳು ಅಂತಂದ್ರೆ ಭಾಳಷ್ಟು, ಅದರೊಳಗೆ ನಾವು ಸಾಮಾಜಿಕ ವಿಚಾರಗಳನ್ನು ನೋಡ್ತೀವಿ, ಶೈಕ್ಷಣಿಕ ವಿಚಾರಗಳನ್ನು ನೋಡ್ತೀವಿ. ಈಗಂತೂ ಸಿಕ್ಕಾಪಟ್ಟಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಮೌಢ್ಯವನ್ನು ಬಿತ್ತುವಂತಹ ಬಹಳಷ್ಟು ಮಾಧ್ಯಮಗಳನ್ನು ನೋಡ್ತಿರ್ತೀವಿ ನಾವು. ಅಂಥದ್ರಿಂದ ಹೊರಗೆ ಬರಬೇಕು ಅಂತಂದ್ರೆ ಒಬ್ಬ ಶಿಕ್ಷಕಿಯಾಗಿ ನನ್ನ ಹತ್ರ ಆ ಜ್ಞಾನ ಇತ್ತಂದ್ರೆ ನನ್ನ ಜ್ಞಾನವನ್ನು ನನ್ನ ತರಗತಿಗೆ ಒಂದು ಸಾಂದರ್ಭಿಕವಾಗಿ ಮಕ್ಕಳಿಗೆ ಪಾಠಗಳನ್ನು ಮಾಡೋ ಸಂದರ್ಭದಲ್ಲಿ ಅಂಥವುಗಳನ್ನು ಹೇಳಕ್ಕೆ ಅನುಕೂಲ ಆಗ್ತೈತಿ ಅನ್ನೋ ಕಾರಣಕ್ಕೆ ನನಗೆ ಅಂಥದ್ದನ್ನು ಓದ್ಬೇಕು ಅನಿಸ್ತೈತಿ. ಆ ನಂತರ ಈ ವೈಚಾರಿಕತೆಯಲ್ಲಿ ಇತಿಹಾಸನೂ ಕೂಡ ಬಹಳಷ್ಟು ಇರ್ತೈತ್ರಿ. ಯಾಕಂದ್ರೆ ನಾವು ಇವತ್ತು ಅಕ್ಷರದವ ಸಾವಿತ್ರಿಬಾಯಿ ಫುಲೆಯವರ ವಿಚಾರಗಳನ್ನ ತಿಳ್ಕೊಳ್ಳೋದು, ಆನಂತರ ಜ್ಯೋತಿಬಾ ಫುಲೆಯವರು ತಮ್ಮ ಹೆಂಡತಿ ಸಾವಿತ್ರಿಬಾಯಿ ಅವರನ್ನ ಶಿಕ್ಷಕಿಯನ್ನ ಮಾಡೋದ್ರ ಜೊತೆಗೆ ಫಾತಿಮಾ ಶೇಖ್ ಅಂತವರನ್ನ ಕೂಡ ಶಿಕ್ಷಕಿಯರನ್ನಾಗಿ ಮಾಡ್ತಾರೆ. ಇವತ್ತು ನಾವು ಹೆಣ್ಣುಮಕ್ಕಳು ಶಿಕ್ಷಣ ಪಡ್ಕೊಂಡು ಇವತ್ತು ಒಂದು ಮುನ್ನೆಲೆಗೆ ಬಂದು ನಮ್ಮ ಸ್ವಾವಲಂಬಿ ಬದುಕನ್ನ ಘನತೆಯುತವಾಗಿ ಬದುಕಾಕತ್ತೀವಿ ಅಂತಂದ್ರೆ ನಾವು ಅಂಥ ಸಾಹಿತ್ಯವನ್ನು ಕೂಡ ನಾವು ಓದುವುದರ ಮೂಲಕ ಸಾವಿತ್ರವ ನಮ್ಗೆ ಎಷ್ಟು ಮುಖ್ಯ ಆಗ್ತಾಳೆ ಅಂತನ್ನೋದನ್ನ ನಾವು ಗುರುತಿಸಕ್ಕೆ ಸಾಧ್ಯ ಆಗ್ತೈತಿ. ಆಮೇಲೆ ಅಂಬೇಡ್ಕರ್ ಅವರ ವಿಚಾರಗಳನ್ನು ಕೂಡ ನಾವು ಬಹಳಷ್ಟನ್ನು ನಾವು ಓದ್ಕೊಂಡಿದ್ದೇ ಆದರೆ ನಮ್ಮ ಮೇಲೆ ಬರೀ ಅಂಬೇಡ್ಕರ್ ಅವರು ಪ್ರಭಾವಿಸಂಗಿಲ್ಲ, ಅಂಬೇಡ್ಕರ್ ಹೇಳ್ತಾ ಹೇಳ್ತಾ ಬುದ್ಧನನ್ನು ಕೂಡ ಪರಿಚಯಿಸ್ತಾರೆ. ಹೀಗಾಗಿ ಬುದ್ಧನನ್ನು ನಾವು ಅರಿಯೋದಕ್ಕೆ ಸಾಧ್ಯ ಆಗ್ತೈತಿ. ಈ ಹಿನ್ನೆಲೆಯೊಳಗೆಲ್ಲ ನಮ್ಗೆ ಬಹಳಷ್ಟು ಈ ಥರದ ವಿಚಾರವಾದಗಳು ಆಸಕ್ತಿ ನನಗೆ ದಿನದಿಂದ ದಿನ ಹೆಚ್ಚಾಗತ್ತೈತಿ ರೀ. ಅದರೊಳಗೂ ಈಗ ಅನುವಾದ ಅನ್ನುವಂಥ ಕ್ಷೇತ್ರದೊಳಗೆ ಹೆಚ್ಚು ಕೆಲಸಗಳು ನಡೆಯುವ ಕಾರಣಕ್ಕೆ ಜಾಗತಿಕ ಮಟ್ಟದ ಬೇರೆ ಬೇರೆ ಭಾಷೆಗಳ ಅನುವಾದದ ಸಾಹಿತ್ಯ ಮತ್ತು ನಮ್ಮ ರಾಜ್ಯದ ಕನ್ನಡ ಭಾಷೆಗೆ ಅನುವಾದಗೊಂಡಂತಹ ರಾಜ್ಯದ ಬೇರೆ ಬೇರೆ ಭಾಷೆಗಳ ಸ್ತ್ರೀ ಕಥನಗಳು ಹಾಗೂ ವೈಚಾರಿಕ ಪುಸ್ತಕಗಳು ಬರುವ ಕಾರಣಕ್ಕೆ ನನಗೆ ಅದರೊಳಗೆ ಸ್ವಲ್ಪನಾದರೂ, ಯಾಕಂದ್ರೆ ನನಗೆ ಈ ಇದೊಂದು ಸಲ ನಾನು ಹುಟ್ಟೀನಿ ಪುನರ್ಜನ್ಮದಲ್ಲಿ ಅಂತೂ ನಂಬಿಕೆ ಇರಂಗೆ ಇಟ್ಕೊಂಡಿಕ್ಕೆ ಎಲ್ಲ ಈ ಒಂದು ಜನ್ಮದೊಳಗೆ ನಮ್ಗೆ ಎಷ್ಟು ಸಾಧ್ಯ ಆಕೈತೋ ಅಷ್ಟು ವಿಚಾರಗಳನ್ನು ಅಷ್ಟು ಸಾಹಿತ್ಯವನ್ನು ಓದ್ಕೊಂಡ್ವಿ ಅಂತಂದ್ರೆ ಎಲ್ಲೋ ನಮ್ಮ ಬದುಕು ಸಾರ್ಥಕ ಆಗ್ತೈತಿ ಅಂತೇಳಿ ಅನಿಸ್ತೈತಿ. ಹಿಂಗಾಗಿ ನನ್ನ ಮನೆ ಲೈಬ್ರರಿಯಲ್ಲಿ ಸುಮಾರು 2000 ಪುಸ್ತಕಗಳನ್ನು ನಾನು ಇಟ್ಕೊಂಡಿನಿ. ಜೊತೆಗೆ ಒಂದು ಈ ಮುಂದಿನ ದಿನಗಳಲ್ಲಿ ನನ್ನ ಒಂದು ಮನೆಯ ಒಂದು ಕೋಣೆಯನ್ನು ಮಕ್ಕಳಿಗಾಗಿ ಒಂದು ಗ್ರಂಥಾಲಯ ಮಾಡಬೇಕು ಅನ್ನುವಂಥದ್ದು, ವಾಚನಾಲಯ ಮಾಡಬೇಕು. ವಾರಕ್ಕೆ ಒಂದು ಸಲ ನನ್ನ ಮಕ್ಕಳು ಬಂದು ಒಂದು 10 4 ಮಕ್ಕಳಾದರೂ ಓದ್ಕೊಂಡ್ರು ತಮ್ಮ ಬದುಕನ್ನು ರೂಪಿಸ್ಕೊಳ್ಳೋಕೆ ಆ ಪುಸ್ತಕಗಳು ಸಹಾಯ ಆದರೆ ನನ್ನ ಶಿಕ್ಷಕ ವೃತ್ತಿ ಮಾಡಿದ್ದಕ್ಕೂ ನನಗೆ ಅದೊಂದು ಸಾರ್ಥಕತೆ ಅಂತ ಅನಿಸ್ತೈತಿ ಅಂತೇಳಿ ನಾನು ಆಲೋಚನೆ
1: ಒಳಗೆ ಮಹತ್ವಾಕಾಂಕ್ಷೆ ಇಟ್ಕೊಂಡಿದ್ದೀರಿ.
0: ಹೌದ್ರಿ, ಯಾಕಂದ್ರೆ ನಮ್ಮ ತಿನ್ನು ಅನ್ನ ಮಕ್ಕಳದೇ. ಇವತ್ತು ನನಗೊಂದು ಇವತ್ತು ಇಂಥ ಕಷ್ಟಮಯ ಸಂದರ್ಭದಲ್ಲಿ ನೌಕರಿಗಾಗಿ ಅಷ್ಟೆಲ್ಲ ಪಾಪ ಪರಿಪಾಟ್ಲು ಪಡೋಂಥ ದಿನಗಳಲ್ಲಿ ನಾವು ಭಾಳ ಸರಳವಾಗಿ ನೌಕರಿ ಪಡ್ಕೊಂಡಿವಿ. ನಾವು ಅಂಥ ಒಂದು ನೌಕರಿ ಪಡ್ಕೊಂಡಿದ್ದನ್ನು ಅನ್ನ ತಿನ್ನೋದನ್ನೇ ಮಕ್ಕಳದು ಅಂತ ನಮ್ಗೆ ಅರಿವಿತ್ತು ಅಂತಂದ್ರೆ ನಾವು ಮಕ್ಕಳಿಗಾಗಿ ಇದನ್ನು ಮಾಡೋದು ಏನು ದೊಡ್ಡ ಕೆಲಸ ಅಂತ ಅನ್ಸಂಗಿಲ್ಲ ರೀ. ಮಾಡಬೇಕು, ಬಹುಶಃ

0: ನಮ್ಗೆ ಎಷ್ಟು ಸಾಧ್ಯ ಆಕೈತು ಅಷ್ಟು ಮಕ್ಕಳಿಗಾಗಿ ಏನು ಮಾಡೋಕ್ಕೆ ಸಾಧ್ಯ ಆಯಿತು. ನಮ್ಮ ವೃತ್ತಿ ಯಾವ ವೃತ್ತಿಯೊಳಗೆ ಮಾಡ್ತೀವಿ ಆ ವೃತ್ತಿಗೆ ನಾವು ಸ್ವಲ್ಪ ನಮ್ಮ ಹೆಚ್ಚು ನ್ಯಾಯ ಒದಗಿಸ್ಬೇಕು ಅನ್ನುವಂಥದ್ದು ಧೋರಣೆ ನಂಗೈತಿ. ಇದೆಲ್ಲ ನಮ್ಗೆ ಸಿಕ್ಕಿದ್ದು ನಮ್ಮ ತಂದೆಯವರಿಂದ. ಯಾಕಂದರೆ ನಮ್ಮ ತಂದೆಯೂ ಸಾಮಾಜಿಕ ವಿಚಾರಗಳಲ್ಲಿ ಬಹಳಷ್ಟು ಬದ್ಧತೆಯಿಂದ ಕೆಲಸ ಮಾಡಿದ್ರು. ತಮ್ಮ ವೃತ್ತಿಯಲ್ಲಿ ಕೂಡ ಬಹಳ ಬದ್ಧತೆಯಿಂದ ಅವ್ರು ಕೆಲಸ ಮಾಡಿದ ಕಾರಣಕ್ಕಾಗಿ
1: ಪ್ರಭಾವ ನಿಮ್ಮಲ್ಲಿ ಹೆಚ್ಚು ಆಗಿದೆ.
0: ಹೌದು, ಅವ್ರನ್ನ ನೋಡಿ ನೋಡಿ ನೋಡಿ ಅವ್ರು ನಮ್ಗೆ ಹೇಳ್ತಿದ್ರು ಅವ್ರ ಬಡತನ ಹಸಿವು ಇವೆಲ್ಲವುಗಳ ಪರಿಚಯ ಇರೋ ಕಾರಣಕ್ಕೆ ಅವರು ಅವುಗಳನ್ನು ನಮ್ಮ ಜೊತೆ ಹಂಚಿಕೊಂಡಾಗ ನಮ್ಮೊಳಗೂ ಆ ಪ್ರಜ್ಞೆ ಮೂಡೇ ಮೂಡ್ತೈತಿ. ಅದು ಬಹಳ ಸಹಜ.

0: ಹೇಳ್ಬೋದಾ ನಮ್ಮ ಕೇಳುಗರಿಗೆ?
1: ಖಂಡಿತ ಸರ್. ಒಂದು ಕವಿತೆಯನ್ನು ಓದೋಕ್ಕಿಂತ ಮುಂಚೆ ಈ ನಾಡಿನ ಹೆಸರಾಂತ ಪತ್ರಿಕೆಗಳಲ್ಲಿ ನನ್ನ ಕವಿತೆಗಳು ಪ್ರಕಟ ಆಗ್ಯಾವ ಅಂತನ್ನೋದನ್ನು ಕೂಡ ನಂಗೆ ಬಹಳಷ್ಟು ಖುಷಿ ಅನಿಸ್ತೈತಿ. ಅದನ್ನ ಇಲ್ಲಿ ಹಂಚ್ಕೊಳ್ಳೋಕೆ ನನಗೆ ಭಾಳ ಹೆಮ್ಮೆ ಅನಿಸ್ತೈತಿ. ಜೊತೆಗೆ ಡಾಕ್ಟರ್ ಎಚ್ ಎಸ್ ಅನುಪಮ ಅವ್ರ ಹೆಸರು ತಾವು ಕೇಳೀರಿ. ಅವರು ಒಬ್ಬ ವೈದ್ಯೆಯಾಗಿ, ಒಬ್ಬ ಒಳ್ಳೆಯ ಹೋರಾಟಗಾರ್ತಿಯಾಗಿ, ಒಬ್ಬ ಒಳ್ಳೆಯ ಸಂಘಟಕಿಯಾಗಿ ನಮ್ಮಂಥವ್ರನ್ನೆಲ್ಲ, ವೈಚಾರಿಕ ವಾದವನ್ನು ಒಪ್ಪಿಕೊಂಡಂಥ ಹೆಣ್ಣುಮಕ್ಕಳನ್ನು, ನಮ್ಮ ಮುಟ್ಟಿನ ಬಗ್ಗೆ, ನಮ್ಮ ನಿಲುವುಗಳೇನು, ನಮಗೆ ಮೊದಲ ಮುಟ್ಟಾದ ಮೊದಲ ದಿನಗಳ ಅನುಭವ ಏನು ಅನ್ನೋ ಹಿನ್ನೆಲೆಯೊಳಗೊಂದು ಅತ್ಯಂತ ಬಹಳ ಮೌಲಿಕವಾದಂತಹ ಒಂದು ಮುಟ್ಟು ಅನ್ನುವಂಥದ್ದು ಸಂಸ್ಕೃತಿ ಕಥನ ಅನ್ನೋ ರೀತಿಯೊಳಗೊಂದು ಪುಸ್ತಕ ಬರೆದಾರೆ ರೀ. ಆ ಪುಸ್ತಕದೊಳಗೆ ನನ್ನ ಮುಟ್ಟಿನ ಅನುಭವದ ಕುರಿತಾದ ಒಂದು ಲೇಖನ ಕೂಡ ಐತಿ. ಹಾಗೇನೆ ಬೇರೆ ಬೇರೆ ಅಭಿನಂದನಾ ಗ್ರಂಥಗಳಲ್ಲಿ ಕೂಡ ನನ್ನ ಲೇಖನಗಳಾದವು. ಆದರೆ ಇನ್ನೂ ನಾನೇ ವೈಯಕ್ತಿಕವಾಗಿ ಮುದ್ರಣವನ್ನು ಮಾಡಿಲ್ಲ. ಆ ಹಿನ್ನೆಲೆಯೊಳಗೆ ನಾನು ಒಂದು ಕವಿತೆಯನ್ನು ಈ ಹೊತ್ತು ಓದೋದಕ್ಕೆ ಇಷ್ಟಪಡ್ತೀನಿ. ನಾನು ವಿಶೇಷ ಅಂದರೆ ಕವಿತೆಗೆ ಶೀರ್ಷಿಕೆಯನ್ನು ಇನ್ನೂ ಕೊಟ್ಟಿಲ್ಲ, ಹಾಗೆ ಬರೀತಾ ಹೋಗೀನಿ. ಅದನ್ನು ಪ್ರಿಂಟ್ ಮಾಡಬೇಕಾದಾಗ ಮತ್ತೊಮ್ಮೆ ಓದಿ ಕೊಡಬೇಕು ಅಂದ್ಕೊಂಡು ಬಿಟ್ಟಿನಿ. ದೂರ ದೂರಿನಲ್ಲಿ ಮಕ್ಕಳು, ಗಂಡ ಸಮಾಧಿಯೊಳಗೆ, ಬತ್ತಿದ ಮೊಲೆಗಳ ಒಣಗಿದ ದೇಹ, ಬಾಗಿದ ಬೆನ್ನು, ನಡುಗುವ ಕೈ, ಹೆಜ್ಜೆ ಮರೆತ ಕಾಲುಗಳು, ಆದರೂ ನಡೆಯುತ್ತಿದ್ದೇನೆ. ಇಷ್ಟು ದೂರ ನಡೆದು ಬಂದ ದಾರಿಯ ಗಮ್ಯ ಇದೇನಾ? ಎದೆಯ ಒಲೆಯಲ್ಲಿ ಉಕ್ಕಿದ ಹಾಲನ್ನು ಕದ್ದು ಕುಡಿಯುವ ಬಾವುಗ ಬೆಕ್ಕಿನಂತೆ ಮಕ್ಕಳಾಗಬಾರದಿತ್ತು. ಜೋತು ಬಿದ್ದ ಮೊಲೆಗಳನ್ನೊಮ್ಮೆ ಕನಿಕರದಿಂದ ನೋಡಿಕೊಳ್ಳುತ್ತೇನೆ. ಅಪಾತ್ರದಾನವಾಯಿತೇ ಈ ಅಕ್ಷಯ ಪಾತ್ರೆ. ನೆರಿಗೆ ಗಟ್ಟಿ ಒಳ ಸೇರಿದ ಹೊಟ್ಟೆಯನ್ನೊಮ್ಮೆ ನೋಡಿ ಅನುಕಂಪದಿಂದ ಹೇಳುತ್ತೇನೆ, ಸಮಾಧಾನ, ಗರ್ಭ ನಿನ್ನದು, ಫಲ ಅಂಗಳದ್ದು. ಊರುಗೋಲನ್ನೊಮ್ಮೆ ಕೃತಜ್ಞತೆಯಿಂದ ಬಿಗಿಯಾಗಿ ಅಪ್ಪಿಕೊಳ್ಳುತ್ತೇನೆ. ಅಂಗೈ ಹಸ್ತದಲ್ಲಿ ಕೋಲು ಹೇಳುತ್ತದೆ, ಕಣ್ಣೀರು ಬೇಡ ತಾಯಿ, ನಾನಿಲ್ಲವೇ ಜೊತೆಗೆ. ದುಡಿಮೆಯ ದಿನಗಳನ್ನೊಮ್ಮೆ ನೆನಪಿಸಿಕೊಳ್ಳುತ್ತೇನೆ. ಸವೆದ ಅಂಗೈ ಗೆರೆಗಳು ಸಮಾಧಾನ ಹೇಳುತ್ತವೆ, ನಾವು ಹಾಕಿದ್ದು ಉಣಿಸಿದ್ದು ಅನ್ನವೇ. ಅನ್ನದ ಋಣವ ನೆನಪಿಟ್ಟುಕೊಂಡವರು ಯಾರಿದ್ದಾರೆ ಹೇಳು ಇಲ್ಲಿ. ಸುಮ್ಮನೆ ನಗುತ್ತೇನೆ, ಎಲ್ಲ ಕೇಳಿ ಅಸಹಾಯಕಳಾಗುತ್ತೇನೆ. ಶಾಪ ಹಾಕುವ ಬುದ್ಧಿ ತಾಯಿಗೇಕಿಲ್ಲವೆಂದು ಬೊಚ್ಚು ಬಾಯಿ ನಡುಗುತ್ತಲೇ ತುಟಿಯ ಮೇಲೊಂದು ಮಂದಹಾಸ, ಎಲ್ಲರೂ ಸುಖವಾಗಿರಲೆಂದು. ಮರವಾದೆ, ಹೂವಾದೆ, ಹಣ್ಣಾದೆ, ಈಗ ಸಿಡಿಯಾಗಿ ಒಣಗಿ ನಿಂತಿದ್ದೇನೆ. ಇನ್ನಾರದೋ ಒಲೆಗೋ ಚಿತೆಗೋ ಉರುವಲೂ ಆಗಲೆಂದು. ಇಷ್ಟು ಸಾಕು ಈ ಜನ್ಮಕ್ಕೆ, ಹೆಣ್ಣಲ್ಲವೇ ನಾನು, ಇದಕ್ಕಿಂತ ಹೆಚ್ಚೇನು ಬಯಸಲಿ, ಇನ್ಹೇಗೆ ಬದುಕಲಿ.
0: ಈ ಒಂದು ಕವಿತೆ ಬರೀಲಿಕ್ಕೆ ನಿಮಗೆ ಹೆಚ್ ಎಸ್ ಅನುಪಮ ಅವ್ರದ್ದು ಪ್ರಭಾವ ಜಾಸ್ತಿ?
1: ಖಂಡಿತ ಸರ್. ಬಹಳಷ್ಟು ಪ್ರತಿಭಾ ನಂದಕುಮಾರ್ ಅವರು, ಎಚ್ ಎಸ್ ಅನುಪಮ ಅವರು, ಮಲ್ಲಿಕಾ ಘಂಟಿಯವರು, ಇಂಥ ಸಾಹಿತಿಗಳ ಒಡನಾಟ ಜೊತೆಗೆ ಅವರ ಸಾಹಿತ್ಯವನ್ನು ಓದಿದಂಥ ಅನುಭವಗಳು ನಮ್ಮೊಳಗಿನ ಕೆಚ್ಚನ್ನು ಹೊರಹಾಕಕ್ಕೆ ಬಹಳ ಸಲ ಪ್ರೇರಣೆಯಾಗಿವೆ.
0: ಮತ್ತೆ ವೈಚಾರಿಕತೆಗೆ ಸಂಬಂಧಪಟ್ಟಂತೆ ಒಂದು ಕವನ ಹೇಳ್ಬೋದಾ?
1: ವೈಚಾರಿಕತೆಗೆ ಸಂಬಂಧಪಟ್ಟಂಥ ಒಂದು ಕವನ ಅಂತಂದ್ರೆ ಈ ಸ್ತ್ರೀವಾದದಲ್ಲೂ ವೈಚಾರಿಕತೆ ಐತಂತೇಳಿನೇ ನಾನು ಭಾವಿಸ್ತೀನಿ. ಆ ಹಿನ್ನೆಲೆಯೊಳಗೆ ಬರೆದಂಥ ಕವನಗಳನ್ನು, ಅಪರಾಧಿಗಳ ಪಟ್ಟಿ, ಇದೊಂದು ಕವಿತೆ ಸರ್. ಶಸ್ತ್ರಾಸ್ತ್ರವೆಂದರೆ ಬಾಣ, ಭರ್ಚಿ, ಖಡ್ಗ, ಮಚ್ಚು, ಗುಂಡು, ಗೋಳಿ, ಬಂದೂಕು, ಪಿಸ್ತೂಲುಗಳಲ್ಲ. ಬದಲಾದ ಕಾಲಕ್ಕೆ ಮಾತೆಂಬುದು ಅಸ್ತ್ರ, ಮನವೀಗ ರಣರಂಗ. ಹಿಟ್ಟಿನ ಕೋಳಿ ಕೊಯ್ದರೆ ಹಿಂಸೆಯಲ್ಲವೇ? ಛೇ, ಅದು ಬಿಡಿ, ಈಗ ಹೇಗೆ ಕತ್ತರಿಸುವಿರಿ? ಯಾರು ಕತ್ತರಿಸುವವರು ಎಂಬುದಷ್ಟೇ ಮುಖ್ಯ ಪ್ರಶ್ನೆ. ಕೊರಳಿನ ಕೆಳಗಿನಿಂದಲೋ ಒಂದೇ ಹೊಡೆತಕ್ಕೆ ಮುಗಿಸುವುದೋ? ಇನ್ನಾರೋ ಕೂಗುವರು, ಕೆಳಗಿನಿಂದಲೋ ಮೇಲಿನಿಂದಲೋ, ಹೊಟ್ಟೆ ಖಾಲಿ ಇದೆ, ಖಾಲಿ ಇದೆ ಹೊಟ್ಟೆ, ಏನಾದರೂ ಸರಿ ಕೊಡಿ ಸಾಕು ಎಂದು ಚೀರುವರು. ತುಂಡು ಬಟ್ಟೆಗೆ, ಅನ್ನದ ತಟ್ಟೆಗೆ, ಮಾವಿನ ಗೊಟ್ಟೆಗೆ ಧರ್ಮವನ್ನು ಅದರ ಬಣ್ಣವನ್ನು ಬಳಿದು ನಕ್ಕವರು ಯಾರು? ಸರಿಯಾಗಿ ಗಮನಿಸಿ, ಯುದ್ಧ ಹೂಡಿದವರಿಗಿಂತ ಮೌನ ತೊಟ್ಟವರ ಹೆಸರುಗಳವೇ ಮೇಲಿರಲಿವೆ ಅಪರಾಧಿಗಳ ಪಟ್ಟಿಯಲ್ಲಿ. ಮೆನೋಪಾಸಿಗೆ ಈಡಾಗಿ ಮೊಟ್ಟೆಗಳಿಂದ ಮುಕ್ತಿ ಪಡೆಯುವ ಹೊತ್ತಿಗೆ ಚಿಯಾ ಸೀಡ್ಸ್ಗಳ ಮೋಹ ಕೈ ಹಿಡಿದು ಕಾಡುತ್ತಿದೆ. ತಿನ್ನುವ ಆಸೆ ಬಿಟ್ಟು ಉಪವಾಸ ಬಿದ್ದಾದರೂ ಸೌಂದರ್ಯ ಉಳಿಸಿಕೊಳ್ಳುವ ದರ್ದು ಸಮಕಾಲೀನ ಸಂದರ್ಭದ ಹೊಸ ಟ್ರೆಂಡು. ಮೂಡ್ ಸ್ವಿಂಗ್ಗಳಿಂದ ತಪ್ಪಿಸಿಕೊಂಡು ಈ ಬದುಕಿಗೆ ಇನ್ನೇನೂ ಬೇಡೆಂದು ಮೈವೆತ್ತಿ ನಿಲ್ಲುವ ವೈರಾಗ್ಯ ಮೂಡುವ ಘಳಿಗೆಯಲ್ಲೇ ಕಿರಿಯ ಗೆಳೆಯರ ಕಣ್ಣಲ್ಲಿ ಬಯಕೆಯ ಮೋಡಗಳು. 50ಕ್ಕೆ ವೈರಾಗ್ಯ ಧರಿಸುವುದು ತಪ್ಪೇನಲ್ಲ ಎಂದು

0: ಯುವ ಗೆಳತಿ ತನ್ನ ಜಾರಿ ಹೋಗುತ್ತಿರುವ ಯೌವನವನ್ನು ಬಿಗಿದೆತ್ತಿ ಕಟ್ಟಿಕೊಳ್ಳಲು ಹೆಣಗುವುದು ಕಾಲದ ವ್ಯಂಗ್ಯ.
1: ಆಯಿತು ದಾಕ್ಷಾಯಣಿ ಹೊಡೆದವರೇ, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹಲವಾರು ವಿಷಯಗಳನ್ನು ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೊಂಡ್ರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು. ತಮಗೂ ನಮಸ್ಕಾರ.
2: ಪ್ರಿಯ ಕೇಳುಗರೆ, ಇದುವರೆಗೆ
3: ಜಯಪುರದ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಶಾಲೆಯ ಸಹಶಿಕ್ಷಕಿ ಆಗಿರುವ ಶ್ರೀಮತಿ ದಾಕ್ಷಾಯಣಿ ಹುಡೇದ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಂಕೆ ಶಿವಕುಮಾರ್. ಸಂಕಲನ ಕಿರಣ್ ಕುಮಾರ್ ಶೇಖ್ಧಾರ್.
2: ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ.
4: ಕೇಳುಗರೀಗ ಒಂದು ಭಾವಗೀತೆ

0: ಕಿಕ್ಕೇರಿ ಕೃಷ್ಣಮೂರ್ತಿ ಅವರ ಸ್ವರದಲ್ಲಿ ಇದುವರೆಗೆ ಒಂದು ಭಾವಗೀತೆಯನ್ನು ಕೇಳಿದ್ರಿ.
1: ನಿಮ್ಮ ಶಾಲೆ ಕಾಲೇಜುಗಳಲ್ಲಿ ಸಿಗುವ ಸೌಲಭ್ಯಗಳ ಬಗ್ಗೆ ಜನರಿಗೆ ತಿಳಿಸಬೇಕೆ?
2: ನಿಮ್ಮ ಅಂಗಡಿ, ಸೂಪರ್ ಮಾರ್ಕೆಟ್, ಶೋರೂಮ್ಗಳ ವಿಶೇಷ ಸೌಲಭ್ಯಗಳ ಬಗ್ಗೆ ಜನರಿಗೆ ವಿವರ ನೀಡಬೇಕೆ?
1: ನಿಮ್ಮ ಸಭೆ ಸಮಾರಂಭಗಳ ವಿವರ ಎಲ್ಲರಿಗೂ ಹೇಳಬೇಕೆ?
3: ಇಂದೇ ವಿಜಯಪುರ ಆಕಾಶವಾಣಿಯಲ್ಲಿ ಜಾಹೀರಾತು ನೀಡಿ. ವಿವರಗಳಿಗೆ ಸಂಪರ್ಕಿಸಿ ಕಚೇರಿಯ ಅವಧಿಯಲ್ಲಿ. ದೂರವಾಣಿ ಸಂಖ್ಯೆ 2703311. ನಮ್ಮ ಮೇಲ್ ಐಡಿ ವಿಜಯಪುರ ಆಕಾಶವಾಣಿ @gmail.com.

ಆಕಾಶವಾಣಿ ವಿಜಯಪುರ ಕೇಳುವರೀಗ ಸಮಯ 6 ಗಂಟೆ. ಇನ್ನು ಮುಂದೆ ಕೇಳಿ ನಮ್ಮ ನಿಲಯದಿಂದ ಇಂದು ಸಂಜೆ, ರಾತ್ರಿ ಹಾಗೂ ನಾಳೆ ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳ ಮುಖ್ಯಾಂಶಗಳನ್ನು. ಮೊದಲಿಗೆ 6:10 ನಮ್ಮ ನಿಲಯದಿಂದ ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ ಅವಲೋಕನ. 6:30 6:51 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಹೈನುಗಾರಿಕೆಯಲ್ಲಿ ಮೇವಿನ ಬೆಳೆಗಳ ಪಾತ್ರ ಕುರಿತು ಬೆಂಗಳೂರು ಹೈನುಗಾರಿಕಾ ಕಾಲೇಜಿನ ಸಹ ಪ್ರಾಧ್ಯಾಪಕಿ ಆಗಿರುವ ಡಾಕ್ಟರ್ ನಾಗಮಣಿ ಎ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ, ಪ್ರಾಯೋಜಕರು ಕೃಷಿ ಇಲಾಖೆ, ಭಾರತ ಸರ್ಕಾರ. 7:20 ನಿಲಯದಿಂದ ಜನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಗಲಿದೆ. 7:45 ಚಿತ್ರಗೀತೆಗಳು ಪ್ರಸಾರವಾಗುತ್ತವೆ. 8:30 ರಾತ್ರಿ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳನ್ನು ಆಲಿಸುವಿರಿ.

ಇಂದು ರಾತ್ರಿ 9:15 ಬೆಂಗಳೂರು ಕೇಂದ್ರದ ಕಾರ್ಯಕ್ರಮ, 9:30 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮನಿ ಟಾಕ್, ನಂತರ ಮಂಥನ್ ಪ್ರಸಾರವಾಗಲಿದೆ. ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿಷ್ಣು ವೆಂಕಟೇಶ್ ಅವರ ಮ್ಯಾಂಡೋಲಿನ್ ವಾದನ ಪ್ರಸಾರವಾಗುವುದು. 10:30 ರಾತ್ರಿ ಗೀತಚಂದ್ರಿಕೆ ಮೆಲೋಡಿ ಟೈಮ್ಸ್ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಇನ್ನು ನಾಳಿನ ಕಾರ್ಯಕ್ರಮಗಳು. ನಾಳೆ ಬೆಳಗ್ಗೆ 6 ಗಂಟೆಗೆ ಕಾರ್ಯಕ್ರಮಗಳ ಪರಿಚಯ. ವಂದನ ಭಕ್ತಿಗೀತೆಗಳು 6:10 ಚಿಂತನ ಬೆಂಗಳೂರು ಕೇಂದ್ರದಿಂದ 6:30 ರೈತರಿಗೆ ಸಲಹೆಗಳು 6:35 ಜನಪದ ಸಂಗೀತ ಕಾರ್ಯಕ್ರಮ ಬೆಳಗ್ಗೆ 6:40 ಕೆಳಗರೆ ನಾಳೆ ಬೆಳಗ್ಗೆ 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ CDAC ಜೊತೆ ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ ಕಂಪ್ಯೂಟಿಂಗ್ ಬೆಂಗಳೂರು 7:45 ಬೆಳಗ್ಗೆ 8:35 ಹಾಗೂ ಬೆಳಗ್ಗೆ 9:30 ಚಿತ್ರಗೀತೆಗಳ ಕಾರ್ಯಕ್ರಮಗಳನ್ನು ಆಲಿಸುವಿರಿ. ನಾಳೆ ಬೆಳಗ್ಗೆ 8:30 ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. ಬೆಳಗ್ಗೆ 9:00 ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮದ ಮರುಪ್ರಸಾರವಿದೆ. ನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮವನ್ನು ಆಲಿಸುವಿರಿ. ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ ಮಹಿಳಾ ಕಾರ್ಯಕ್ರಮದಲ್ಲಿ ಭಾಷಣ. ಮಂಗಳೂರಿನ ಶಾರದಾ ವಿದ್ಯಾಲಯದ ಶಿಕ್ಷಕಿ ಸುರೇಖಾ ಅವರಿಂದ ಭಾಷಣ. ಗುರುಭ್ಯೋ ನಮಃ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 12:30 ಆರೋಗ್ಯ ಸಂಚಿಕೆಯಲ್ಲಿ ಮೊದಲಿಗೆ ಪೌಷ್ಟಿಕ ಆಹಾರದ ಅವಶ್ಯಕತೆ ಕುರಿತು ಆಹಾರ ತಜ್ಞೆ ಕೃತಿಕಾ ಮುರಳೀಧರ್ ಅವರೊಂದಿಗೆ ಸಂದರ್ಶನ. ನಂತರ ನೇತ್ರದಾನದಲ್ಲಿ ವಹಿಸಬೇಕಾದ ಎಚ್ಚರಿಕೆಗಳು ಈ ಕುರಿತು ಡಾಕ್ಟರ್ ವರಲಕ್ಷ್ಮಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಆಕಾಶವಾಣಿ ಬೆಂಗಳೂರು.

ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1 ಗಂಟೆಗೆ ನಾಳೆ ಪ್ರಗತಿ ಪಥ, ಇದರಲ್ಲಿ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಕುರಿತು ಡಾಕ್ಟರ್ ಜಿ ಶರಶ್ಚಂದ್ರ ರಾನ್ಲೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಕೆಳಗಡೆ ನಾಳೆ ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ಕರೆಗೊಂದು ಗೀತೆ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಲು ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2703450 ಅಥವಾ 2703550 ಎಷ್ಟಿಡಿ ಸಂಖ್ಯೆ 08352. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಸಂಜೆ, ರಾತ್ರಿ ಹಾಗೂ ನಾಳೆ ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಂಡಿರಿ. ಸಮಯ ಈಗ 6:05 ಆಗುತ್ತಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: The government has said that the country has adequate availability of onion and it has begun a calibrated and targeted release of buffer stocks through Kandha Express and road transport to ensure moderation of seasonal price pressures. The Consumer Affairs, Food and Public Distribution Ministry said that retail intervention efforts have expanded significantly across 19 cities, supported by the dispatch of over 30 trucks to ensure widespread availability. The ministry has informed that two Kandha Express consignments have been dispatched from Nashik as part of this initiative. The government has reduced the stock holding limit for sugar dealers from 4,000 quintals to 2,000 quintals, effective from the 15th of this month till the 30th of November this year. The new stock limit is aimed at curbing hoarding and speculative trading, protect consumer interest by ensuring adequate availability and price stability. And the Indian Institute of Mass Communication, IIMC, today conferred its first ever postgraduate degrees on IIS officer trainees, marking a historic milestone as a deemed university. The officer trainees were awarded MA in Public Communication and Governance. And that is the end of this news bulletin.
1: Akashavani, Vijayapura. ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
2: ಏನು ಆಸೆ ಅಂತಕ್ಕ ಯಾಕ ಬಾಳ ಆರಾಮಿಲ್ಲ, ಏನು ಎಷ್ಟು ಕುಂಟ್ಕೋತ್ ನಡ್ಲಿಕತ್ತಿದಿ, ಕೆಮ್ಮಿಸ್ಲಾಗತ್ತದ, ಏನ್ ಸುದ್ದಿ? ದವಾಖಾನಿಗಾರಿ ಹೋಗಿ ತೋರಿಸ್ಬೇಕಿಲ್ಲ
3: ಯಾರು ಸಿದ್ದು? ಏನು
2: ಹ್ಞೂನಕ್ಕ, ಮತ್ತೆ
3: ಯಾಕೋ ಬಾದಿನಕ್ಕ ಬಂದೆಲ್ಲೋ ನಮ್ಮ ಕಡೆ.
2: ಹಾಂ, ಮತ್ತೆ ಈ ಕಡೆ ಹೊಂಟಿದ್ದೆ, ಕೆಲಸ ಇತ್ತು, ಮತ್ತೆ ನೋಡ್ದೆ ನಾ ನಿನಗೆ ಏನು ಹಿಂಗಾಗೈತಿ, ದವಾಖಾನಿಗೆ ಹೋಗಿ ತೋರಿಸ್ಬೇಕಿಲ್ಲ. ಮತ್ತೆ
3: ಬಾ ಒಳಗೆ ಬಾಯಪ್ಪ, ಮೊದಲು ಒಳಗೆ ಬಾ. ಏನು ಹೇಳಿ ಸಿದ್ದು, ಈಗ 8 ದಿವಸ ಆಯ್ತಪ್ಪ ಈ ಕೆಮ್ಮು ನಿಂದ್ರವಲ್ದು. ಹಾಂ, ಕೈಯ ಕಾಲ ಎಲ್ಲ ಹಿಡ್ದಾವು. ಇದು ಬಟ್ ಒಂದಿಟ್ಟು ಜಬ್ಕೊಂಡಿನಿ. ಹಾಂ, ಹೊಲಕ್ಕೆ ಹೋದಾಗ ಹೊಟ್ಟೆ ಏನು, ಮನ್ಯಾಗ ಔಷಧ ಮಾಡಿದೆ, ಉಪಚಾರ ಮಾಡಿದೆ, ಹೊಟ್ಟೆ ಕಮ್ಮಿನೇ ಆಗೋದು ಸಿದ್ದು.
2: ಮತ್ತೆ ದವಾಖಾನಿಗೆ ಹೋಗಿ ತೋರಿಸ್ಬೇಕಿಲ್ಲ ಶಾಂತಕ್ಕ.
3: ಹೋಗ ನಿನ್ನ ಒಯ್ದು ಅಟ್ಟು ದುಡ್ಡು ಅಟ್ಟು ರೊಕ್ಕ ನನ್ನ ಕಡೆಯಲ್ಲಿ ಬರ್ತಾವು. ದವಾಖಾನಿಗೆ ಹೋಗಿ ತೋರಿಸಟ್ಟೇನು ಸೌಕರ್ಯ ಇದೀನಿ ಅನ್ನ.
2: ಅಲ್ಲ, ದವಾಖಾನಿಗೆ ತೋರಿಸ್ಲಕ್ಕ ದುಡ್ಡು ಇರೇಬೇಕಂತೇನಿಲ್ಲ. ಸರ್ಕಾರಿ ದವಾಖಾನಿ ಒಳಗೂ ಉಚಿತ ಸೇವೆ ಅದಾವ. ಸರ್ಕಾರಿ ದವಾಖಾನಿಯಾಗ ಲಭ್ಯ ಇಲ್ಲ ಅಂದ್ರೆ ಹೊರಗೂ ತೋರಿಸ್ಬೋದು. ಈಗ ಆಭಾ ಕಾರ್ಡ್ ಅಂತಾರೆ, ಆಯುಷ್ಮಾನ್ ಭಾರತ ಅಂತ ಒಂದು ಯೋಜನೆ ಅದ, ಅದು ಕಾರ್ಡ್ ಮಾಡಿಸಿಲ್ಲ ನೀನು?
3: ಏನೇನೇನೇನೇನ ಮಾಡ್ಸ್ಯಾನು ನಮ್ಮ ಹಿರಿಯ, ಆದ್ರೆ ಅವು ಏನು ಎಲ್ಲಿ ಹೋಗ್ಬೇಕು, ಹ್ಯಾಂಗೆ ಮಾಡಿಸ್ಬೇಕು, ಅವು ಏನು ತೋರಿಸಿದ್ರೆ ಏನು ಸಿಗ್ತೈತಿ ಲಾಭ, ಒಂದೂ ಗೊತ್ತಿಲ್ಲೋ ನನಗೆ ಸಿದ್ದು. ಕರ್ಕೊಂಡು ಹೋಗೋರು ಯಾರು ಇಲ್ಲ ಮುಂದಕ್ಕತ್ತ.
2: ನಾನೇ ಕರ್ಕೊಂಡು ಹೋಗ್ತೀನಿ ದವಾಖಾನಿಗೆ. ಇಲ್ಲಿ ಸರ್ಪಂಚರ ಕಡೆ ಹೋಗುನಂತ ಏನೇನು ಹೊಸ ಹೊಸ ಯೋಜನೆಗಳು ಅದಾವ ಎಲ್ಲ ಹೇಳ್ತಾರೆ, ಇದ್ರ ಕುರಿತು ಹೋಗಿ ಬೆಟರ್ ಆಗಿ ಬರೋಣ ಬಾ.
3: ಹಿಂಗಂತಿ ಅಲ್ಲೂ ಹರ್ಯಾವತ್ತ ಮಂದೆಲ್ಲ ಓಡಾಡ್ ಹೊಂಟಿದ್ರು, ಸರ್ಪಂಚರು ಬಂದಾರತ್ ಹೇಳಿ ಅಲ್ಲಿ ಏನು ನಮ್ನು ನಮ್ದು ಮಾತು ಕೇಳ್ತಾರತಿ.
2: ಹಾ, ಅವ್ರು ಎಲ್ಲರಿಗೆ ಮಾಹಿತಿ ಹೇಳ್ತಾರ. ಹೋಗಿ ಬೆಟ್ಟ ಆಗುನ್ ಬಾ.
3: ನಡಿ ನಡಿ ನಡಿಪ್ಪ ನಡಿ.
2: ಸರ್ಪಂಚರ ನಮಸ್ಕಾರ ರೀ.
3: ನಮಸ್ಕಾರ ರೀ ಸರ್ಪಂಚರ.
4: ಓ ನಮಸ್ಕಾರ, ಬರ್ರಿ ಬರ್ರಿ. ಸವಾರಿ ಕಾಲ ಹೊಂಟೈತಲ್ಲ ಮುಂಜಾಳೆದ್ದು.
2: ಏನಿಲ್ರಿ, ಶಾಂತಕ್ಕಾಗ ಆರಾಮ್ ಬೇರೆ ಇಲ್ಲ, ಕುಂಟ್ತಾಳ ಮಳಕಲ್ ಬೇರೆ ಸಮದವಂತ. ಅದಕ್ಕೆ ಸರ್ಕಾರಿ ಯೋಜನೆಗಳು ಏನೇನದಾವ ನನಗೂ ಪಕ್ಕ ಗೊತ್ತಿಲ್ಲ, ಹೇಳ್ಬೇಕಂದ್ರೆ ಅಲ್ಪ ಸ್ವಲ್ಪ ಗೊತ್ತದ, ನಿಮ್ಗೆ ಒಂದು ಸ್ವಲ್ಪ ಮಾಹಿತಿ ಇರ್ತೈತಿ, ಅದಕ್ಕೆ ನಿಮ್ಮ ಕಡೆ ಕರ್ಕೊಂಬಂದಿನಿ ನೋಡ್ರಿ.
3: ಅದಕ್ಕೆ ಹೋಗು ನಂದ ರೀ ಸಿದ್ದು, ಬಂದಿನ್ರಿ ಸರ್ಪಂಚರ.
4: ಅರೆ ಸಿದ್ದು, ನಿಂಗೆ ಗೊತ್ತಿಲ್ಲನು, ಕಳೆದ 12 ವರ್ಷದಲ್ಲಿ ಈ ಒಂದು ಪ್ರಧಾನ ಮಂತ್ರಿ ಆಯುಷ್ಮಾನ್ ಯೋಜನೆ ಭಾಳಷ್ಟು ಚಾಲ್ತಿಲೈತೆ ನಮ್ಮ ದೇಶದಾಗ, ಗೊತ್ತಿಲ್ಲ ಇದ್ರ ಬಗ್ಗೆ ಕೇಳಿಲ್ಲ ನೀನು?
2: ಅದೇ ಕೇಳಿನಿ, ಆಭಾ ಕಾರ್ಡ್ ಅಂತೇಳಿ ಕೊಡ್ತಾರ, ಮತ್ತು ಏನೇನು ಸೇವೆಗಳು ಇದ್ರಾಗ ಸಿಗ್ತಾವ, ಇದರಿಂದ ಏನು ಲಾಭ ಐತಿ, ಮತ್ತು ಏನು ಯಾವ ರೀತಿ ನಾವು ಇದನ್ನು ವೈದ್ಯಕೀಯ ಸೇವೆಯನ್ನು ಪಡ್ಕೋಬೋದು ಅಂತ ಮಾಹಿತಿ ಸಲುವಾಗಿ ನಿಮ್ಮ ಕಡೆ ಬಂದೀವಿ ನೋಡ್ರಿ.
4: ಈಗ ನೋಡಪ್ಪ, ನಮ್ಮ ದೇಶದೊಳಗೆ ಈಗ ಆರೋಗ್ಯ ಗುಣಮಟ್ಟದ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಸುಲಭವಾಗಿ ಲಭ್ಯವಾಗುವಂತೆ ಮಾಡಲು ಭಾರತ ಸರ್ಕಾರ ಭಾಳಷ್ಟು ಶ್ರಮ ಪಡ್ಲಿಕ್ಕತ್ತದ. ಅತ್ಯಂತ ದುರ್ಬಲ ವರ್ಗದವರಿಗೆ ಅತ್ಯುತ್ತಮ ಗುಣಮಟ್ಟದ ಆರೋಗ್ಯ ಸೇವೆ ಒದಗಿಸುವ ನಿಟ್ಟಿನೊಳಗೆ ಆಯುಷ್ಮಾನ್ ಭಾರತ್ ಕಾರ್ಯಕ್ರಮವನ್ನು ನಮ್ಮ ರಾಷ್ಟ್ರ ಹಮ್ಮಿಕೊಂಡದ. ಅದರಲ್ಲಿ ವಿಶೇಷವಾಗಿ ಪ್ರಧಾನಮಂತ್ರಿ ಜನೌಷಧಿ ಈ ಒಂದು ಯೋಜನೆ ಸಾಕಷ್ಟು ಬಡ ರೋಗಿಗಳಿಗೆ

0: ಬಡ ವರ್ಗದವರಿಗೆ.
1: ಹೌದು ನೋಡ್ರಿ ಸರ್ಪಂಚರ, ಹೊರಗೆ ಎಷ್ಟು ತುಟ್ಟಿ ಇದ್ದೀವು ಅಂದ್ರೆ ಬೇರೆ ಮೆಡಿಕಲ್ದೊಳಗೆ ತುಟ್ಟಿ ಇದ್ದ ಔಷಧಗಳು ಬಹಳ ಅತಿ ಕಡಿಮೆ ದರದೊಳಗೆ ಈ ಜನೌಷಧಿ ಕೇಂದ್ರದೊಳಗೆ ಸಿಗ್ತಾವ ನೋಡ್ರಿ.
0: ಅಲ್ಲ ಕಡಿಮೆ ಅಂದ್ರೆ ಎಷ್ಟು, ಶೇಕಡ 50% ತೊಂಬತ್ತ ತನಕನು ಕಡಿಮೆ ಅಮೌಂಟ್ನಾಗ ಕಡಿಮೆ ರೊಕ್ಕದಾಗ ನಮ್ಗೆ ಸಿಗ್ತಾವ ನೋಡಿವು.
2: ಅಲ್ರಿ ಸರ್ಪಂಚರ, ಇವು ಏನ ಸಿಗ್ತಾವ ಅಂದ್ರಲ್ಲ ಗುಳಿಗೆ, ಇವು ಚಲೋ ಇರ್ತಾವೇನ್ರಿ?
0: ಏ ಬಿಲ್ಕುಲ್ ಚಲೋ ಇರ್ತಾವೆ, ಇವೆಲ್ಲ ಒಳ್ಳೆ ಗುಣಮಟ್ಟದ ಒಂದು ಆರೋಗ್ಯ ಸೇವೆಗಳಿವೆಲ್ಲ.
2: ತಗೋಬಹುದು
0: ತಗೋಬಹುದು ತಗೋಬಹುದು. ಮತ್ತೆ ಯಾಕೆ ಮಾಡ್ಯಾರಂತಂದ್ರೆ, ಈಗ ರೊಕ್ಕ ಇಲ್ಲಾರ್ದವ್ರು ಇರ್ತಾರೆ, ಕಡು ಬಡವರು ಇರ್ತಾರೆ, ಅವರಿಗೆ ಆರೋಗ್ಯ ದೃಷ್ಟಿಯಿಂದ ಕಡಿಮೆ ದರದ ಸಿಗಲಿ ಅನ್ನೋದು ಸರ್ಕಾರದ ಉದ್ದೇಶ ನೋಡು.
2: ಭಾಳ ಚಲೋ ಮಾಡ್ಯಾರಪ್ಪ.
0: ಮತ್ತು ಅಷ್ಟೇ ಅಲ್ಲ, ಈಗ ಸ್ಟಂಟ್ಗಳು ಮತ್ತು ಮೊಳಕಾಲು ಕಸಿ ಚಿಕಿತ್ಸೆನೂ ಇದ್ರೊಳಗೆ ಬರ್ತದೆ. ವಿಶೇಷವಾಗಿ ಈಗ ಮೊಳಕಾಲು ಹಿಡ್ಕೊಂಡಿರ್ತಾವಲ್ಲ ಅವರಿಗೆಲ್ಲ, ಈಗ ಮೊಳಕಾಲು ನೀಗಳನ್ನು ಜೋಡಿಸುವಂಥದ್ದು, ಕಸಿ ಮಾಡುವಂಥದ್ದು, ಈ ಒಂದು ಯೋಜನೆ ಸರ್ಕಾರ ಈ ಒಂದು ಕಾರ್ಯಕ್ರಮದ ಉಪಕ್ರಮವಾಗಿ ಹಮ್ಮಿಕೊಂಡದ್ ನೋಡು.
1: ಸ್ಟಂಟದ್ದು ರೇಟ್ ಇಷ್ಟೇ ಮಾಡ್ಬೇಕಂತ ಫಿಕ್ಸ್ ಮಾಡ್ಯಾರ. ಮೊದಲು ಮನಸ್ಸಿಗೆ ಬಂದಂಗೆ ರೊಕ್ಕ ಹರಿತಿದ್ರಂತ, ಈಗ ಎಲ್ಲ ನಿಯಮಿತವಾಗಿ ಮಾಡಿದ್ದಕ್ಕೆ ಎಲ್ಲರಿಗೆ ಹೃದಯ ಚಿಕಿತ್ಸೆ ಕೈಗೆಟುಕುವಂಗೆ ಆಗೈತೆ ನೋಡ್ರಿ ಸರ್ಪಂಚರ.
0: ಅದು ಹೌದು. ಮತ್ತೆ ಈಗ ನೋಡಿ, ನಮ್ಮ ದೇಶದ ಸಾಕಷ್ಟು ಜನರಿಗೆ ಈಗ ಮಳಕಾಲ ಸಮಸ್ಯೆಗಳು ಭಾಳ ಬರ್ಲಿಕ್ಕತ್ತಾವೆ ಇತ್ತೀಚೆಗೆ. ಇದನ್ನು ಮನಗಂಡು ಸರ್ಕಾರ ಈ ಒಂದು ಯೋಜನೆಯನ್ನು ಆರಂಭ ಮಾಡೋದು ಎಲ್ಲರಿಗೂ ಅನುಕೂಲ ನೋಡಿದ್ದು.
2: ಭಾಳ ಚಲೋ ಅಪ್ಪ, ನಮ್ಮ ಊರಾಗರೆ ವೋಟ್ರು ಅವರೇ ಆಗ್ಯಾವೆ, ನೀ ಹೇಳ್ದಿಲ್ಲ. ಮತ್ತೆ ಇದಕ್ಕೆ ಆಯುಷ್ಮಾನ್ ಕಾರ್ಡ್ ಅಂದಿಲ್ಲ, ಅದನ್ನು ತೊಗೊಂಡು ಹೋಗ್ಬೇಕೆಂತಮ್ಮ?
0: ಹೌದು, ತೊಗೊಂಡು ಹೋಗ್ಬೇಕ್ರಿ ಇದನ್ನು. ಈಗ 70 ವರ್ಷ ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಎಲ್ಲ ನಾಗರಿಕರು ಉಚಿತ ಆರೋಗ್ಯ ರಕ್ಷಣೆಗೆ ಅರ್ಹರಾಗಿರ್ತಾರೆ ನೋಡು. ವಿಶೇಷವಾಗಿ ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರ ಏನ್ ನ್ಯಾಷನಲ್ ಹೆಲ್ತ್ ಅಥಾರಿಟಿ ಪೋರ್ಟಲ್ ಬಳಸಿ ನೀವು ಅರ್ಹತೆ ಅಥವಾ ನೋಂದಾಯಿತ ಆಸ್ಪತ್ರೆಗಳ ವಿವರವನ್ನು ಇಲ್ಲಿ ಪರಿಶೀಲನೆ ಕೂಡ ಮಾಡ್ಬೋದಾಗ್ತದೆ. ತಾವು
1: ಅಂದಂಗ್ರಿ ಸರ್ಪಂಚರ, ಇತ್ತಿತ್ತಲಾಗಿ ಇವು ವೈದ್ಯಕೀಯ ಸೇವೆಗಳು ಹೆಚ್ಚಾಗ್ಯಾವೆ ನೋಡ್ರಿ, ಹಾಸ್ಪಿಟಲ್ ಅದೆಲ್ಲ ಹೆಚ್ಚಾಗ್ಯಾವೆ ಕಾಣ್ತದೆ.
0: ವೈದ್ಯಕೀಯ ಸೇವೆಗಳು ಹೆಚ್ಚಾಗ್ಯಾವೆ, ವೈದ್ಯಕೀಯ ಕಾಲೇಜುಗಳು ಹೆಚ್ಚಾಗ್ಯಾವೆ, ಮತ್ತು ಈಗ ಸಾಕಷ್ಟು ಜನ ಡಾಕ್ಟರ್ ಓದ್ಲಿಕ್ಕತ್ತಾರ ನಮ್ಮ ದೇಶದಾಗ. ಇತ್ತೀಚೆಗೆ ಮೊದಲೆಲ್ಲ ನಮ್ಮ ಓಣ್ಯಾಗ ಒಬ್ಬರು ಇಬ್ಬರು ಡಾಕ್ಟರ್ ಹೋಗ್ತಿದ್ರು, ಈಗ ಪ್ರತಿ ಓಣಿಯೊಳಗೆ 10-20 ಜನ ಡಾಕ್ಟ್ರಿಗೆ ಹೋದ್ರೆ ನೋಡ್ತೀವಿ ನಾವು. ನೋಡ್ತಿರಲಿಲ್ಲ ಇಲ್ಲ ನಮ್ಮ ಊರಾಗ ಎಷ್ಟು ಜನ ಹೋಗ್ಯಾರ?
1: ಅದೇ ರೀ ಶಾಂತಕ, ಮೊನ್ನೆ ನಮ್ಮ ಮಳೆ ಒಬ್ಬ ಹೇಳಕತ್ತಿದ್ದ, ಇಷ್ಟು ರ್ಯಾಂಕ್ನಾಗ ನನಗೆ ಮೊದಲಾದ್ರೆ ಸೀಟ ಸಿಗ್ತಿದ್ದಿಲ್ಲ, ಈಗ ಸೀಟ್ ಹೆಚ್ಚಾಗ್ಯಾವ, ಅದರಿಂದಾಗಿ ನನಗೆ ಗೌರ್ಮೆಂಟ್ ಮೆಡಿಕಲ್ ಸೀಟ್ ಸಿಕ್ತು ನೋಡು ಅಂತ ಹೇಳ್ತಿದ್ದ.
0: ಹೌದು, ಈಗ ಸೀಟ್ ಹೆಚ್ಚಾದ ಕಾರಣ ಸಾಕಷ್ಟು ಜನ ವೈದ್ಯಕೀಯ ಓದಕತ್ತಾರೆ. ವಿಶೇಷವಾಗಿ ಹೇಳ್ತೀನಿ ಕೇಳ್ರಿ, 2014 ಆಗಸ್ಟ್ 2022 ತನಕ ಮೊದಲು ವೈದ್ಯಕೀಯ ಕಾಲೇಜುಗಳು ಎಷ್ಟಿದ್ವು ಅಂದ್ರೆ ನಮ್ಮ ದೇಶದಾಗ 387 ಇದ್ದು, ಈಗ ಕುಳ ಸಂಖ್ಯೆ ಎಷ್ಟಾಗಿ ಅಂದ್ರೆ 780 ಇರೋದು.
1: ಅಂದ್ರೆ ಹೆಚ್ಚು ಕಡಿಮೆ ಡಬಲ್ ಆದಂಗೆ
0: ಹೆಚ್ಚು ಕಡಿಮೆ. ಮತ್ತು ಸ್ನಾತಕ ಅಂದರೆ ಯು ಜಿ ಸೀಟ್ಗಳು, ಅವು ಸಂಖ್ಯೆ 51,348 ಇತ್ತು, ಈಗ 115,900 ಇರೋದು. ಅಜಗಜಾಂತರ ವ್ಯತ್ಯಾಸ ಇಲ್ಲಿ ನೋಡ್ತಿರಲ್ಲ,
2: ಭಾರಿ ಸರ್ಕಾರ.
0: ಮತ್ತು ನಾವು ಇದನ್ನೆಲ್ಲ ಓದಿ ಪಿ ಜಿ ಮಾಡ್ತೀವಿ ಅಂತಂದ್ರೆ ಪಿ ಜಿ ವಿದ್ಯಾರ್ಥಿಗಳ ಸೀಟ್ ಕೂಡ ಭಾಳಷ್ಟು ಗಣನೀಯವಾಗಿ ಏರಿಕೆ ಕಂಡವು. 31,185 ಸೀಟ್ ಇದ್ದು ಮೊದಲು, ಈಗ ಎಷ್ಟಾಗ್ಯಾವ ಅಂದ್ರೆ 74,306 ಇರೋದು ನೋಡು. ಹಿಂಗಾಗಿ ನಮ್ಮ ಮಕ್ಕಳಿಗೆ ಡಾಕ್ಟರ್ ಪಿ ಜಿ ಎಲ್ಲ ಮಾಡಾಕತ್ತಾರ.
2: ಅವಾಗ ಎಲ್ಲಿಗರೆ ಒಬ್ರು ಓದ್ತಿದ್ರು ತಮ್ಮ, ನೀವು ಹೇಳ್ದಂಗ ಸರ್ಪಂಚರ, ಈಗ ಎಲ್ಲಾರ್ಗು ಸರ್ಕಾರ ಕೈ ಎಟ್ಕುವಂಗ ಮಾಡ್ಯಾರ ನೋಡ್ರಿ, ಭಾಳ ಚಲೋ ಮಾಡ್ಯಾರ್ರಿ.
1: ಮತ್ತು ಇದಲ್ಲದೆ ಎಲ್ಲರಿಗೆ ಇವು ಆಭಾ ಕಾರ್ಡದ್ದು ಈಗ ತಗೊಳಕತ್ತಾರ, ಅದರಿಂದ ಕಾರ್ಡ್ಗಳಿಂದ ಎಲ್ಲಿ ಬೇಕವರಿಗೆ ಅಲ್ಲಿ ವೈದ್ಯಕೀಯ ಸೇವೆ ಸಿಗ್ಲಾಕತ್ತದ ನೋಡ್ರಿ. ಬೇರೆ ರಾಜ್ಯಕ್ಕೆ ಹೋದರೂ ಉಚಿತವಾಗಿ ಸಿಗ್ಲಾಕತ್ತೈತಿ ರೀ.
0: ಹೌದು ಹೌದು. ಈಗ 2018 ಪ್ರಾರಂಭವಾದ ಆಯುಷ್ಮಾನ್ ಭಾರತ ವಿಶ್ವದ ಅತಿದೊಡ್ಡ ಸರ್ಕಾರಿ ಅನುದಾನಿತ ಆರೋಗ್ಯ ರಕ್ಷಣಾ ಯೋಜನೆ ಇದಾಗೈತಿ. ಹೌದಾ? ಮತ್ತು 1 ಜನವರಿ 2025 ವೇಳೆಗೆ 79.75 crore ಈ ಆಭಾ ಐಡಿಗಳನ್ನು ರಚಿಸಲಾಗಿದೆ ನಮ್ಮ ದೇಶದೊಳಗೆ. ವಿವಿಧ ಆರೋಗ್ಯ ಪೋರ್ಟಲ್ಗಳಿಗೆ 65.34 crore ಎಲೆಕ್ಟ್ರಾನಿಕ್ ಆರೋಗ್ಯ ದಾಖಲೆಗಳನ್ನು ಇಲ್ಲಿ ಜೋಡಿಸಲಾಗಿದೆ ನೋಡು. ಅಷ್ಟೇ ಅಲ್ಲದೆ 24 December ನಡೆಸಲಾದ ಎಲ್ಲ ಹಂತಗಳಲ್ಲಿ 5.46 crore ಮಕ್ಕಳು ಮತ್ತು 1.32 crore ಗರ್ಭಿಣಿಯರಿಗೆ ಲಸಿಕೆಯನ್ನು ನೀಡಲಾಗಿದೆ ಈ ಆರೋಗ್ಯ ಯೋಜನೆಯಡಿಯಲ್ಲಿ.
2: ಅದಕ್ಕೆ ಕೇಳಕತ್ತಿದ್ದೀನಿ ನೋಡ್ರಿ, ಈ ಗರ್ಭಿಣಿಯರಿಗೂ ಏನಾರು ವ್ಯವಸ್ಥೆ ಮಾಡ್ಯಾರೇನತ್ತ ಹೇಳಿದೆ ಅನ್ಕೊಳಕತ್ತಿದೆ, ನೀವು ಹೇಳಿಬಿಟ್ರಿ ಸರ್ಪಂಚರ, ಬಯಸ್ ಆಯ್ತು ಬಿಡ್ರಿ.
1: ಮತ್ತು ಇದು ನೀವು ಲಸಿಕೆಯನ್ನು ಇದೊಂದು ನೆನಪೈತ್ರಿ, ಈ ಕೋವಿಡ್ ಟೈಮ್ದಾಗ ಇಡೀ ದೇಶದೊಳಗೆ ಎಲ್ಲರಿಗೆ 220 crore ಹೆಚ್ಚು ಡೋಸ್ಗಳನ್ನು ವಿತರಣೆ ಮಾಡಿ ಅತ್ಯಂತ ವೇಗವಾಗಿ ಈ ಬೃಹತ್ ಲಸಿಕಾ ಕಾರ್ಯಕ್ರಮವನ್ನು ಸರ್ಕಾರ ನಡೆಸಿಕೊಡ್ತು ನೋಡ್ರಿ.
0: ಇದೊಂದು ನಮ್ಮ ದೇಶದ ಹೆಮ್ಮೆ ಜಗತ್ತಿಗೆ.
2: ಭಾರಿ ಭಾರಿ ಚಲೋ ಮಾಡ್ಯಾರ್ರಿ.
0: ಅಂದಂಗ ಶಾಂತಕ್ಕ, ನಿಮ್ದು ಆಯುಷ್ಮಾನ್ ಕಾರ್ಡ್ ಐತೆ ಇಲ್ಲ? ಮತ್ತ
2: ಏ ಐತ್ರಿ ಸರ್ಪಂಚರ, ಐತ್ರಿ ಸಿದ್ದು ಹೇಳ್ದಾರ್ರಿ, ಎಲ್ಲ ಮಾಡಿಸಿ ಇಟ್ಟಿನ್ರಿ. ಕರೆ ಅದ್ರದ್ದು ಉಪಯೋಗ ಹೆಂಗ್ ತಗೋಬೇಕಂತ ಗೊತ್ತಿದ್ದಿದಿಲ್ರಿ, ಎಲ್ಲ ಎಲ್ಲ ಚಂದಂಗೆ ಬಿಡಿಸಿ ಬಿಡಿಸಿ ಹೇಳಿದ್ರು ನೋಡ್ರಿ. ಈಗ ತಗೊಂಡ್ ಕಿಶಿಂದ ಹೋತೀನ್ರಿ, ನನ್ನ ದವಾಖಾನಿಗೆ ಹೋತೀನ್ರಿ.
0: ಅಲ್ಲ ಸಿದ್ದನ ಕಡೆ ಮಾತ್ರ ಆಯುಷ್ಮಾನ್ ಕಾರ್ಡ್ ಐತೆ, ಯಾಕಂದ್ರೆ ನಾ ನೋಡಿ ನಿಮ್ಮ ಭಾಷಾನೆ ಅದಾನ ಇಂಥವೆಲ್ಲ ಏನ ಯೋಜನೆಗಳು ಬರ್ತಾವೆ ಎಲ್ಲ ಮಾಡಿಸಿಟ್ಬಿಟ್ಟಿರ್ತಾನ.
2: ಹೌದು ಹೌದ್ರಿ, ಈಗ ನಮ್ಗೆ ಏನಾರ ಒಂದಿಟ್ಟು ಆರಾಮ್ ತಪ್ಪು ಯಾವುದೋ ಒಂದು

0: ಇಲ್ಲ ಅಂದ್ರೆ ಸಿದ್ದುನೇ ಬಂದು ಹೇಳ್ತಾನೆ ರೀ ನಮಗೆ ರೀ.
1: ಹ್ಞೂ ಆಯ್ತು ಪಾ ಸಿದ್ದು, ಹಂಗಂದ್ರೆ ಹೋಗಿ ಬರ್ರಿ ಹಾಸ್ಪಿಟ್ಲ್ಕ, ನಾನು ಹೋಗ್ತೀನಿ, ಟೈಮ್ ಆಗ್ತದ. ನಮಸ್ಕಾರ ರೀ.
2: ನಮಸ್ಕಾರ
1: ನಮಸ್ಕಾರ.
3: ಇದುವರೆಗೆ ವಿಶೇಷ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
4: ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ರೇವಣಸಿದ್ಧ ಚಾಂದಕವಟೆ, ಭಾರತೀ ಸುನುಗಾರ್ ಹಾಗೂ ಮಹಾಂತೇಶ್ ಕೋತಿನ್.
3: ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
5: ಕೇಳುವರೆ, ಈಗ ಸಮಯ 6:20 ಆಗುತ್ತಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಆಕಾಶವಾಣಿ ಅವಲೋಕನ ವಿಷಯ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಭಾರತೀಯ ಕೃಷಿ ವಲಯದ ಆರ್ಥಿಕ ಭದ್ರತೆಯ ರಕ್ಷಾ ಕವಚ ಬರೆದವರು ಅಭಯ್ ದಾಮ್ಲೆ ಓದುತ್ತಿರುವವರು ವಿಜಯಲಕ್ಷ್ಮೀ ನಾಗರಾಜು ಭಾರತದ ಆರ್ಥಿಕತೆಯ ಬೆನ್ನೆಲುಬಾಗಿರುವ ಕೃಷಿ ಕ್ಷೇತ್ರ ಯಾವಾಗಲೂ ಪ್ರಾಕೃತಿಕ ವಿಕೋಪಗಳು ಅನಾವೃಷ್ಟಿ ಅತಿವೃಷ್ಟಿ ಹಾಗೂ ಹವಾಮಾನ ವೈಪರೀತ್ಯಗಳ ಸವಾಲುಗಳನ್ನು ಎದುರಿಸುತ್ತಲೇ ಬಂದಿದೆ ಇಂತಹ ಅನಿಶ್ಚಿತ ಪರಿಸ್ಥಿತಿಗಳಲ್ಲಿ ದೇಶದ ರೈತ ಸಮುದಾಯಕ್ಕೆ ಆರ್ಥಿಕ ಭದ್ರತೆ ಒದಗಿಸುವ ಮತ್ತು ಅವರ ಜೀವನೋಪಾಯವನ್ನು ರಕ್ಷಿಸುವ ನಿಟ್ಟಿನಲ್ಲಿ ಕೃಷಿ ವಿಮೆ ಅತ್ಯಂತ ನಿರ್ಣಾಯಕ ಪಾತ್ರ ವಹಿಸುತ್ತದೆ ಈ ದಿಕ್ಕಿನಲ್ಲಿ ಕೇಂದ್ರ ಸರ್ಕಾರವು 2016 ಫೆಬ್ರವರಿ 18ರಂದು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ಜಾರಿಗೆ ತಂದಿತು ಈ ಯೋಜನೆಯು ಬೆಳೆ ಬಿತ್ತನೆಯಿಂದ ಹಿಡಿದು ಕೊಯ್ಲು ಹಾಗೂ ನಂತರದ ಹಂತದವರೆಗಿನ ಎಲ್ಲಾ ಸಂಭಾವ್ಯ ನಷ್ಟಗಳಿಗೆ ಪರಿಹಾರ ಒದಗಿಸುವ ಮೂಲಕ ಭಾರತೀಯ ರೈತರ ಪಾಲಿಗೆ ಬಹುದೊಡ್ಡ ಸುರಕ್ಷಾ ಕವಚವಾಗಿ ಹೊರಹೊಮ್ಮಿದೆ 2026-27 ಸಾಲಿನ ಕೇಂದ್ರ ಸರ್ಕಾರದ ಆಯವ್ಯಯದಲ್ಲಿ ಈ ಯೋಜನೆಗಾಗಿ 12,200 ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದ್ದು ರೈತರ ಆದಾಯ ಸ್ಥಿರತೆ ಹಾಗೂ ಆರ್ಥಿಕ ಚೇತರಿಕೆಗೆ ಸರ್ಕಾರ ನೀಡುತ್ತಿರುವ ಆದ್ಯತೆಯನ್ನು ತಿಳಿಸುತ್ತದೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯು ದೇಶದ ಸಣ್ಣ ಅತಿಸಣ್ಣ ಹಾಗೂ ಗುತ್ತಿಗೆ ಆಧಾರದ ಮೇಲೆ ಕೃಷಿ ಮಾಡುವ ಪ್ರತಿಯೊಬ್ಬ ರೈತನಿಗೂ ಕೃಷಿ ವಿಮೆಯ ಅನುಕೂಲವನ್ನು ಸಾರ್ವತ್ರಿಕವಾಗಿ ತಲುಪಿಸುವ ಗುರಿಯನ್ನು ಹೊಂದಿದೆ ಈ ಯೋಜನೆಯಡಿ ಬೆಳೆ ಸಾಲ ಪಡೆದ ರೈತರು ಮಾತ್ರವಲ್ಲದೆ ಸಾಲ ಪಡೆಯದ ರೈತರು ಸಹ ಸ್ವಯಂ ಪ್ರೇರಿತರಾಗಿ ವಿಮೆ ಮಾಡಿಸಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ ಯೋಜನೆಯ ಆರಂಭದಿಂದ ಪ್ರಸ್ತುತ ಸಾಲಿನವರೆಗೆ ಒಟ್ಟು 92,46,00,000 ಅಧಿಕ ರೈತರ ಅರ್ಜಿಗಳು ನೋಂದಾಯಿಸಲ್ಪಟ್ಟಿದ್ದು 26,22,00,000 ಹೆಚ್ಚು ಅರ್ಜಿಗಳಿಗೆ 2,06,000 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ನಷ್ಟ ಪರಿಹಾರವನ್ನು ನೇರವಾಗಿ ಪಾವತಿಸಲಾಗಿದೆ ಯೋಜನೆಯ ಅನುಷ್ಠಾನದಲ್ಲಿ ಕರ್ನಾಟಕ ರಾಜ್ಯ ಅತ್ಯಂತ ಗಮನಾರ್ಹ ಸಾಧನೆ ಮಾಡಿದ್ದು ರಾಷ್ಟಮಟ್ಟದಲ್ಲಿ ದೊಡ್ಡ ರಾಜ್ಯಗಳ ವಿಭಾಗದಲ್ಲಿ 2ನೇ ಶ್ರೇಷ್ಠ ಶ್ರೇಣಿಯನ್ನು ಪಡೆದುಕೊಂಡಿದೆ ಕೇಂದ್ರ ಕೃಷಿ ಸಚಿವಾಲಯ ಪ್ರಶಂಸನಾ ಪತ್ರ ನೀಡಿ ಗೌರವಿಸಿರುವಂತೆ ಕರ್ನಾಟಕದಲ್ಲಿ ಯೋಜನೆಯಡಿ ನೋಂದಾಯಿಸಿಕೊಂಡಿದ್ದ 27,04,000 ರೈತರ ಪೈಕಿ 11,85,000ಕ್ಕೂ ಅಧಿಕ ರೈತರಿಗೆ ಸುಮಾರು 2,094 ಕೋಟಿ ರೂಪಾಯಿಗಳ ನಷ್ಟ ಪರಿಹಾರದ ಮೊತ್ತವನ್ನು ಯಶಸ್ವಿಯಾಗಿ ತಲುಪಿಸಲಾಗಿದೆ ಕರ್ನಾಟಕ ತನ್ನದೇ ಆದ ಪ್ರತ್ಯೇಕ ತಾಂತ್ರಿಕ ಪೋರ್ಟಲ್ ಮತ್ತು ಭೂ ದಾಖಲೆಗಳ ಸಂಯೋಜನೆಯ ಮೂಲಕ ನೋಂದಣಿ ಹಾಗೂ ಪರಿಹಾರ ವಿತರಣೆಯನ್ನು ಅತ್ಯಂತ ಪಾರದರ್ಶಕವಾಗಿ ನಡೆಸಿ ಮಾದರಿಯಾಗಿದೆ ವಿತರಣೆಯನ್ನು ಅತ್ಯಂತ ಪಾರದರ್ಶಕವಾಗಿ ನಡೆಸಿದ್ದು ಇದರೊಂದಿಗೆ ಆಂಧ್ರಪ್ರದೇಶ ರಾಜಸ್ಥಾನ ಉತ್ತರ ಪ್ರದೇಶ ಮಧ್ಯಪ್ರದೇಶದಂತಹ ರಾಜ್ಯಗಳಲ್ಲೂ ಯೋಜನೆಯಡಿ ವ್ಯಾಪಕ ನೋಂದಣಿ ದಾಖಲಾಗಿದೆ ಅತ್ಯಂತ ಕಡಿಮೆ ಮತ್ತು ಕೈಗೆಟುಕುವ ಕಂತಿನ ದರ ಈ ಯೋಜನೆಯ ಅತ್ಯಂತ ಪ್ರಮುಖ ಸೌಲಭ್ಯವಾಗಿದೆ ರೈತರು ಮುಂಗಾರು ಬೆಳೆಗಳಿಗೆ ಗರಿಷ್ಠ 2%, ಹಿಂಗಾರು ಆಹಾರ ಧಾನ್ಯ ಹಾಗೂ ಎಣ್ಣೆಕಾಳು ಬೆಳೆಗಳಿಗೆ 1.5% ಮತ್ತು ವಾಣಿಜ್ಯ ಹಾಗೂ ತೋಟಗಾರಿಕಾ ಬೆಳೆಗಳಿಗೆ 5% ಮಾತ್ರ

0: ಕಂತು ಪಾವತಿಸಬೇಕಾಗಿರುತ್ತದೆ. ಉಳಿದ ಬಹುಪಾಲು ಕಂತಿನ ಮೊತ್ತವನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸಮಾನವಾಗಿ ಭರಿಸುತ್ತವೆ. ಈ ಸರಳೀಕೃತ ದರ ವ್ಯವಸ್ಥೆ ದೇಶದ ಮೂಲೆ ಮೂಲೆಯ ರೈತರಿಗೂ ಬೆಳೆ ವಿಮೆಯನ್ನು ಸುಲಭವಾಗಿ ಪಡೆದುಕೊಳ್ಳಲು ನೆರವಾಗಿದೆ. ಬೆಳೆ ಹಾನಿಯಾದಾಗ ಸಮಯಕ್ಕೆ ಸರಿಯಾಗಿ ಸಿಗುವ ಪರಿಹಾರ ಧನ ರೈತರಿಗೆ ಸಾಲದ ಸುಳಿಯಿಂದ ಹೊರಬರಲು ಮತ್ತು ಮುಂದಿನ ಹಂಗಾಮಿಗೆ ಹೊಸ ಹುರುಪಿನಿಂದ ಬಂಡವಾಳ ಹೂಡಲು ಪ್ರೇರೇಪಿಸುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯು ಬೆಳೆ ಋತುವಿನ ವಿವಿಧ ಹಂತಗಳಲ್ಲಿ ಸಂಭವಿಸುವ ನಷ್ಟಗಳಿಗೆ ಸಮಗ್ರ ಪರಿಹಾರವನ್ನು ಒದಗಿಸುತ್ತದೆ. ಪ್ರಕೃತಿ ವಿಕೋಪಗಳಿಂದಾಗಿ ಬಿತ್ತನೆ ಮಾಡಲು ಸಾಧ್ಯವಾಗದಿದ್ದರೆ ನಿಗದಿತ ವಿಮಾ ಮೊತ್ತದ ಶೇಕಡಾ 25% ಪರಿಹಾರ ದೊರೆಯುತ್ತದೆ. ನಿಂತ ಬೆಳೆಗೆ ಅನಾವೃಷ್ಟಿ, ಪ್ರವಾಹ, ಕೀಟಬಾಧೆ ಹಾಗೂ ರೋಗ ರುಜಿನಗಳಿಂದ ಹಾನಿಯಾದರೆ ಪ್ರಾದೇಶಿಕ ಆಧಾರದ ಮೇಲೆ ಪರಿಹಾರ ನಿರ್ಧರಿಸಲಾಗುತ್ತದೆ. ಇದರ ಜೊತೆಗೆ ಆಲಿಕಲ್ಲು ಮಳೆ, ಭೂಕುಸಿತ, ಜಲಾವೃತ ಹಾಗೂ ಮೇಘಸ್ಫೋಟದಂತಹ ಸ್ಥಳೀಯ ವಿಕೋಪಗಳಿಂದ ಜಮೀನಿನಲ್ಲಿ ಉಂಟಾಗುವ ನಷ್ಟಕ್ಕೂ ಪರಿಹಾರ ನೀಡಲಾಗುತ್ತದೆ. ಕೊಯ್ಲಿನ ನಂತರ ಹೊಲದಲ್ಲಿ ಒಣಗಲು ಹಾಕಿದ ಬೆಳೆಗಳಿಗೆ ಚಂಡಮಾರುತ ಅಥವಾ ಅಕಾಲಿಕ ಮಳೆಯಿಂದ ಹಾನಿಯಾದರೆ ಕೊಯ್ಲಾದ 14 ದಿನಗಳವರೆಗೆ ನಷ್ಟ ಪರಿಹಾರ ಪಡೆಯುವ ಅವಕಾಶವಿದೆ. ಯೋಜನೆಯ ಪಾರದರ್ಶಕತೆ ಮತ್ತು ಕ್ಷಿಪ್ರ ಅನುಷ್ಠಾನಕ್ಕಾಗಿ ಅತ್ಯಾಧುನಿಕ ಡಿಜಿಟಲ್ ತಂತ್ರಜ್ಞಾನವನ್ನು ಸಂಯೋಜಿಸಲಾಗಿದೆ. ರಾಷ್ಟೀಯ ಬೆಳೆ ವಿಮಾ ಪೋರ್ಟಲ್, ಎನ್ಸಿಐಪಿ ಹಾಗೂ ಡಿಜಿಕ್ಲೇಮ್ ಎಂಬ ವ್ಯವಸ್ಥೆ ಮೂಲಕ ನೇರವಾಗಿ ರೈತರ ಬ್ಯಾಂಕ್ ಖಾತೆಗಳಿಗೆ ವಿಮಾ ಮೊತ್ತವನ್ನು ಜಮಾ ಮಾಡಲಾಗುತ್ತಿದೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ವಿಜಯಪುರ ಕೇಳುಗರೆ, ಇಂದು ಸಂಜೆ 6:50 ಬೆಂಗಳೂರು ಕೇಂದ್ರದ ಸಹಪ್ರಸಾದದಲ್ಲಿ ಕಿಸಾನ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆಯಲ್ಲಿ ಮೇವಿನ ಬೆಳೆಗಳ ಪಾತ್ರ ಕುರಿತು ಬೆಂಗಳೂರು ಹೈನುಗಾರಿಕಾ ಕಾಲೇಜಿನಲ್ಲಿ ಸಹಪ್ರಾಧ್ಯಾಪಕಿ ಆಗಿರುವ ಡಾಕ್ಟರ್ ನಾಗಮಣಿ ಎ ಅವರೊಡನೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ, ಪ್ರಾಯೋಜಕರು ಕೃಷಿ ಇಲಾಖೆ, ಭಾರತ ಸರ್ಕಾರ. ನಾಳೆ ಸಂಜೆ 6:51 ನಿಲಯದಿಂದ ಪ್ರಸಾರವಾಗುವ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಕಡಲೆ ಬೆಳೆಯ ಸಂಪೂರ್ಣ ಮಾಹಿತಿ, ಈ ವಿಷಯ ಕುರಿತು ವಿಜಯಪುರದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಶಿವರಾಜ್ ಕಾಂಬಳೆ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಸಿದ್ರ ಎನ್ ಸಾಳುಂಕೆ. ನಾಳೆ ಸಂಜೆ 5:00 ನಮ್ಮ ನಿಲಯದಿಂದ ಕಲೆಗೊಂದು ಗೀತೆ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗುವುದು. ಕೇಳುಗರೆ, ಸಮಯ ಈಗ 6:37 ಇನ್ಮುಂದೆ ಬೆಂಗಳೂರು ಕೇಂದ್ರದಿಂದ ಕೆಲವು ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ ಪ್ರಸಾರವಾಗುವುದು.

0: ಆಕಾಶವಾಣಿ ಇನ್ನೀಗ ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ.
1: My bank is always with me. By the time I wake up, it's already taking care of my deposits. When the customers keep me busy, it takes care of the cash counter. Even in the middle of the night, it wakes me up to say, "Madam, we have received the payment from Lakshmi Fruit Store." With a Jan Dhan bank account, I have insurance, pension, DBT, all banking services right at my fingertips.
2: In 12 years, 59 crore Jan Dhan accounts have been opened, of which 56% are held by women. 12 years of PM Jan Dhan Yojana. More savings, more opportunities.
3: Kam premium, zyada bonus. Apno ke liye sabse sahi RBI Life. इससे बेहतर कुछ नहीं.
4: अपने परिवार को दीजिए सुरक्षित जीवन रूरल पोस्ट लाइफ इंश्योरेंस RPLI की लाइफ इंश्योरेंस पॉलिसीज के साथ. अपने नजदीकी डाकघर से आज ही संपर्क करें या indiapost.gov.in पर लॉग ऑन करें.
5: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.

0: Give your family a secure life with Rural Post Life Insurance. RPLI Life Insurance Policies. Contact your nearest post office today or log on to indiapost.gov.in.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS BLR.

0: ಆಕಾಶವಾಣಿ
1: ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಗದಗ ಜಿಲ್ಲೆಯ ಹಲವೆಡೆ ಮುಖ್ಯಮಂತ್ರಿ ಬರ ಪರಿಶೀಲನೆ. ಗ್ಯಾರಂಟಿ ಯೋಜನೆ ಮರು ಪರಿಶೀಲನೆ ವೇಳೆ ಸರಿಯಾದ ಮಾಹಿತಿ ನೀಡುವಂತೆ ಸಲಹೆ. ತಂಬಾಕು ಬೆಳೆ ನಷ್ಟಕ್ಕೆ ಪರಿಹಾರ ನೀಡಲು ಮುಖ್ಯಮಂತ್ರಿ ಜೊತೆ ಚರ್ಚೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭರವಸೆ. ಮಂಗಳೂರಿನ ಸಂಪುಟ ಸಭೆಯಲ್ಲಿ ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ, ಸಚಿವ ಯುಟಿ ಖಾದರ್. ಬಿಜೆಪಿ ಪಾದಯಾತ್ರೆ, 6 ಕೋಟಿ ಕನ್ನಡಿಗರ ಆಶೋತ್ತರದ ಕಹಳೆ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಕೆಪಿಸಿ ಹಗರಣ, ಬೆಂಗಳೂರಿನಲ್ಲಿ ಬಿಜೆಪಿ ನಾಯಕ ಬಸವರಾಜ ಕನ್ನಾಳೆ ನಿವಾಸದ ಮೇಲೆ ಸಿಐಡಿ ದಾಳಿ. ವಾರ್ತೆಗಳ ವಿವರ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಕಂದಾಂಪುರ ಗ್ರಾಮದಲ್ಲಿ ರೈತರ ಜಮೀನಿಗೆ ತೆರಳಿ ಬರ ಪರಿಶೀಲನೆ ನಡೆಸಿದರು. ಸೂರ್ಯಕಾಂತಿ, ಜೋಳ, ಹತ್ತಿ, ಕಡಲೆಕಾಳು ಬೆಳೆ ವೀಕ್ಷಿಸಿದರು. ಈ ಬಾರಿ ಬರ ಪರಿಸ್ಥಿತಿಯಿಂದ ಬೆಳೆಗಳು ಹಾನಿಗೆ ಒಳಗಾಗಿದ್ದು ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಅಪಾರ ನಷ್ಟ ಸಂಭವಿಸಿದೆ. ಹೀಗಾಗಿ ಬಾಕಿ ಇರುವ ಜಿಲ್ಲೆಯ 6 ತಾಲೂಕುಗಳನ್ನು ಬರಪೀಡಿತ ಪ್ರದೇಶ ಎಂದು ಘೋಷಣೆ ಮಾಡುವಂತೆ ರೈತರು ಮನವಿ ಮಾಡಿದರು. ರೈತರ ಮನವಿಗೆ ಸ್ಪಂದಿಸಿದ ಮುಖ್ಯಮಂತ್ರಿ ಬರ ಪರಿಸ್ಥಿತಿ ಬಗ್ಗೆ ಮತ್ತೊಮ್ಮೆ ಪರಿಶೀಲನೆ ನಡೆಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಇದೇ ವೇಳೆ ಪಿಬಿಜಿರಾಮ್ಜಿ ಯೋಜನೆಯ ಅಡಿಯಲ್ಲಿ ಹೆಚ್ಚು ಕೆಲಸ ಸಿಗುವಂತೆ ಮಾಡಿ ಎಂದು ಕೂಲಿ ಕಾರ್ಮಿಕರು ಮುಖ್ಯಮಂತ್ರಿಯವರಿಗೆ ಮನವಿ ಸಲ್ಲಿಸಿದರು. ಗ್ಯಾರಂಟಿ ಯೋಜನೆ ಮರು ಪರಿಶೀಲನೆ ವೇಳೆ ಸರಿಯಾದ ಮಾಹಿತಿಯ ಜೊತೆಗೆ ನಿಮ್ಮ ದೂರವಾಣಿ ಸಂಖ್ಯೆಯೇ ನೀಡುವಂತೆ ಕಿವಿಮಾತು ಹೇಳಿದರು. ಬಳಿಕ ಮುಖ್ಯಮಂತ್ರಿ ಗದಗ ಜಿಲ್ಲೆಯ ಹಿರಿಯ ಅಧಿಕಾರಿಗಳೊಂದಿಗೆ ಬರ ಪರಿಶೀಲನೆ ಕುರಿತಂತೆ ಸಭೆ ನಡೆಸಿದರು. ಸಭೆಯಲ್ಲಿ ಇದೇ 5ರಂದು ಪ್ರಜಾಸೇವಾ ಇಲಾಖೆ ಆರಂಭ ಮಾಡಲಾಗುತ್ತಿದೆ. ಜನರ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ ನೀಡಬೇಕು ಎಂದು ಸೂಚನೆ ನೀಡಿದರು. ಪಂಚಾಯಿತಿ ಮಟ್ಟದಲ್ಲಿ ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿ ಮಾಡಬೇಕು ಎಂದು ನಿರ್ದೇಶನ ನೀಡಿದರು. ರಾಜ್ಯದಲ್ಲಿ ಬರ ಘೋಷಣೆ ಬಗ್ಗೆ ವೈಜ್ಞಾನಿಕವಾಗಿ ಪರಿಶೀಲನೆ ನಡೆಸಿದ ಬಳಿಕ ಕ್ರಮ ಕೈಗೊಳ್ಳಲಾಗುವುದು. ಅಲ್ಲಿಯವರೆಗೆ ರೈತರು ತಾಳ್ಮೆಯಿಂದ ಇರುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 101 ತಾಲೂಕುಗಳನ್ನು ಮಾತ್ರ ಬರಪೀಡಿತ ಎಂದು ಘೋಷಣೆ ಮಾಡಿರುವುದಕ್ಕೆ ರೈತರು ಶಾಸಕರಲ್ಲಿ ಅಸಮಾಧಾನ ಇರುವುದು ನಿಜ. ಆದರೆ ನಿಯಮ ಮೀರಿ ಬರ ಘೋಷಣೆ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ಕೇಂದ್ರ ತಂಡ ಯಾವುದಾದರೂ ತಾಲೂಕಿಗೆ ಭೇಟಿ ನೀಡಿ ಪರಿಶೀಲಿಸಿ ತಪ್ಪು ವರದಿ ನೀಡಿದ್ದೀರಿ ಎಂದರೆ ಅದಕ್ಕೆ ಯಾರು ಜವಾಬ್ದಾರಿ ಎಂದು ಪ್ರಶ್ನಿಸಿದ್ದಾರೆ.
2: ರೌಟಿಂಗ್ ಆಗ್ತದೆ, ಅದು ಯಾವಾಗ ನೀರು ಎಷ್ಟು ಏನು ಬೆಳೆ ಏನು ಅಂತೇಳಿ ಕಂಪ್ಲೀಟ್ ಹೋಗ್ಲಿ ಅನ್ನೋದೆಲ್ಲ ಚರ್ಚೆ ಆಗ್ಬೇಕು. ಅದಾದ್ಮೇಲೆ ಒಂದು ಪ್ರೊಸೀಜರ್ ಬರ್ತದೆ. ನಾನು ನಿನ್ನೆ ಹೋಮ್ ಮಿನಿಸ್ಟರ್ ನಾನು ಇದ್ರು 2 ಗಂಟೆಗಳ ಕಾಲ ಈ ವಿಚಾರದಲ್ಲಿ ಚರ್ಚೆ ಮಾಡಿದ್ದೇವೆ. 15 ದಿನಕ್ಕೆ ಒಂದ್ಸತಿ ಒಂದು ರಿಪೋರ್ಟ್ ಮೇಲೆ ಅವರು ತೀರ್ಮಾನ ಮಾಡ್ತಾರೆ. ಅದಾದ್ಮೇಲೆ ನಾವು ಸೆಂಟ್ರಲ್ ಗೌರ್ಮೆಂಟ್ ಕೂಡ ವರದಿಯನ್ನು ಕೊಡಬೇಕಾಗಿದೆ, ಅವರು ಕೂಡ ಮೀಟ್ ಮಾಡಬೇಕಾಗಿದೆ, ಅವರು ಕೂಡ ಪರಿಹಾರ ಕೊಡಬೇಕಾಗಿದೆ. ರಿಪೋರ್ಟ್ ಬಂದ ಮೇಲೆ, ಯಾಕೆಂದ್ರೆ ನಾಳೆ ಬೆಳಗ್ಗೆ ಸೆಂಟ್ರಲ್ ಗೌರ್ಮೆಂಟ್ ಬಂದು ಯಾವ್ದಾರು ಒಂದು ತಾಲೂಕು ಹೋಗ್ಬಿಟ್ಟು ಇಲ್ಲಿ ಬರ ಇಲ್ಲ, ನೀವು ವರದಿ ತಪ್ಪು ಕೊಟ್ಟಿದ್ದೆ ಅಂತ ಹೇಳಿದ್ರೆ ಯಾರದಕ್ಕೆ ಜವಾಬ್ದಾರಿ? ಅದಕ್ಕೊಂದು ಪ್ರೊಸೀಜರ್ ಇದೆ, ಪ್ಯಾರಾಮೀಟರ್ ಇದೆ. ಆ ಪ್ಯಾರಾಮೀಟರ್ ನಾವು ಖಂಡಿತ ಮಾಡ್ತೀವಿ, ಸ್ವಲ್ಪ ತಾಳ್ಮೆಯಿಂದ ಇರಬೇಕಷ್ಟೇ.
1: ರಾಜ್ಯದ ಕಾನೂನಿನ ಅಡಿಯಲ್ಲಿ ಬರಪೀಡಿತ ಪ್ರದೇಶ ಎಂದು ಘೋಷಣೆ ಮಾಡಿದರೆ ಪರಿಹಾರ ಸಿಗುವುದಿಲ್ಲ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ಹುಣಸೂರು ತಾಲೂಕಿನ ಕಟ್ಟೆ ಮಳಲವಾಡಿ ಗ್ರಾಮದಲ್ಲಿ ಬರ ವೀಕ್ಷಣೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇನ್ನೊಂದು ವಾರದ ಬಳಿಕ ಮತ್ತೆ ಪರಿಶೀಲನೆ ನಡೆಸಿ ಹಲವು ತಾಲೂಕುಗಳನ್ನು ಸೇರ್ಪಡೆಗೊಳಿಸಲಾಗುವುದು ಎಂದು ಹೇಳಿದ್ದಾರೆ. ಎಲ್ನಿನೋದಿಂದಾಗಿ ರಾಜ್ಯದಲ್ಲಿ 123 ವರ್ಷಗಳ ಬಳಿಕ ಈ ಪರಿಸ್ಥಿತಿ ಬಂದಿದ್ದು ರೈತರ ಬಗ್ಗೆ ಸರ್ಕಾರ ಕಾಳಜಿ ವಹಿಸಲಿದೆ ಎಂದು ತಿಳಿಸಿದ್ದಾರೆ. ಈ ಬಾರಿ ಹುಣಸೂರು ತಾಲೂಕಿನಲ್ಲಿ 16,000ಕ್ಕೂ ಹೆಚ್ಚು ಹೆಕ್ಟೇರ್ ಪ್ರದೇಶದಲ್ಲಿ ನಷ್ಟ ಉಂಟಾಗಿದೆ. ಕೇಂದ್ರ ಸರ್ಕಾರದ ಮಾನದಂಡಗಳ ಪ್ರಕಾರ ವಾಣಿಜ್ಯ ಬೆಳೆಗಳು

0: ಬಜೆಟ್ಗೆ ಪರಿಹಾರವಿಲ್ಲ ಎಂದು ಹೇಳಿದ್ದಾರೆ. ಆದರೂ ರೈತರಿಗೆ ಪರಿಹಾರ ಕೊಡಿಸಲು ಮುಖ್ಯಮಂತ್ರಿ ಜೊತೆ ಚರ್ಚೆ ನಡೆಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಮಂಗಳೂರಿನಲ್ಲಿ ಇದೇ ಮೊದಲ ಬಾರಿಗೆ ರಾಜ್ಯ ಸಚಿವ ಸಂಪುಟ ಸಭೆ ನಡೆಯಲಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಮಗ್ರ ಅಭಿವೃದ್ದಿ ಮತ್ತು ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ ನೀಡುವ ನಿಟ್ಟನಲ್ಲಿ ಈ ಸಂಪುಟ ಸಭೆಯು ಅತ್ಯಂತ ಪ್ರಾಮುಖ್ಯತೆ ಪಡೆದುಕೊಂಡಿದೆ ಎಂದು ಹೇಳಿದ್ದಾರೆ. ಅಧಿವೇಶನವನ್ನು ಯಾವುದೇ ರಾಜಕೀಯ ಪಕ್ಷಗಳು ತಮ್ಮ ಪ್ರತಿಭಟನೆಯ ವೇದಿಕೆಯನ್ನಾಗಿ ಮಾಡಿಕೊಳ್ಳಬಾರದು ಎಂದು ಪ್ರತಿಪಕ್ಷಗಳ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ದೇಶದ ಜನಸಂಖ್ಯೆಯ 40% ಮಂದಿ ನಗರ ಪ್ರದೇಶಗಳಲ್ಲಿ ವಾಸವಾಗಿದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ 30% ಅನುದಾನ ದೊರೆಯುತ್ತಿದೆ. ಉಳಿದ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಅಧಿಕಾರಿಗಳು ಹೆಚ್ಚು ಒತ್ತು ನೀಡಬೇಕು ಎಂದು ಪೌರಾಡಳಿತ ಸಚಿವ ಎಚ್ ಸಿ ಬಾಲಕೃಷ್ಣ ನಿರ್ದೇಶನ ನೀಡಿದ್ದಾರೆ. ಮೈಸೂರಿನಲ್ಲಿಂದು ಹಾಸನ ಮತ್ತು ಮಂಡ್ಯ ಜಿಲ್ಲೆಯ ನಗರ ಸ್ಥಳೀಯ ಸಂಸ್ಥೆಗಳ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿ ಮಾತನಾಡಿದ ಅವರು, ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ವಾಣಿಜ್ಯ ಮಳಿಗೆಗಳ ಬಾಡಿಗೆ ವಸೂಲಿಯಾಗದಿದ್ದರೆ ಅಂತಹ ಅಧಿಕಾರಿಗಳ ವಿರುದ್ದ ಕ್ರಮ ವಹಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಅಬಕಾರಿ ಸಚಿವ ಶಿವಲಿಂಗೇಗೌಡ ಮಾತನಾಡಿ, ಹಾಸನ ಜಿಲ್ಲೆಯ ಬಹಳಷ್ಟು ಪಟ್ಟಣ ಪಂಚಾಯಿತಿಗಳಲ್ಲಿ ಸಿಬ್ಬಂದಿ ಕೊರತೆ ಇದೆ ಎಂದು ಪೌರಾಡಳಿತ ಸಚಿವರ ಗಮನ ಸೆಳೆದರು. ಇದಕ್ಕೆ ಪ್ರತಿಕ್ರಿಯಿಸಿದ ಸಚಿವ ಎಚ್ ಸಿ ಬಾಲಕೃಷ್ಣ, ಹೆಚ್ಚಿನ ಅನುದಾನ ಕ್ರೋಢೀಕರಣವಾಗಿರುವ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಸಿಬ್ಬಂದಿಯನ್ನು ಹೊರಗುತ್ತಿಗೆ ಆಧಾರದ ಮೇಲೆ ನೇಮಿಸಿಕೊಳ್ಳಿ ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಬಿಜೆಪಿ ಪಾದಯಾತ್ರೆಯು 6 ಕೋಟಿ ಕನ್ನಡಿಗರ ಆಶೋತ್ತರದ ಕಹಳೆ ಎಂದು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ. ರಾಯಚೂರಿನ ಲಿಂಗಸುಗೂರಿನಲ್ಲಿ ಸರ್ಕಾರದ ವಿರುದ್ದ 10 ದಿನಗಳ ಪಾದಯಾತ್ರೆಗೆ ಚಾಲನೆ ನೀಡಿ ಮಾತನಾಡಿದ ಅವರು, ರೈತ ವಿರೋಧಿ, ಜನವಿರೋಧಿ ಮತ್ತು ಮಹಿಳಾ ವಿರೋಧಿ ಸರ್ಕಾರವನ್ನು ಕಿತ್ತೊಗೆಯುವವರೆಗೆ ಪಕ್ಷದ ಹೋರಾಟ ಮುಂದುವರೆಯಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮಾತನಾಡಿ, ಈ ಹೋರಾಟ ರಾಜ್ಯ ಸರ್ಕಾರ ವಿರುದ್ದದ ರಣಕಹಳೆ ಎಂದು ಹೇಳಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾತನಾಡಿ, ಈ ಪಾದಯಾತ್ರೆಯು ರಾಜ್ಯದ ಮುಂದಿನ ರಾಜಕೀಯ ದಿಕ್ಕನ್ನು ಬದಲಾಯಿಸಲಿದೆ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ಬುಡಸಮೇತ ಕಿತ್ತುಹಾಕಲು ಬಿಜೆಪಿ ಸಂಕಲ್ಪ ಮಾಡಿದೆ ಎಂದು ಹೇಳಿದ್ದಾರೆ. ನಾಡಿನ ರೈತರ ಸಂಕಷ್ಟ ಆಲಿಸಲು ಸಾಧ್ಯವಿಲ್ಲದ ನಿರ್ದಯಿ ಸರ್ಕಾರವಿದು ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೆಪಿಸಿ ನೇಮಕಾತಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಸಂಜಯ್ ನಗರದಲ್ಲಿರುವಂತಹ ಬಂಧಿತ ಆರೋಪಿ ಬಿಜೆಪಿ ನಾಯಕ ಬಸವರಾಜ್ ಕನ್ನಾಳೆ ನಿವಾಸದ ಮೇಲೆ ಇಂದು ಸಿಐಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ತನಿಖೆಯ ಭಾಗವಾಗಿ ದೂರವಾಣಿ ಕರೆಯ ವಿವರ ಮತ್ತು ಸಿಸಿಟಿವಿ ದೃಶ್ಯಾವಳಿಗಳನ್ನು ವಶಪಡಿಸಿಕೊಂಡಿದ್ದಾರೆ. ತನಿಖೆಯ ವೇಳೆ ಸುಮಾರು 20 ಅಧಿಕಾರಿಗಳು ಸಾಕ್ಷ್ಯ ನೀಡಲು ಸಿದ್ದವಿದ್ದು ಹಗರಣದಲ್ಲಿ ಭಾಗಿಯಾಗಿರುವುದಾಗಿ ಒಪ್ಪಿಕೊಂಡಿದ್ದಾರೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ನೇಮಕಾತಿ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಆಯ್ಕೆಯಾದ 29 ಅಭ್ಯರ್ಥಿಗಳು ಹಣ ಪಾವತಿಸಿದ್ದಾರೆ ಎಂದು ತನಿಖೆಯಲ್ಲಿ ಬಹಿರಂಗವಾಗಿದೆ. ಪ್ರಕರಣದಲ್ಲಿ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಅವರನ್ನು 5ನೇ ಆರೋಪಿಯಾಗಿ, ಬಸವರಾಜ್ ಕನ್ನಾಳೆಯನ್ನು 6ನೇ ಆರೋಪಿಯಾಗಿ ಹೆಸರಿಸಲಾಗಿದೆ. ಕೆಪಿಸಿ ಹಗರಣದಲ್ಲಿ ಇನ್ನೋರ್ವ ಸಚಿವರು ರಾಜೀನಾಮೆ ನೀಡಲಿದ್ದಾರೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಹಗರಣದಲ್ಲಿ ಕಾಂಗ್ರೆಸ್ನ ಅನೇಕ ನಾಯಕರು ಭಾಗಿಯಾಗಿದ್ದು ಹಲವು ದಾಖಲೆಗಳನ್ನು ಈಗಾಗಲೇ ಬಿಡುಗಡೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ಆರ್ ಅಶೋಕ ಅವರ ಹೇಳಿಕೆಗಳನ್ನು ತಳ್ಳಿಹಾಕಿದ್ದಾರೆ. ಕೆಪಿಸಿ ನೇಮಕಾತಿ ಪ್ರಕ್ರಿಯೆಯಲ್ಲಿ ತಮಗೆ ಸಂಬಂಧಿಸಿದ ಯಾವುದೇ ಆರೋಪಗಳನ್ನು ಎದುರಿಸಲು ಸಿದ್ಧ ಎಂದು ಹೇಳಿದ್ದಾರೆ. ಪ್ರಕರಣದ ಆರೋಪಿ ಬಸವರಾಜ ಕನ್ನಾಳೆ ಮತ್ತು ಬಿಜೆಪಿ ನಾಯಕರ ನಡುವಿನ ಸಂಬಂಧದ ಬಗ್ಗೆ ಅವರು ಪ್ರಶ್ನಿಸಿದ್ದಾರೆ. ವಾಲ್ಮೀಕಿ ಅಭಿವೃದ್ದಿ ನಿಗಮದ ಅಧ್ಯಕ್ಷರಾಗಿದ್ದಂತಹ ಚಂದ್ರಶೇಖರನ್ ಕುಟುಂಬಕ್ಕೆ ನೀಡಬೇಕಾದ ಸೌಲಭ್ಯಗಳ ಕುರಿತು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಸ್ಪಷ್ಟನೆ ನೀಡಿದೆ. ಬಾಕಿ ಇರುವ ಪಿಎಫ್ ಮೊತ್ತ 3,05,000 ರೂಪಾಯಿ ಹೊರತುಪಡಿಸಿ ಉಳಿದ ಎಲ್ಲಾ ಸೌಲಭ್ಯಗಳನ್ನು ಈಗಾಗಲೇ ಒದಗಿಸಲಾಗಿದೆ ಎಂದು ತಿಳಿಸಿದೆ. ಬಾಕಿ ಇರುವ ಪಿಎಫ್ ಮೊತ್ತವನ್ನು ಶೀಘ್ರದಲ್ಲೇ ಪಾವತಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಪ್ರಕಟಣೆಯಲ್ಲಿ ಸ್ಪಷ್ಟಪಡಿಸಿದೆ. ಜಿಬಿಎ ವ್ಯಾಪ್ತಿಯ ಎಲ್ಲ 5 ನಗರ ಪಾಲಿಕೆಗಳ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಮುಖಚರ್ಯೆ ಆಧಾರಿತ ಹಾಜರಾತಿ ವ್ಯವಸ್ಥೆ ಜಾರಿಗೊಳಿಸುವಂತೆ ಗ್ರೇಟರ್ ಬೆಂಗಳೂರು ಅಭಿವೃದ್ದಿ ಸಚಿವ ಕೃಷ್ಣ ಬೈರೇಗೌಡ ಶಿಕ್ಷಣ ವಿಭಾಗದ ವಿಶೇಷ ಆಯುಕ್ತರಿಗೆ ಸೂಚನೆ ನೀಡಿದ್ದಾರೆ. ಶಾಲಾ ಮಕ್ಕಳಿಗೆ ಸಮವಸ್ತ್ರಗಳನ್ನು ನಿಗದಿತ ಸಮಯದಲ್ಲಿ ವಿತರಿಸಬೇಕು. ಶಾಲಾ ಕಾಲೇಜುಗಳಲ್ಲಿ ಶೌಚಾಲಯಗಳ ವ್ಯವಸ್ಥೆ ಸಮರ್ಪಕವಾಗಿರಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಇದೇ ವೇಳೆ ಬಾಕಿ ಇರುವ 59.26 ಕಿಲೋಮೀಟರ್ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ವಿಕಸಿತ ಭಾರತ ಜೀರಾಮ್ಜಿ ಮಹತ್ವಾಕಾಂಕ್ಷಿ ಅಭಿಯಾನದಲ್ಲಿ ಸಾರ್ವಜನಿಕರು ಸಕ್ರಿಯವಾಗಿ ಪಾಲ್ಗೊಂಡು ಯೋಜನೆಯ ಪ್ರಯೋಜನ ಪಡೆಯಬೇಕೆಂದು ಕೋಲಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ

ನಡೆದಿದ್ದಾರೆ. ಮಂಡ್ಯ ಜಿಲ್ಲೆಯ ಪಾಂಡವಪುರ, ಕೆಆರ್ಪೇಟೆ ಮತ್ತು ನಾಗಮಂಗಲ ತಾಲೂಕುಗಳಲ್ಲಿ 790 ಜನ ವಸತಿಗಳಿಗೆ ಪೂರೈಸುವ ಬಹುಗ್ರಾಮ ಕುಡಿಯುವ ನೀರು ಸರಬರಾಜು ಯೋಜನೆಯ ಕಾಮಗಾರಿಗಳನ್ನು ಶೀಘ್ರವೇ ಪೂರ್ಣಗೊಳಿಸುವಂತೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ನಂದಿನಿ ಅಧಿಕಾರಿಗಳು ಮತ್ತು ಗುತ್ತಿಗೆ ಸಂಸ್ಥೆಗೆ ಸೂಚನೆ ನೀಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ರಾಜ್ಯ ಹೆದ್ದಾರಿ 6 ಕಾರವಾರ ದೇವಳಮಕ್ಕಿ ಕೆರವಾಡಿ ಬೋಳ್ವೆ ಇರಪಾಗೆ ಮಲ್ಲಾಪುರ ರಸ್ತೆಯಲ್ಲಿ 30 ಟನ್ಗಿಂತ ಹೆಚ್ಚಿನ ಭಾರವುಳ್ಳ ಸರಕು ಮತ್ತು ಬೃಹತ್ ವಾಹನಗಳ ಸಂಚಾರವನ್ನು ನಿಷೇಧಿಸಿ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಆದೇಶ ಹೊರಡಿಸಿದ್ದಾರೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ

ಮತ್ತೊಮ್ಮೆ ಮುಖ್ಯಾಂಶಗಳು. ಗದಗ ಜಿಲ್ಲೆಯ ಹಲವೆಡೆ ಮುಖ್ಯಮಂತ್ರಿ ಬರ ಪರಿಶೀಲನೆ, ಗ್ಯಾರಂಟಿ ಯೋಜನೆ ಮರು ಪರಿಶೀಲನೆ ವೇಳೆ ಸರಿಯಾದ ಮಾಹಿತಿ ನೀಡುವಂತೆ ಸಲಹೆ. ತಂಬಾಕು ಬೆಳೆ ನಷ್ಟಕ್ಕೆ ಪರಿಹಾರ ನೀಡಲು ಮುಖ್ಯಮಂತ್ರಿ ಜೊತೆ ಚರ್ಚೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭರವಸೆ. ಮಂಗಳೂರಿನ ಸಂಪುಟ ಸಭೆಯಲ್ಲಿ ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ, ಸಚಿವ ಯುಟಿ ಖಾದರ್. ಬಿಜೆಪಿ ಪಾದಯಾತ್ರೆ, 6 ಕೋಟಿ ಕನ್ನಡಿಗರ ಆಶೋತ್ತರದ ಕಹಳೆ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಕೆಪಿಸಿ ಹಗರಣ, ಬೆಂಗಳೂರಿನಲ್ಲಿ ಬಿಜೆಪಿ ನಾಯಕ ಬಸವರಾಜ ಕನ್ನಾಳೆ ನಿವಾಸದ ಮೇಲೆ ಸಿಐಡಿ ದಾಳಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: संकट के समय प्रधानमंत्री फसल बीमा योजना किसानों के लिए वरदान है।
1: अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं,
2: क्योंकि हमने लिया है प्रधानमंत्री फसल बीमा।
3: बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा।
4: योजना से हर साल जुड़ रहे हैं 5 करोड़ से ज्यादा किसान, अब आपकी है बारी।
3: नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण।
4: फसल बीमा पोर्टल या फसल बीमा ऐप द्वारा भी कराया जा सकता है पंजीकरण।
3: प्रधानमंत्री फसल बीमा योजना, आपकी फसलों का संपूर्ण सुरक्षा कवर। ಕೃಷಿ ಎಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ.
5: ಎಲ್ಲ ರೈತ ಬಾಂಧವರಿಗೂ ಆಕಾಶವಾಣಿಗೆ ಸ್ವಾಗತ, ನಮಸ್ಕಾರ. ರೈತ ಬಾಂಧವರೇ, ಇವತ್ತು ನಾವು ಹೈನುಗಾರಿಕೆಯಲ್ಲಿ ಮೇವಿನ ಪಾತ್ರದ ಬಗ್ಗೆ ಮಾಹಿತಿ ಮಾಡಿಕೊಡ್ತಾ ಇದ್ದೇವೆ. ಮೇವು ನಮ್ಮ ಪ್ರಾಣಿಗಳಿಗೆ, ಸಾಕು ಪ್ರಾಣಿಗಳಿಗೆ ಎಷ್ಟು ಮಹತ್ವ, ಸಾಕು ಪ್ರಾಣಿಗಳು ಮೇವನ್ನ ತುಂಬಾ ಇಷ್ಟಪಟ್ಟು ತಿನ್ನಬೇಕು, ಒಳ್ಳೆ ಮೇವನ್ನ ಪ್ರಾಣಿಗಳು ತಿನ್ನೋದ್ರಿಂದ ಹಾಲಿನ ಉತ್ಪಾದನೆ ಮೇಲೆ ಯಾವ ತರ ಪರಿಣಾಮ ಬೀರ್ತದೆ, ಹೀಗೆ ಒಂದೊಂದಾಗಿ ಮಾಹಿತಿಯನ್ನ ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರಿನ ಹೈನುಗಾರಿಕಾ ಕಾಲೇಜಿನ ಸಹ ಪ್ರಾಧ್ಯಾಪಕಿಯಾಗಿರುವ ಡಾಕ್ಟರ್ ನಾಗಮಣಿಯವರು ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ ನಾಗಮಣಿಯವರೇ, ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿಗೆ ಸ್ವಾಗತ, ನಮಸ್ಕಾರ.
6: ನಮಸ್ಕಾರ ಸರ್, ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು.
5: ಡಾಕ್ಟರ್ ನಾಗಮಣಿಯವರೇ, ಹೈನುಗಾರಿಕೆಯಲ್ಲಿ ಮೇವಿನ ಬಗ್ಗೆ ಮಾಹಿತಿ ಮಾಡಿಕೊಡ್ಬೇಕು.
6: ಹೈನುಗಾರಿಕೆಗೆ ಮೇವು ತುಂಬಾ ಮುಖ್ಯ ಆಗುತ್ತೆ, ಯಾಕಂದ್ರೆ ಮೇವು ಒಂದು ಸಂಪೂರ್ಣ ಆಹಾರ ಅಂತ ಹೇಳ್ಬೋದು. ನಾವು ಮೇವಿನಲ್ಲಿ ಹಲವು ವಿಧ ವಿಧವಾದ ಮೇವುಗಳಿರ್ತವೆ. ಮೇವಿನ ಬೆಳೆಗಳು ಅವಧಿಯ ಆಧಾರದ ಮೇಲೆ 2 ಭಾಗಗಳಾಗಿ ನಾವು ವಿಂಗಡಣೆ ಮಾಡ್ಬೋದು ಸರ್. ಒಂದು ದೀರ್ಘಾವಧಿ ಮೇವಿನ ಬೆಳೆಗಳು, ಅವು ಬಹುವಾರ್ಷಿಕ ಬೆಳೆಗಳು ಅಂತ ಹೇಳ್ಬೋದು. ಮತ್ತೆ ಅಲ್ಪಾವಧಿ ಮೇವಿನ ಬೆಳೆಗಳು ಅಂದ್ರೆ ಏಕಕಟಾವು, ಒಂದು ಸರಿ ಕಟ್ ಮಾಡಿದ್ರೆ ಅಷ್ಟೇ, ಮತ್ತೆ ಅದನ್ನ ಬೆಳೆಯಕ್ಕಾಗಲ್ಲ, ಅವು ಅಲ್ಪಾವಧಿ ಮೇವಿನ ಬೆಳೆಗಳು. ದೀರ್ಘಾವಧಿ ಮೇವಿನ ಬೆಳೆಗಳಲ್ಲಿ 2 ವಿಧಗಳಿವೆ. ಅದರಲ್ಲಿ ಒಂದು ಹುಲ್ಲಿನ ಗುಂಪಿಗೆ ಸೇರಿದಂತ ಒಂದು ಮೇವಿನ ಬೆಳೆಗಳು, ಹಾಗೂ ಸೊಪ್ಪಿನ ಗುಂಪಿಗೆ ಸೇರಿದಂತ ಮೇವಿನ ಬೆಳೆಗಳು. ಹುಲ್ಲಿನ ಗುಂಪಿಗೆ ಸೇರಿದಂಥವು ಯಾವುದು ಅಂತಂದ್ರೆ, ನೀವು ನೋಡಿರ್ಬೋದು ನೇಪಿಯರ್ ಹುಲ್ಲು, ಬದುಗಳಲ್ಲಿ ಎಲ್ಲ ಬೆಳಿತೀವಲ್ಲ ಅದು ನೇಪಿಯರ್ ಹುಲ್ಲು, ಅದನ್ನ ಸೀಮೆ ಹುಲ್ಲು ಅಂತ ಸಹ ನಾವು ಆಡು ಭಾಷೆಯಲ್ಲಿ ಹೇಳ್ತೀವಿ. ಅದೇ ರೀತಿ ಗಿನಿ ಹುಲ್ಲು, ಸಿಗ್ನಲ್ ಹುಲ್ಲು, ರೋಡ್ಸ್ ಹುಲ್ಲು, ಅಂಜನ್ ಹುಲ್ಲು ಅಂತ ಈ ತರ ವಿಧ ವಿಧವಾದ ಹುಲ್ಲಿನ ಗುಂಪಿಗೆ ಸೇರಿದಂತ ಒಂದು ಮೇವಿನ ಬೆಳೆಗಳಿದೆ. ಅದೇ ರೀತಿ ಅಲ್ಪಾವಧಿ ಮೇವಿನ ಬೆಳೆಗಳು ಅಥವಾ ಏಕದಳ ಮೇವಿನ ಬೆಳೆಗಳು ಯಾವ್ದ್ಯಾವ್ದು ಅಂತಂದ್ರೆ, ಮೇವಿನ ಮುಸ್ಕಿನ ಜೋಳ ಅಂತ ಕೇಳಿರ್ಬೋದು ನೀವು, ಮೇವಿನ ಮುಸ್ಕಿನ ಜೋಳ, ಹಾಗೂ ಮೇವಿನ ಜೋಳ, ಮೇವಿನ ಸಜ್ಜೆ, ಮೇವಿನ ಓಟ್ಸ್, ಈ ತೋಕೆ ಗೋಧಿ ಅಂತ ಹೇಳ್ತೀವಲ್ಲ ಅದು ಮೇವಿನ ಓಟ್ಸ್, ಈ ರೀತಿ ವಿಧ ವಿಧವಾದ ಮೇವಿನ ಹುಲ್ಲುಗಳು ಸಹ ಇವೆ. ಅದೇ ರೀತಿ ಸೊಪ್ಪಿನ ಗುಂಪಿಗೆ ಸೇರಿದ ಮೇವಿನ ಬೆಳೆಗಳು ಯಾವುದು ಅಂದರೆ, ಕುದುರೆ ಮಸಾಲೆ ಸೊಪ್ಪು ನೀವು ಕೇಳಿರ್ಬೋದು, ಅದು ಬೇಲಿ ಮೆಂತ್ಯೆ ಸ್ಟೈಲೆ ಹೊಯ್ಮ್ಯಾಟಾ ಅಂತ ಹೇಳ್ತೀವಿ. ಈ ರೀತಿ 3 ವಿಧವಿಧವಾದ ಸೊಪ್ಪಿನ ಗುಂಪಿಗೆ ಸೇರಿದ ಮೇವಿನ ಬೆಳೆಗಳಿದೆ.
5: ಡಾಕ್ಟರ್ ನಾಗಮಣಿಯವರೇ, ಇವತ್ತು ಹೈನುಗಾರಿಕೆ ಅಂದ ತಕ್ಷಣ ನಾವು ಆಕಳು ಸಾಕೋದು, ಎಮ್ಮೆ ಸಾಕೋದು ಅಂತ ನಾವು ಒಂದು ಉಪಕಸುಬು ಅಥವಾ ಅದನ್ನೇ ಮುಖ್ಯ ಕಸುಬನ್ನಾಗಿ ನಾವು

0: ಆಯ್ಕೆ ಮಾಡ್ಕೊಂಡಿದ್ದೇವೆ. ಇದಲ್ಲ, ಈಗ ಇದ್ರ ಜೊತೆಗೆ ಈಗ ಮೇವನ್ನೇ ನಾವು ಒಂದು ಉಪಕಸುಬನ್ನು ಕೂಡ ಇವತ್ತು ಮಾಡ್ಕೊಳ್ಳೋಕೆ ಸಾಕಷ್ಟು ಅವಕಾಶ ಇದೆ. ಯಾಕಂದರೆ ಅನೇಕ ರೈತರು ಇವತ್ತೇ ಆಕಳನ್ನು ಸಾಕೋದಾಗಲಿ ಎಮ್ಮೆನ ಸಾಕೋದಾಗಲಿ ಅದನ್ನು ಉದ್ಯೋಗವಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಆದರೆ ಅವರಿಗೆ ಮೇವಿನ ಕೊರತೆ ಇದ್ದೇ ಇದೆ, ಅವರು ಮೇವನ್ನು ಮಾಡ್ಕೊಳ್ಳಲ್ಲ. ಆದರೆ ಮೇವನ್ನು ತರಿಸ್ಕೊಳ್ಳೇಬೇಕಾಗತ್ತಲ್ಲ, ಈಗ ಆಕಳು ಸಾಕಬೇಕು ಮತ್ತು ಎಮ್ಮೆ ಸಾಕಬೇಕಂದ್ರೆ ಮೇವು ಬೇಕೇ ಬೇಕು. ಹಾಗಾಗಿ ಈ ಕೆಲವು ರೈತರು ಅಥವಾ ಯುವಕ ಯುವತಿಯರು ರೈತ ಯುವಕ ಯುವತಿಯರು ಈಗ ಮೇವನ್ನೇ ಮುಖ್ಯ ಕಸುಬನ್ನಾಗಿ ಮಾಡ್ಕೋಬಹುದು. ಅಂದರೆ ನೀವು ಮೇವು ಬೆಳೀರಿ, ಮೇವನ್ನು ಕೂಡ ನೀವು ಬೇಕಾದವರಿಗೆ ನೀವು ಮಾರಿ. ಹೈನುಗಾರಿಕೆ ಮಾಡೋರಿಗೆ ಅವರು ತಮಗೆ ಬೇಕಾಗಿದ್ದ ಮೇವು ಸಿಗ್ತಾ ಇಲ್ಲ ಅಂತ ಹೇಳಿ ಯಾವಾಗಲೂ ಅಂದ್ಕೋತಾನೆ ಇರ್ತಾರೆ, ಮತ್ತೆ ಸಿಗೋದಿಲ್ಲ ಕೂಡ. ಹಾಗಾಗಿ ಮೇವನ್ನು ಇವತ್ತು ದೊಡ್ಡ ಪ್ರಮಾಣದಲ್ಲಿ ಬೆಳೆಯುವಂತ ಒಂದು ಅವಕಾಶ ಕೂಡ ಇದೆ. ಸಾಕಷ್ಟು ಒಳ್ಳೆ ತರದಲ್ಲಿ ನಿರ್ವಹಣೆ ಮಾಡ್ಕೊಂಡು ಹೋದ್ರೆ ನೀವು ಉತ್ತಮ ರೀತಿಯ ಮೇವನ್ನ ಬೆಳಿಬಹುದು. ಮೇವು ತಾವು ಈಗಾಗಲೇ ಹೇಳಿದ್ರೆ ಮೂರು ಪ್ರಕಾರ ಇದಾವೆ ಅಂತ. ಮೇವನ್ನ ದೊಡ್ಡ ಪ್ರಮಾಣ ಅಥವಾ ಒಂದೇ ಎಕರೆಯಲ್ಲಿ ಸಾಮಾನ್ಯವಾಗಿ ಹೇಗೆ ಯಾವ್ಯಾವ ಬೆಳೆ ಮೇವನ್ನ ಬೆಳ್ಕೋಬಹುದು ಡಾಕ್ಟರ್ ನಾಗಮಣಿ ಅವರೇ?
1: ಇವಾಗ ಹೇಳಿದೇನಲ್ಲ ಸರ್, ಎಲ್ಲಾ ರೀತಿಯ ಮೇವುಗಳನ್ನು ನಾವು ಒಂದ್ ಎಕರೆಯಲ್ಲಿ ಬೆಳ್ಕೊಬಹುದು. ಮುಖ್ಯವಾಗಿ ಇವಾಗ ಒಂದು ಎರಡು ಅಥವಾ ಹಸುಗಳನ್ನ ಅಥವಾ ಆಕಳನ ಅಥವಾ ಕೋಣ ಯಾವ್ದಾದ್ರು ಒಂದು ಎರಡು ಕಟ್ಟಿರೋರು ಯಾರು ಜಮೀನ್ ಇಟ್ಕೊಂಡ್ರಲ್ಲ, ಅವರು ಬೇರೆ ಕಡೆನೆ ಮೇವಿಗಾಗಿ ಆಧಾರ ಪಟ್ಟಿರ್ತಾರೆ. ಅವಾಗ ಅವ್ರಿಗೆ ಹೆಚ್ಚು ಆದಾಯ ಕಡಿಮೆ ಆಗುತ್ತೆ, ಯಾಕಂದ್ರೆ ಮೇವಿನ ಮೇಲೆ ಅವರ
0: ಖರೀದಿಗೆ
1: ಹೊರಟೋಗುತ್ತೆ ದುಡ್ಡು. ಆದ್ರಿಂದ ಅವರೇ ತಮ್ಮ ಜಮೀನಲ್ಲಿ ಬೆಳ್ಕೊಬಹುದು. ಈಗ ಜಮೀನು ಇಲ್ಲ ಅಂತ ಅನ್ಕೊಳ್ಳಿ, ಬದುಗಳು, ನಾವು ಬೇರೆ ಬೆಳೆಗಳು ಬೆಳೆದಿರ್ತೀವಿ ಆ ಬದುಗಳಲ್ಲಿ ಬೆಳೆದಿರ್ತಾವಲ್ಲ, ಆ ಮೇವನ್ನೇ ಸಹ ಈ ನೇಪಿಯರ್ ಹುಲ್ಲು ಅಂತ ಹೇಳಿದ್ವಲ್ಲ, ಆ ನೇಪಿಯರ್ ಹುಲ್ಲು ಬದುಗಳಲ್ಲೇ ಸಹ ಬೆಳ್ಕೊಳತ್ತೆ. ಆಮೇಲೆ ಈ ಮೇವುಗಳಿಗೆ ಹೆಚ್ಚಿನ ನಿರ್ವಹಣೆ ಇರೋದಿಲ್ಲ ಸರ್, ಸಾಮಾನ್ಯ ಗೊಬ್ಬರ ಹಾಕಿ ಅದನ್ನ ಬೆಳಿಬಹುದಾಗುತ್ತೆ. ಈಗ ನಾವು ನೇಪಿಯರ್ ಹುಲ್ ತಗೊಂಡ್ರೆ ಒಂದು ಎಕರೆಗೆ ಸುಮಾರು 50-60 ಟನ್ ಅಷ್ಟು ನಾವು ನೇಪಿಯರ್ ಹುಲ್ಲನ್ನ ಬೆಳಿಬಹುದಾಗುತ್ತೆ. ಈ ಹುಲ್ಲನ್ನ ಬೆಳೆದು ಇದನ್ನ ಮಾರಾಟ ಮಾಡಿದ್ರೆ ನಮ್ಗೆ ಒಂದು
0: ಆದಾಯ ಬರುತ್ತೆ. ನೀವು ಇದನ್ನೇ ಮುಖ್ಯ ಕಸುಬನ್ನಾಗಿ ಮಾಡ್ಕೋಬಹುದು. ನೀವು ಪ್ರಾಣಿಗಳ ನಿರ್ವಹಣೆನೆ ಬೇಕಾಗಲ್ಲ, ನೀವು ಆಕಳ ಸಾಕೋ ಅವಶ್ಯಕತೆ ಇಲ್ಲ, ಎಮ್ಮೆ ಸಾಕೋ ಅವಶ್ಯಕತೆ ಇಲ್ಲ, ಇದನ್ನೇ ಮಾಡ್ಕೊಂಡು ಹೋಗಿ ನೀವು, ಇದೇ ನಿಮ್ಗೆ ಕೈ ಹಿಡಿತದೆ. ಹೌದಲ್ಲ, ದೊಡ್ಡ ಪ್ರಮಾಣದ ಮತ್ತೆ ಕಟಾವು ಕೂಡ ಒಂದ್ ಹಂತದಲ್ಲಿ ಹೇಗೆ ಕಬ್ಬನ್ನು ಒಂದ್ ಕಡೆಯಿಂದ ಕಟಾವು ಮಾಡ್ಕೊಂತ ಹೋಗ್ತಾರೋ ಮತ್ತೆ ಆ ಕಡೆಯಿಂದನೂ ಮತ್ತೆ ಈ ಕಡೆ ಕಟಾವು
1: ಮಾಡ್ತಾರೆ. ಇದು ಮಲ್ಟಿಕಟ್ ಅಂತ
0: ಮಲ್ಟಿಕಟ್ ಅದೇ.
1: ಮತ್ತೆ ಇದನ್ನು ಹರಡುತ್ತೆ ಸರ್, ಇದು ಬುಷ್ ತರ ನಮ್ಗೆ ಹರಡುತ್ತೆ,
0: ಹಬ್ಬುತ್ತೆ.
1: ಮತ್ತೆ ಎತ್ತರನು ಸಹ ಅಷ್ಟೇ, ಈ ನೇಪಿಯರ್ ಹುಲ್ ನಿಮ್ಗೆ ಸುಮಾರು ಒಂದು ಮನುಷ್ಯನ ಹೈಟ್ 5-6 ಅಡಿಯಷ್ಟು
0: ಬೆಳೆಯುತ್ತೆ.
1: ಆಫ್ರಿಕನ್ ಟಾಲ್ ಅಂತ ಒಂದು ವೆರೈಟಿ ಇದೆ, ಆ ವೆರೈಟಿ ತುಂಬಾ ಎತ್ತರಕ್ಕೆ ಬೆಳೆಯುತ್ತೆ, ನಿಮ್ಗೆ ಹರಡೋದು ಏನು ಬೇಕಾಗಿಲ್ಲ.
0: ನಾಗಮಣಿ ಅವರೇ, ಈಗ ದಾಣಿ ಮಿಶ್ರಣ ಅಂತೇವಲ್ಲ, ಏನ್ ಹಂಗಂದ್ರೆ
1: ದಾಣಿ ಮಿಶ್ರಣ ಅಂದ್ರೆ ನಾವು ಸಾಮಾನ್ಯವಾಗಿ ಈ ರೈತರು ಈ ಹಳ್ಳಿಗಳಲ್ಲಿ ಏನ್ ಮಾಡ್ತಾರೆ, ಅವ್ರಿಗೆ ಕಾಳುಗಳು ಬೆಳೆಯುಳಿಕೆಗಳು ಇರ್ತವೆ, ಬೆಳೆದಿರ್ತಾರಲ್ಲ ಆ ಬೆಳೆಯುಳಿಕೆಗಳನ್ನ ದಾಣಿ ಮಿಶ್ರಣಗಳು ಅಂತ ಕೊಡ್ತಾರೆ. ಯಾಕಂದ್ರೆ ಹಿಂಡಿ ಭೂಸ ಇವೆಲ್ಲ ದಾಣಿ ಮಿಶ್ರಣಗಳ ಗುಂಪಿಗೆ ಸೇರುತ್ತೆ. ಈ ಹಿಂಡಿ ಮೇಲೆ ಜಾಸ್ತಿ ದುಡ್ಡು ಖರ್ಚು ಮಾಡೋದಕ್ಕಾಗೋದಿಲ್ಲ, ಯಾಕಂದ್ರೆ 1 ಕೆಜಿ ಹಿಂಡಿನೇ ತುಂಬಾ ಕಾಸ್ಟ್ಲಿ ಇರುತ್ತೆ, ಅದರಲ್ಲಿ ಕೊಬ್ಬಿನಾಂಶ ಚೆನ್ನಾಗಿ ಸಿಗುತ್ತೆ. ಆದ್ರಿಂದ ಹಿಂಡಿ ಆಗ್ಲಿ ಭೂಸ ಆಗ್ಲಿ ಚಕ್ಕೆ ಆಗ್ಲಿ ಖನಿಜಾಂಶಗಳ ಪುಡಿ ಆಗ್ಲಿ ಇವೆಲ್ಲ ತಯಾರು ಮಾಡೋದನ್ನೇ ದಾಣಿ ಮಿಶ್ರಣ,
0: ಒಣಗಿಸಿ ಇಟ್ಟು ಮಾರ್ತೇವೆ ನಾವು.
1: ಹೌದು,
0: ಮಾರಕ ಅಥವಾ ಖರೀದಿ ಮಾಡ್ಕೊಂಡ್ ಬರ್ತೇವೆ.
1: ಈ ಉಂಡೆಗಳು ಪೆಲ್ಲೆಟ್ಸ್ ಅಂತ ಹೇಳ್ತೀವಲ್ಲ, ಉಂಡೆಗಳ ತರ ಮಾಡಿ ಮಾರ್ತಾರೆ, ಅದನ್ನ ನಾವು ಮನೆಯಲ್ಲೇ ತಯಾರ್ ಮಾಡ್ಕೊಬಹುದು. ಈ ಗೋಧಿ ಹುಲ್ಲಾಗಿರ್ಬೋದು, ಹೊಟ್ಟು ಸಿಗುತ್ತಲ್ವಾ, ಹುಲ್ಲಿದ್ದು ಹೊಟ್ಟು ಸಿಗುತ್ತೆ, ಸಿಪ್ಪೆ ಸಿಗುತ್ತೆ, ಭೂಸ ಚಕ್ಕೆ ಇವೆಲ್ಲಾನು ಸೇರಿ ನಾವು ದಾಣಿ ಮಿಶ್ರಣಗಳಾಗಿ ತಯಾರು ಮಾಡ್ಕೊಬಹುದಾಗುತ್ತೆ.
0: ಈಗ ಡಾಕ್ಟರ್ ನಾಗಮಣಿಯವರೇ, ಈ ದಾಣಿ ಮಿಶ್ರಣವನ್ನ ತುಂಬಾ ಇಷ್ಟಪಟ್ಟು ಮತ್ತೆ ಆಸಕ್ತಿಯಿಂದ ತಿನ್ನ ಹಂಗೆ ಮಾಡಕ್ಕಾಗುತ್ತಾ ಈ ದಾಣಿ ಮಿಶ್ರಣಗಳನ್ನ ನಮ್ಮ ಪ್ರಾಣಿಗಳು?
1: ಹೌದು,
0: ಹೆಂಗೆ ಹಂಗ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು?
1: ಈಗ ಕಾಳಿನ ನುಚ್ಚು ಬರುತ್ತಲ್ಲ, ಕಾಳಿನ ನುಚ್ಚು ನಾವು ಒಂದ್ 100 ಕೆಜಿ ಅಷ್ಟು ದಾಣಿ ಮಿಶ್ರಣ ತಯಾರು ಮಾಡ್ಕೋಬೇಕು ಅಂತ ಅನ್ಕೊಳ್ಳಿ. ಕಾಳಿನ ನುಚ್ಚು 1 ಕಾಲ್ ಭಾಗ ಅಷ್ಟು ಅಂದ್ರೆ ಒಂದು 20-40 ಕೆಜಿ ಅಷ್ಟು ಹಾಕ್ಬೋದು. ಕಾಳಿನ ನುಚ್ಚು ಹಾಕ್ಬೋದು, ಮತ್ತೆ ದವಸ ಧಾನ್ಯಗಳ ಉಪ ಪದಾರ್ಥಗಳು ತೌಡು ಅಂತ ಹೇಳ್ತೀವಲ್ಲ ಅದನ್ನ ಸಹ 1 ಕಾಲ್ ಭಾಗ ಅಷ್ಟು ಹಾಕ್ಬೋದು. ಮತ್ತೆ ಹಿಂಡಿಗಳು, ಚಕ್ಕೆ, ಕಡಲೆಕಾಯಿ ಹಿಂಡಿ, ಕುಸುಬೆ ಹಿಂಡಿ ಇವೆಲ್ಲ ಬರ್ತವಲ್ಲ, ಹಿಂಡಿಗಳನ್ನು ಸಹ 15-35 ಕೆಜಿ ಅಷ್ಟು ಹಾಕ್ಬೋದು. ಆಮೇಲೆ ಖನಿಜ ಮಿಶ್ರಣ ಅಂತ ಮಿನರಲ್ ಪೌಡರ್ ಅಂತ ಸಿಗುತ್ತೆ, ಅದನ್ನ ಸಹ ಹಾಕ್ಬೋದು. ಮತ್ತೆ ಇವೆಲ್ಲದನ್ನು ಸೇರಿಸಿ ಸ್ವಲ್ಪ ಉಪ್ಪು ಅಂತೂ ಹಾಕ್ಬೋದು. ನಾವು ಅಡುಗೆಗೆ ಹೆಂಗೆ ರುಚಿಗೆ ತಕ್ಕಷ್ಟು ಉಪ್ಪು ಅಂತ ಹಾಕ್ತೀವೋ ಅದೇ ರೀತಿ ಇದಕ್ಕೂ ಸಹ ಉಪ್ಪು ಒಂಚೂರು ಹಾಕ್ಬೇಕಾಗುತ್ತೆ ಸರ್.
0: ಹಾಗಾಗಿ

0: ಈ ಒಂದು ದಾಣಿ ಮಿಶ್ರಣನ ನಾವು ಸಾಕು ಪ್ರಾಣಿಗಳು ಸಾಕಿದಾಗ ಅವು ಇಷ್ಟಪಟ್ಟು ಆಸಕ್ತಿಯಿಂದ ತಿಂತವೆ, ಒಳ್ಳೆಯ ಹಾಲು ಉತ್ಪಾದನೆ ಕೂಡ ಆಗುತ್ತೆ. ಈಗ ಮೇವಿನ ಉತ್ಪಾದನೆಗೆ ಹೊಸ ಹೊಸ ಪದ್ಧತಿಗಳು ಬಂದಾವೆ, ಏನು ಅವು, ಹೇಗೆ, ಅವುಗಳ ಬಗ್ಗೆ ಹೇಳಿ ಡಾಕ್ಟರ್ ನಾಗಮಣಿಯವರೇ.
1: ಈಗ ಮೇವಿನ ಉತ್ಪಾದನೆಗೆ ಅಂತಂದ್ರೆ ನಾವು ಹೈಡ್ರೋಫೋನಿಕ್ಸ್ ಅಂತ ಹೇಳ್ತೀವಿ ಸರ್. ಈಗ ನಾವು ತರಕಾರಿ ಬೆಳೆಗಳು ಹೆಂಗೆ ಬೆಳಿತೀವಿ, ಮನೆ ಹತ್ರ ಹಿತ್ತಲಲ್ಲಿ ಬೆಳಿತೀವಲ್ಲ, ಅಥವಾ ಟೆರೇಸ್ ಗಾರ್ಡನಿಂಗ್ ಅಂತ ನೀವು ಕೇಳಿರ್ಬೋದು. ನಮ್ಮ ಬೆಂಗಳೂರು ಶೈಲಿಯಲ್ಲಿ ಹೇಳಬೇಕು ಅಂತಂದ್ರೆ ಟೆರೇಸ್ ಗಾರ್ಡನಿಂಗ್. ಅದೇ ರೀತಿ ನಾವು ಮೇವನ್ನ ಸಹ ಮನೆ ಅಂಗಳದಲ್ಲೇ ಬೆಳಿಬೋದು, ಅದನ್ನ ಜಲಮೇವು ಉತ್ಪಾದನೆ ಅಂತ ಹೇಳ್ಬೋದು. ಇದಕ್ಕೆ ಏನಂದ್ರೆ ಜಲ ಅಂತಂದ್ರೆ ಬರೀ ನೀರು ಮಾತ್ರ ಬೇಕಾಗಿದೆ, ಆದ್ರೆ ಇದಕ್ಕೆ ಜಮೀನು ಬೇಕಾಗಿಲ್ಲ, ಮಣ್ಣು ಬೇಕಾಗಿಲ್ಲ. ನಾವು ಏನು ಕಾಳುಗಳನ್ನ ನಾವು ಮೇವಾಗಿ ಹಾಕ್ತೀವೋ, ಈ ರಾಗಿ ಹುಲ್ಲು ಬೇಕು ಅಂತಂದ್ರೆ ರಾಗಿ ಕಾಳನ್ನ ನಾವು ತೊಳೆದುಬಿಟ್ಟು ಚೆನ್ನಾಗಿ ನೆನೆಸಿ ಮೊಳಕೆ ಓಡಿಸ್ಬೇಕು. ಈ ಮೊಳಕೆ ಓಡಿಸಿದ್ದನ್ನ ನಾವು ಟ್ರೇಸ್ಗೆ ಹಾಕ್ಬೇಕಾಗತ್ತೆ. ಆ ಟ್ರೇಸ್ಗೆ ಗಾಳಿ ಆಡೋದಕ್ಕೆ ಸ್ವಲ್ಪ ಹೋಲ್ಗಳು ಇರಬೇಕಾಗತ್ತೆ. ಆ ಟ್ರೇಸ್ಗೆ ಹಾಕ್ಬಿಟ್ಟು ಹರಡಿ ಬಿಟ್ಬಿಡ್ಬೇಕು. ಇದು ಒಂದು ವಾರದಲ್ಲೇ ಅದು ಸಸಿ ಶುರುವಾಗುತ್ತೆ, ತಯಾರಾಗ್ಬಿಡುತ್ತೆ. ನೀವು ಒಂದು ತಿಂಗಳ ಆದ ನಂತರ ಅವನ್ನ ಮೇವಾಗಿ ನಾವು ಈ ಕುರಿಗಳಿಗೆ ಕೊಡ್ಬೋದು, ಮೇಕೆಗಳಿಗೆ ಕೊಡ್ಬೋದು, ಹಸುಗಳಿಗೆ ಕೊಡ್ಬೋದು. ಈ ಜಲಮೇವನ್ನ ತುಂಬಾ ಚೆನ್ನಾಗಿ ನಮ್ಮ ರಾಸುಗಳಾಗ್ಲಿ ಅಥವಾ ಕುರಿಗಳಾಗ್ಲಿ ಮೇಕೆಗಳಾಗ್ಲಿ ನಮ್ಮ ಪ್ರಾಣಿಗಳು ತುಂಬಾ ಚೆನ್ನಾಗಿ ತಿಂತವೆ.
0: ಇನ್ನೊಂದು, ಈ ಒಂದು ಜಲಮೇವನ್ನ ನಾವು ಸಿದ್ಧತೆ ಮಾಡಿ ನಮ್ಮ ಪ್ರಾಣಿಗಳಿಗೆ ಕೊಡೋದ್ರಿಂದ ನಮ್ಗೆ ಏನು ಹಸಿಮೇವಿನ ಕೊರತೆ ಉಂಟಾಯಿತು, ಹಸಿಮೇವು ಸಿಗ್ತಾ ಇಲ್ಲ, ಹಸಿಮೇವು ಇಲ್ಲ, ನಮ್ಮ ಆಕಳು ಜಾಸ್ತಿ ಹಾಲು ಕೊಡ್ತಾ ಇಲ್ಲ, ಎಮ್ಮೆ ಹಾಲು ಜಾಸ್ತಿ ಕೊಡ್ತಾ ಇಲ್ಲ ಅನ್ನೋ ಒಂದು ಈ ವಿಷಯನ ನಾವು ಮರಿಬಹುದು. ಯಾಕಂದ್ರೆ ನಿಮ್ಗೆ ನಿರಂತರ ನಿರಂತರ ನಿಮ್ಗೆ ಹಸಿಮೇವಿನ ಸಸ್ಯಗಳೇ ನೀವು ಬೆಳೆಸಿರ್ತಿರಲ್ಲ, ನಿಮ್ಗೇನದು ಬಹಳ ಇದಾಗಿರಲ್ಲ, ನಿಮ್ಮ ಮನೆಯಲ್ಲೇ ನೀವು ಬೇಕಷ್ಟು ನೀವು ನಿಮ್ ಪ್ರಾಣಿಗಳಿಗೆ ಕೊಟ್ಕೋಬಹುದು. ಇದು ಒಂದು ಹೊಸ ಪದ್ಧತಿ, ಮತ್ತೆ ಏನು ಆರ್ಥಿಕವಾಗಿ ಇದು ನಿಮ್ಮ ಕೈ ಹಿಡಿತ.
1: ಈ ಮೇವನ್ನು ಸಹ ನಾವು ಮಾರಾಟ ಮಾಡ್ಕೋಬಹುದು.
0: ಇದನ್ನು ಕೂಡ ನೀವು ಒಂದು ಉಪಕಸುಬಾಗಿ ನೀವು ಇದನ್ನೇ ಮಾಡಬಹುದು.
1: ನಮಗ್ ನಾವೇ ಒಂದು ಮಾರುಕಟ್ಟೆ ಕ್ರಿಯೇಟ್ ಮಾಡ್ಕೊಂಡಂಗ.
0: ಅದೇ ಹೇಗೆ ಮೈಕ್ರೋ ಗ್ರೀನ್ಸ್ ಅಂತೇವಲ್ಲ, ಅದೇ ತರದೇ ಇದು ಪದ್ಧತಿ. ಈಗ ಹಸಿರು ಮೇವು ನೀವು ಟ್ರೇದಲ್ಲಿ ಮತ್ತೆ ಪಾಟ್ ಅಲ್ಲಿ ಹಾಕಿ ಬೆಳೆಸಿ ಅದನ್ನೇ ನೀವು ಮಾಡೋದ್ರಿಂದ ನಿಮ್ಗೆ ಎಲ್ಲ ತರದಿಂದ ನಿಮ್ಗೆ ಆದಾಯ ಬರುತ್ತೆ, ಮತ್ತೆ ಉತ್ಪಾದನೆ ಕೂಡ ಆಗುತ್ತೆ, ಪ್ರಾಣಿಗಳು ಕೂಡ ಇಷ್ಟಪಟ್ಟು ತಿಂತವೆ. ಡಾಕ್ಟರ್ ನಾಗಮಣಿಯವರೇ, ಈಗ ಮೇವಿನ ಬಗ್ಗೆ ನಾವು ತಿಳ್ಕೊಳಕ್ ಹೋದ್ರೆ ಅನೇಕ ವಿಷಯಗಳನ್ನ ನಾವು ತಿಳ್ಕೊಬೇಕಾಗತ್ತೆ. ಈಗ ನಮ್ಮ ರೈತರು ತಮ್ಮ ಹೊಲಗಳಲ್ಲಿ ಈಗ ಮೇವಿನ ಉತ್ಪಾದನೆ ಮಾಡ್ಕೋಬೇಕಂದ್ರೆ ಸಾಮಾನ್ಯವಾಗಿ ಮೇವಿನ ನಿರ್ವಹಣೆ ಮತ್ತೆ ಯಾವ್ಯಾವ ಒಂದು ತಳಿಗಳನ್ನು ಬಳಸಿದ್ರೆ ಸೂಕ್ತ ಅಂತೀರಿ?
1: ನಾವು ಸಾಮಾನ್ಯವಾಗಿ ಈ ಮೇವಿನ ಅಲಸಂದಿ ಅದನ್ನ ಬಳಸ್ಬೋದು. ಅದನ್ನ ಪುನಃ ನಾವು ಜಮೀನಿಗೆ ಮಲ್ಚಿಂಗ್ ಆಗಿ ಅಂದ್ರೆ ನಾವು ಕಟಾವು ಮಾಡ್ಕೊಂಡ್ ಬಿಟ್ಟ ಆದ್ಮೇಲೆ ಜಮೀನನ್ನ ಒಂದು ಫಲವತ್ತತೆ ಹೆಚ್ಚು ಮಾಡೋದಕ್ಕೆ ಅದನ್ನ ಸಹ ಬಳಸ್ಬೋದು. ಅದೇ ರೀತಿ ನಾವು ನೇಪಿಯರ್ ಹುಲ್ಲು ತುಂಬಾ ಚೆನ್ನಾಗಿ ಬೆಳೆಯುತ್ತೆ, ಅದಕ್ಕೆ ಹೆಚ್ಚಾಗಿ ನಿರ್ವಹಣೆ ಬೇಕಾಗಿಲ್ಲ ಸರ್. ಈಗ ಎಲ್ಲಾ ಕಡೆನು ನೇಪಿಯರ್ ಹುಲ್ಲಲ್ಲಿ ಹೆಚ್ಚು ಪೋಷಕಾಂಶಗಳು ಇದೆ, ಸೊ ಆ ನೇಪಿಯರ್ ಹುಲ್ಲನ್ನ ನಾವು ಹಸಿರು ಹುಲ್ಲಾಗಿ ಬಳಸ್ಬೋದು. ಇದನ್ನ ಬೆಳೆಸೋದು ಆ ತುಂಡುಗಳಿಂದ, ನೇಪಿಯರ್ ತುಂಡುಗಳು ಸಿಗ್ತವೆ ಸರ್. ಅದು ಏನಿಲ್ಲ, ಒಂದು 10 ರೂಪಾಯಿ ಆಗ್ಬೋದು ಒಂದು ತುಂಡಿಗೆ. ನಮ್ಗೆ 1 ಎಕರೆ ಜಮೀನಿದೆ ಅಂತಂದ್ರೆ 100 ತುಂಡುಗಳಾದ್ರೆ ಸಾಕು. ಆದ್ರೆ ಅಂತರ ನೋಡ್ಕೊಬೇಕಾಗತ್ತೆ, ಅದು 3x3 ಅಡಿ ಅಂತರ ಇದ್ರೆ ಅದು ತುಂಬಾ ಚೆನ್ನಾಗಿ ಬೆಳೆಯುತ್ತೆ.
0: ಇಡೀ ಭೂಮಿನ ಕುಡ್ಕೊಂಡ್ಬಿಡುತ್ತಾ?
1: ಹೌದು,
0: ಬರೀ 100 ಬುಡಗಳು ಇಡೀ 1 ಎಕರೆನ ಸಂಪೂರ್ಣವಾಗಿ ಆಕ್ರಮಿಸಿಕೊಳ್ತವೆ. ಅಂದ್ರೆ 1, 2, 2, 4 ಅಂದ್ರೆ ಅದು ಒಂದು ಸೂಕ್ಷ್ಮ ತಳಿಗಳು ಹುಟ್ಟು ಬಿಡ್ತವೆ.
1: ಹೌದು ಸರ್.
0: ಓಹೋಹೋ, ನಿರ್ವಹಣೆ ಕೂಡ ಯಾವ ತರ ಮಾಡಬಹುದು?
1: ನಿರ್ವಹಣೆಗೆ
0: ಗೊಬ್ಬರ, ನೀರು,
1: ನಮಗೆ ಕೊಟ್ಟಿಗೆ ಗೊಬ್ಬರನೇ ಸಾಕು. ಆಮೇಲೆ ಬೇಸಿಕ್ ಗೊಬ್ಬರಗಳು, ನೀವು NKP ಅಂತ ಹೇಳ್ತೀವಲ್ಲ,
0: ಸೊ
1: ಬೇಸಿಕ್ ಗೊಬ್ಬರಗಳು ಅದನ್ನ ನಾವು ಮೊದಲಿಗೆ ಹಾಕ್ತಿವಲ್ಲ ಭೂಮಿಗೆ ಅವಾಗ ಹಾಕಿದ್ರೆ ಸಾಕು, ಆಮೇಲೆ ಏನು ನಿರ್ವಹಣೆ ಬೇಕಾಗಿಲ್ಲ. ಕೊಟ್ಟಿಗೆ ಗೊಬ್ಬರ ಹಾಕ್ತಾ ಹೋದ್ರೆ ಅದು ಯಥೇಚ್ಛವಾಗಿ ಚೆನ್ನಾಗಿ ಬೆಳೆಯುತ್ತೆ. ಆಮೇಲೆ ನೀರಿನ ಒಂದು ಪೂರೈಕೆ ಕೊಡ್ತಾ ಇರಬೇಕು, ಅದಕ್ಕೆ
0: ನೀರಿನ ಒಂದು ನಿರ್ವಹಣೆ ಮಾಡ್ತಾ.
1: ಆಮೇಲೆ ಕಳೆ ನಿರ್ವಹಣೆನು ತುಂಬಾ ಚೆನ್ನಾಗಿರುತ್ತೆ ಸರ್, ಯಾಕಂದ್ರೆ ನಾವು ಅಂತರ ಕೊಟ್ಟಿರ್ತೀವಲ್ಲ, ಸೊ ನಾವು ಕಳೆ ತೆಗಿಯೋದಕ್ಕೂ ತುಂಬಾ ಸೂಕ್ತವಾಗಿರುತ್ತೆ.
0: ಮೇವು ಬೆಳೆಯನ್ನ ನೀವು ಬೆಳೆಸ್ಬೇಕಂದ್ರೆ ಸಾಮಾನ್ಯವಾಗಿ 1 ಎಕರೆಯಲ್ಲಿ ಎಷ್ಟು ರೀತಿಯ ಎಷ್ಟು ಪ್ರಮಾಣದ ಒಂದು ಈಗ ನೇಪಿಯರ್ ಹುಲ್ಲನ್ನ ನಾವು ಬೆಳೆಯಕ್ ಹೋದ್ರೆ 1 ಎಕರೆಯಲ್ಲಿ ಸಿಗ್ಬಹುದು?
1: ನೀವು 1 ಎಕರೆಯಲ್ಲಿ 3-4 ವಿಧವಾದ ಮೇವಿನ ಬೆಳೆಗಳನ್ನ ಬೆಳಿಬಹುದು. ಯಾಕಂದ್ರೆ ಒಂದು ಕಡೆ ಒಂದು ಬೆಳೆ ಸ್ಟಾರ್ಟ್ ಆಯ್ತು ಅಂದ್ರೆ ಮತ್ತೆ ನೆಕ್ಸ್ಟ್ ಬೆಳೆ ಇದನ್ನ ಕಟಾವ್ ಮಾಡ್ಕೊಂಡಾಗ ನೆಕ್ಸ್ಟ್ ಶುರುವಾಗಿರುತ್ತೆ. ಹಂಗಾಗಿ ನಿಮ್ಗೆ ವರ್ಷ ಪೂರ್ತಿ ಅದ್ರ ಒಂದು

0: ಪೂರೈಕೆ ಸಿಗ್ತಾ ಇರುತ್ತೆ.
1: ಅಂದ್ರೆ ಒಂದೇ ಎಕರೆಯಲ್ಲಿ ಹಂಗ್
0: ಮಾಡ್ಕೋಬಹುದು ಸರ್.
1: ಒಂದ್ ಎಕರೆ ಡಾಕ್ಟರ್ ನಾಗಮಣಿ ಅವರೇ ಎಷ್ಟು ಪ್ರಾಣಿಗಳಿಗೆ ನಾವು ಕೊಡಬಹುದು?
0: ಒಂದ್ ಎಕರೆಯಲ್ಲಿ ಸುಮಾರು ನೀವು ಒಂದು 50-60 ಪ್ರಾಣಿಗಳಿಗೆ ಪೂರೈಕೆ ಮಾಡಬಹುದು. ಮಲ್ಟಿಕಟ್ ಅಂತ ಹೇಳ್ತೀವಲ್ಲ, ಅದು ಸಿಕ್ಕದಾಗ ಮಾತ್ರ ಒಂದು ಫಾರ್ಮ್ ನಡೆಸುವಷ್ಟು ಪೂರೈಕೆ ಮಾಡಬಹುದು.
1: 50 ಪ್ರಾಣಿಗಳಿಗೆ ಸಾಕಾಗುವಷ್ಟು ಹುಲ್ಲು ಸಿಗುತ್ತಾ?
0: ಸಿಗ್ಬೋದು.
1: ಅಂದ್ರೆ ನೀವು ಇದ್ರ ಜೊತೆಗೆ ಬೇರೆ ಆಹಾರನು ಕೊಡ್ತೀರಲ್ಲ?
0: ಕೊಡ್ತೀವಿ, ಹೌದು.
1: ಈಗ ಬೇರೆ ಫೀಡ್ಸ್ ಅನ್ನು ಕೊಡ್ತೀರಿ,
0: ಮೊಳಕೆ ಕಾಳನ್ನು
1: ಕೂಡ ಕೊಡ್ತೀರಿ, ಇದು ಕೂಡ ನೀವು ಜೊತೆಯಲ್ಲಿ ಕೊಡಬಹುದು. ಅಂದ್ರೆ ನೀವು ಒಂದು 60% ಇದು ಸಹಾಯ ಬರ್ತದೆ, ಇನ್ನು 40% ನೀವು ನೋಡ್ಕೊಳ್ಬೇಕು ನಿಮ್ದು ಎಷ್ಟು ಉಳಿತಾಯ ಆಯ್ತು ಅಲ್ಲಿ, ಹೌದಲ್ಲ. ಹಂಗಾಗಿ ಇವತ್ತು ದೊಡ್ಡ ಪ್ರಮಾಣದಲ್ಲಿ ನಾವು ಮೇವನ್ನು ಕೂಡ ಒಂದು ಉಪಕಸವಾಗಿ ಮಾಡ್ಕೊಳ್ಬಹುದು, ಹೌದಲ್ಲ. ಇದನ್ನೇ ಅನೇಕ ಯುವಕ ಯುವತಿಯರೇ ಇದನ್ನು ಮಾಡ್ಕೊಂಡು ಹೋದ್ರೆ ಕೇವಲ ಮೇವನ್ನೇ ಕೂಡ ನೀವು ಎಲ್ಲ ತರದಿಂದನು ಮಾರ್ಬೋದು, ಮಾರುಕಟ್ಟೆಯಲ್ಲೂ ಮಾರ್ಬೋದು, ಮತ್ತೆ ಬೇಕಾದವರಿಗೂ ಕೂಡ ಕೊಡಬೇಕಾಗತ್ತೆ. ಮೇವಿನ ಮಾರುಕಟ್ಟೆ ಬಗ್ಗೆ ಹೇಳಿ ಮೇಡಮ್. ಏನಂದ್ರೆ ಇವತ್ತು ಗೋವನ್ನ ಸಾಕ್ತಾರೆ, ಎಮ್ಮೆಯನ್ನೇ ಸಾಕ್ತಾರೆ, ಆದ್ರೆ ಮೇವು ಇಲ್ಲ, ಮೇವಿನ ಕೊರತೆ ಆಗತ್ತೆ, ಮತ್ತೆ ನಿರಂತರ ಮೇವು ಸಿಗ್ತಾ ಇಲ್ಲ ನಮ್ಗೆ. ಎಲ್ಲೋ ಒಂದ್ ಸಾರಿ ಮೇವು ಸಿಗುತ್ತೆ, ಮತ್ತೆ ಸಿಗಲ್ಲ, ಖಾಲಿ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಹಂಗಾಗಿ ಮೇವಿನ ಮಾರುಕಟ್ಟೆಗೆ ಯಾವ ತರ ನಾವು ತಯಾರಾಗಬೇಕಾಗತ್ತೆ?
0: ಈಗ ಹಸಿರು ಮೇವು ಪೂರೈಕೆ ಇದ್ದಾಗ ನಾವು ಅದನ್ನ ಮಾರಾಟ ಮಾಡಬಹುದು. ಇವಾಗ ನಾನು ಹೇಳದಂಗೆ ಒಂದ್ ಎಕರೆಗೆ ನೀವು ಸುಮಾರು 50-60 ಟನ್ ಬೆಳಿಬಹುದು ಅಂತಂದಾಗ ನೀವು ಅದನ್ನ ಮಾರಾಟ ಮಾಡಿದ್ರೆ ಅದರಲ್ಲೂ ಒಂದು ಆದಾಯ ಸಿಗುವಂತ ಒಂದು ಇದಿರುತ್ತೆ. ಅದೇ ಅದರ ಜೊತೆಗೆ ನಾವು ಹೆಚ್ಚು ಹಸಿರು ಮೇವು ಸಿಕ್ಕದಾಗ ಒಂದು ರಸಮೇವು ತಯಾರು ಮಾಡಿಬಿಟ್ಟು, ಈಗ ನೀವು ಕೇಳಿರ್ಬೋದು ಸರ್, ನೀವು ಅಮೆಝಾನ್ ಇದರಲ್ಲೆಲ್ಲ ರಸಮೇವನ್ನು ಸಹ ಮಾರಾಟ ಮಾಡ್ತಿರ್ತಾರೆ.
1: ನೋಡಿ ನೋಡಿ,
0: ಸೊ ನೀವು ಆ ರಸಮೇವನ್ನು ಸಹ ಮಾರಾಟ ಮಾಡಿ
1: ಆನ್ಲೈನ್ ಮಾರ್ಕೆಟಲ್ಲೂ ಕೂಡ ಇವತ್ತು ಈ ಒಂದು ಮೇವಿನ ಬೆಳೆಗಳ ಬಗ್ಗೆ, ಮೇವು ಪೂರೈಕೆ ಮಾಡೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಅಂದ್ರೆ, ನೀವ್ಯಾಕೆ ಯುವಕ ಯುವತಿಯರು ಈ ಒಂದು ಮೇವು ಉತ್ಪಾದನೆಯ ದೊಡ್ಡ ಕಸುಬನ್ನಾಗಿ ಆಯ್ಕೆ ಮಾಡ್ಕೋಬಾರ್ದು?
0: ಹೌದು,
1: ದೊಡ್ಡ ಪ್ರಮಾಣದಲ್ಲಿ ಸರ್ಕಾರ ಕೂಡ ಇವತ್ತು ಹಾಲು ಉತ್ಪಾದನೆ ಮಾಡಕ್ಕೆ ನಿರಂತರ ಶ್ರಮಿಸ್ತಾನೆ ಇದೆ. ರೈತರು ಮತ್ತು ರೈತರ ಮಹಿಳೆಯರು ಕೂಡ ಇದು ಇವತ್ತು ಸಕ್ರಿಯವಾಗಿದ್ದಾರೆ. ಹಾಲು ಉತ್ಪಾದನೆ, ಆಕಳು ಸಾಕೋದು, ಎಮ್ಮೆ ಸಾಕೋದು ನಿರಂತರವಾಗಿ ನಡೆದಿದೆ. ಅದೇ ತರ ಹುಲ್ಲು ಉತ್ಪಾದನೆ ಕೂಡ ನೀವು ಮಾಡಲೇಬೇಕಾಗತ್ತೆ. ನೀವು ಹುಲ್ಲು ಉತ್ಪಾದನೆ ಮಾಡಿದ್ರೆ ಸರ್ಕಾರಕ್ಕೂ ಅದು ಕೂಡ ಮೇವಿಲ್ಲ ಅನ್ನೋ ಒಂದು ಪರಿಸ್ಥಿತಿ ಇರೋದಿಲ್ಲ,
0: ಪೂರೈಕೆ ಸಿಗುತ್ತೆ. ಆಮೇಲೆ ನಾವು ಸ್ವ ಉದ್ಯೋಗ ಒಂದು ಮಾಡ್ಕೊಬಹುದಾಗಿತ್ತೆ ಅದರಲ್ಲಿ, ಅದರಿಂದ ನಮಗ ಆದಾಯನೂ ಸಿಗುತ್ತೆ, ಸರ್ಕಾರಕ್ಕೂ ಒಂದು ಪೂರೈಕೆ ಆಗುತ್ತೆ.
1: ಹೌದು. ಈಗ ಈ ಮೇವಿನ ಬೆಳೆಗಳಲ್ಲಿ ಈಗ ಒಣ ಮೇವಿನ ಬಗ್ಗೆ ಹೇಳಿ ಡಾಕ್ಟರ್ ನಾಗಮಣಿ ಅವರೇ, ಒಣ ಮೇವಿನಲ್ಲಿ ಸಾಮಾನ್ಯವಾಗಿ ಯಾವ್ಯಾವ್ದು ಬರ್ತದೆ, ಮತ್ತೆ ಅವುಗಳ ಶೇಖರಣೆ ಹೆಂಗೆ ಮಾಡಬೇಕು, ಮತ್ತೆ ಅವುಗಳನ್ನು ಕೂಡ ಪೌಷ್ಟಿಕವಾಗಿ ನಾವು ಹೆಂಗೆ ಇಟ್ಕೋಬಹುದು?
0: ಈಗ ಒಣಮೇವು ಅಂದ್ರೆ ಅದರಲ್ಲಿ ನಾವು ನೋಡಿರೋ ಹಾಗೆ ಹೆಚ್ಚಾಗಿ ನಾರಿನಾಂಶ ಇರುತ್ತೆ. ಈ ನಾರಿನಾಂಶ ಇದ್ದಾಗ ಅದು ರಾಸುಗಳು ತಿಂದಿದ್ದ ಒಂದು ಆಹಾರ ಅದಕ್ಕೆ ಪೂರೈಕೆ ಆಗೋದಿಲ್ಲ, ಅಂದರೆ ಆ ಒಂದು ರಕ್ತದಲ್ಲಿ ಅಬ್ಸಾರ್ಬ್ ಆಗೋದಿಲ್ಲ ಅಂತ ಹೇಳ್ಬೋದು. ಆ ಹೀರಲ್ಪಡೋದಿಲ್ಲ ಅಂದಾಗ ನಾವು ಆ ಒಣಮೇವು ಕೊಟ್ಟಾಗ ನಾರಿನಾಂಶ ಜಾಸ್ತಿ ಆದಾಗ ಅದು ಹಾಲಿನ ಉತ್ಪಾದನೆ ಸಹ ಕಡಿಮೆ ಮಾಡುತ್ತೆ, ಮತ್ತು ಆ ಒಂದು ರಾಸುಗಳ ಬೆಳವಣಿಗೆ ಸಹ ಕಡಿಮೆ ಮಾಡುತ್ತೆ. ಅದಕ್ಕೆ ಒಂದು ತಂತ್ರಜ್ಞಾನ ನಾವು ಒಂದು ಅಳವಡಿಕೆ ಮಾಡ್ಕೊಬೋದು, ಏನಂದರೆ ಒಣಮೇವು ಪುಷ್ಟೀಕರಣ ಅಂತ ಹೇಳ್ತೀವಿ. ಸೊ ಒಣಮೇವನ್ನು ಹೇಗೆ ಪುಷ್ಟೀಕರಿಸೋದು ಅಂತ ಅಂದಾಗ, ನಾವು ಒಣಮೇವು ಹೆಂಗೆ ಈ ರಾಗಿ ಹುಲ್ಲು ಅಥವಾ ಭತ್ತದ ಹುಲ್ಲು ನೋಡಿದಾಗ ಅದು ಉದ್ದುದ್ದವಾಗಿ ಇರುತ್ತೆ, ಸೊ ಅದನ್ನು ಕಟಾವು ಮಾಡಿಬಿಟ್ಟು 1-1.5 inches ಕಟ್ ಮಾಡಬೇಕಾಗತ್ತೆ. ಅದನ್ನು ಮಿಷಿನ್ನ ತುಂಡರಿಸೋ ಮಿಷಿನ್ ಸಿಗುತ್ತಲ್ವ, ಅದರಿಂದ ಕಟ್ ಮಾಡಿಬಿಟ್ಟು ಅದಕ್ಕೆ ಸಿಂಪರಣೆ ಮಾಡಬೇಕು ಪೌಷ್ಟಿಕಾಂಶಗಳು. ನಾವು ಈ ಗೊಬ್ಬರಕ್ಕೆ ಆಗಿ ಬಳಸ್ತೀವಲ್ಲ ಸರ್, ಈ ಯೂರಿಯಾನೂ ಸಹ ನಾವು ಅದಕ್ಕೆ ಬಳಕೆ ಮಾಡ್ಬೋದು, ಯಾಕಂದರೆ ಯೂರಿಯಾ ಅಲ್ಲಿ ನೈಟ್ರೋಜನ್ ಅಂಶ ಹೆಚ್ಚಾಗಿರುತ್ತೆ. ಸೊ ಅದರಿಂದ ಆ ಅಂಶ ಅದು ಹೀರಲ್ಪಟ್ಟು ಅದನ್ನು ಪ್ರೋಟೀನ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಹಂಗಾಗಿ ನಾವು ಯೂರಿಯಾನೂ ಸಹ ಒಂದು 100 kg ಒಣಹುಲ್ಲು ಇದೆ ಅಂತಂದರೆ 1/2 kg ಯೂರಿಯಾ ಬಳಸ್ಬೋದು. ಅದನ್ನು ಹೆಂಗೆ ಡೈರೆಕ್ಟಾಗಿ ಬಳಸೋಂಗಿಲ್ಲ, ಇವನ್ನೆಲ್ಲ ಒಂದು ಮಿಶ್ರಣ ಥರ ಮಾಡಬೇಕು, ಒಂದು ಸೊಲ್ಯೂಷನ್ ಥರ ಮಾಡಬೇಕಾಗುತ್ತೆ. ಯೂರಿಯಾ, ಉಪ್ಪು ಮತ್ತು ಬೆಲ್ಲದ ಅಂಶ, ಖನಿಜಾಂಶ ಪುಡಿ ಇವನ್ನೆಲ್ಲ ಒಂದು ಮಿಶ್ರಣ ಮಾಡಿ ಒಂದು 100 kg ಹುಲ್ಲಿಗೆ ಒಂದು 10 liter ನೀರಿನಲ್ಲಿ ಇವನ್ನೆಲ್ಲ ಬೆರೆಸ್ಬಿಟ್ಟು ಕಲಸಿಬಿಟ್ಟು ಅದನ್ನು ಸಿಂಪರಣೆ ಮಾಡಬೇಕಾಗತ್ತೆ. ಒಣಹುಲ್ಲು ಕಟ್ ಮಾಡಿರ್ತೀವಲ್ಲ ಅದರ ಮೇಲೆ ಸಿಂಪರಣೆ ಮಾಡಿ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ನಾವು ಅದನ್ನು ಕಟ್ಟಿ ಚೀಲದಲ್ಲಿ ಕಟ್ಟಿ ಇಟ್ಕೊಬೋದು. ಇದನ್ನು ಬೇಕಾದರೆ ನಾವು 3-4 ತಿಂಗಳವರೆಗೂ ಒಂದು ಸರಿ ಮಾಡಿದ ಹುಲ್ಲನ್ನು 4 ತಿಂಗಳವರೆಗೂ ಅದನ್ನು ನಾವು ಬಳಸ್ಬೋದಾಗತ್ತೆ.
1: ಹಸಿಮೇವಿನ ಜೊತೆಗೆ ಇದನ್ನು ಕೊಡ್ಕೊಂತ
0: ಹೋಗ್ಬೋದು. ಇಲ್ಲ, ಹಸಿ ಮೇವು ಕೊರತೆ ಇದ್ದಾಗೂ ಸಹ ಇದನ್ನು
1: ಬಳಸ್ಕೊಳ್ಬಹುದು. ಇವು ಕೂಡ ಇದು ತಾವು ಎನ್ರಿಚ್ ಮಾಡಿರ್ತೀರಿ, ಜಾಸ್ತಿ ಅವು ಏನು ಪೌಷ್ಟೀಕರಿಸಿರ್ತೀರಿ, ಮತ್ತೆ

0: ಬಿಟ್ಟವು ಇಷ್ಟಪಟ್ಟು ತಿಂತಾವೆ. ಹಾಲಿನ ಉತ್ಪಾದನೆ ಮೇಲೆ ಇದು ಏನು ಪರಿಣಾಮ ಬೀರಲ್ಲ?
1: ಏನು ಆಗೋದಿಲ್ಲ, ಯಾಕಂದ್ರೆ ಇದು ಹಸಿರು ಮೇವು ಅಷ್ಟೇ ಪೌಷ್ಟಿಕದಾಯಕವಾಗಿರುತ್ತೆ. ನಿಮ್ಗೆ ಹಸಿರು ಮೇವು ಇಲ್ಲ ಅಂತಂದಾಗ ಸಹ ಇದನ್ನ ಕೊಟ್ಟು ಅದಕ್ಕೆ ಬೇಕಾಗಿರುವಂತ ಪೋಷಕಾಂಶಗಳನ್ನ ನೀಗಿಸಬಹುದು.
0: ಅಲ್ಲ, ಈಗ ಕೆಲವು ಪ್ರಾಣಿಗಳು ಬರೀ ಹಸಿ ಮೇವನ್ನ ನಮ್ಗೆ ಬೇಕು ಬೇಕು ಅಂತ ತಿನ್ಕೋತಾ ಇರ್ತವೆ. ಒಂದ್ ಸಾರಿ ಇದು ನಾವು ಈ ಒಣ ಮೇವನ್ನ, ಈ ಪೌಷ್ಟಿಕರಿಸಿದ ಮೇವನ್ನ ಆ ಪ್ರಾಣಿ ಎದುರಿ ತಂದಿಟ್ಟಾಗೆ ಅದು ಸ್ವಲ್ಪ ಬೇಜಾರು ಮಾಡ್ಕೊಳ್ಳುತ್ತೆ. ಆದ್ರೆ ತಿಂತ ತಿಂತ ತಾನು ಹೊಂದ್ಕೊಂಡ್ಬಿಡುತ್ತೆ, ಈ ಚೆನ್ನಾಗಿದೆ ಅಂತ ತಿಂತದದು. ಹೌದಲ್ಲ, ಇವತ್ತು ನಮ್ಮ ರೈತರು ಮೇವಿನ ಉತ್ಪಾದನೆಗೆ ಜಾಸ್ತಿ ಮಹತ್ವ ಕೊಡೋದು ಸೂಕ್ತ. ಮಾರುಕಟ್ಟೆ ಕೂಡ ಚೆನ್ನಾಗಿದೆ, ಎಲ್ಲ ಕಡೆ ಇದು ಬೇಡಿಕೆ ಇದೆ. ಹೌದಲ್ಲ, ಎಲ್ಲರೂ ಹಾಲು ಉತ್ಪಾದನೆ ಮಾಡಕ್ ಶುರು ಮಾಡಿದಾಗೆ ಮೇವು ಬೇಕು, ಮೇವಿನ ಕೊರತೆ ಉಂಟಾಗಿದೆ ಅನ್ನೋ ಪರಿಸ್ಥಿತಿ ಬರುತ್ತೆ ಅವರಿಗೆ. ಹಾಗಾಗಿ ಮೇವಿನ ಉತ್ಪಾದನೆ ಕೂಡ ನೀವು ಜೊತೆ ಜೊತೆಗೆ ಮಾಡ್ಕೊಂಡು ಹೋದ್ರೆ ಅಡ್ಡಿಲ್ಲ. ನಿಮ್ದು ಒಂದು ಅರ್ಧ ಎಕರೆ ಹೊಲ ಇದೆ ಅಂತ ಹೇಳಿದ್ರೆ ನಿಮ್ಗೆ ಸ್ವಲ್ಪ ಮಟ್ಟಿನ ಮೇವು ಸಿಗುತ್ತೆ, ಪೂರ್ಣ ಸಿಗಲ್ಲ. ಅದು ಪೂರ್ಣ ಆದ್ರೆ ನೀವು ಪೀಡಿಸ್ ತಗೋಬಹುದು ಹೊರಗಡೆಯಿಂದ ನೀವು, ಅಥವಾ ನೀವು ಇದು ಕೂಡ ಏನು ತಾವು ಕಾಳುಗಳನ್ನ ನೆನ್ಸಿಟ್ಟು ನೀವು ಅದನ್ನು ಕೂಡ ಏನು ಜಲಮೇವನ್ನು ಉತ್ಪಾದನೆಯನ್ನು ಮಾಡಿಕೊಂಡ್ರು ನಿಮಗೆ ಉಪಯೋಗ ಇದೆ. ಜಲಮೇವನ್ನೇ ನೀವು ಮಾರುಕಟ್ಟೆಗೆ ಕೂಡ ತಂದು ಮಾರ್ಬೋದಲ್ಲ?
1: ಹೌದು, ಮಾರ್ಬೋದು ಸರ್. ನಾನು ಅವಾಗಲೇ ಹೇಳಿದೆ, ಜಲಮೇವು ಉತ್ಪಾದನೆ ಟೈಮಲ್ಲೇ ಹೇಳಿದೆ, ನಾವು ಅದನ್ನು ಮೇವನ್ನು ಸಹ, ಈ ಮೇವನ್ನು ಸಹ ನಾವು ಮಾರಾಟ ಮಾಡ್ಬೋದು, ಅದರಲ್ಲೂ ಒಂದು ಆದಾಯ ನಾವು ಕ್ರಿಯೇಟ್ ಮಾಡ್ಕೊಳ್ಬೋದು.
0: ಈ ಮೇವು ಅಂದ ತಕ್ಷಣ ಈ ಸಾಕು ಪ್ರಾಣಿಗಳು ಸಾಮಾನ್ಯವಾಗಿ ಯಾವ್ಯಾವ ಹುಲ್ಲುಗಳನ್ನು ಇಷ್ಟಪಟ್ಟು ತಿಂತವೆ ಡಾಕ್ಟರ್ ನಾಗಮಣಿಯವರೇ?
1: ಇದರಲ್ಲಿ ನಾವು ನೇಪಿಯರ್ ಹುಲ್ಲು ಅಥವಾ ಮೇವಿನ ಅಲಸಂದಿ ಇವನ್ನ ಹೆಚ್ಚು ಇಷ್ಟಪಟ್ಟು ತಿಂತವೆ. ಮತ್ತೆ ಬೇರೆ ನಾನು ಸ್ಟೈಲೋಹೆಮಟ ಅಥವಾ ಗಿನಿ ಹುಲ್ಲು ಅಂತ ಹೇಳಿದ್ವಿ, ಅದು ಒಂಥರ ಹುಲ್ಲು, ಅಷ್ಟು ರುಚಿದಾಯಕವಾಗಿರೋದಿಲ್ಲ. ಆದ್ರಿಂದ ಹೆಚ್ಚಾಗಿ ನೀವು ನೋಡಿರ್ಬೋದು ನೇಪಿಯರ್ ಹುಲ್ಲನ್ನ ಜಾಸ್ತಿ ಬೆಳೀತಾರೆ, ಆಮೇಲೆ ಹಸುಗಳಿಗೂ ಅಷ್ಟೇ ಅವನ್ನೇ ಜಾಸ್ತಿ ಕೊಡೋದು.
0: ಈಗ ಸಾಮಾನ್ಯವಾಗಿ ನಾವು ಹೊಲದಲ್ಲಿ ನೋಡ್ತಿರ್ತವೆ ಹೊಲದ ಏನು ರೆಸಿಡ್ಯೂ ಅಂತೇವಲ್ಲ, ಅದು ಕೊಡ್ತವೆ. ಕೆಲವೊಂದ್ಸಾರಿ ಈಗ ನಮ್ದು ಕಬ್ಬಿನ ಹುಲ್ಲೆಲ್ಲ ಸಿಗುತ್ತೆ, ಅದನ್ನು ಕೊಡಕ್ಕೆ ಹಿಂದೇಟ್ ಹಾಕ್ತಾರಲ್ಲ, ಅದ್ರ ಬಗ್ಗೆ ಹೇಳಿ ಡಾಕ್ಟರ್ ನಾಗಮಣಿಯವರೇ. ಈಗ ಇನ್ನು ಗರ್ಭ ಕಟ್ಟಿದ ಎಮ್ಮೆ ಅಥವಾ ಆಕಳಿಗೆ ಈ ಒಂದು ಕಬ್ಬಿನ ಹುಲ್ಲು ಕೊಡಬಾರ್ದು ಅನ್ನೋ ಒಂದಿದೆ, ಅಂದ್ರೆ ಅದು ಕಂದಾಗಬಹುದು ಅಂತ.
1: ಹೌದು, ಈಗ ನೇಪಿಯರ್ ಹುಲ್ಲು ಅಂತದ್ದು ಕೊಟ್ರೆ ಅದಕ್ಕೆ ರಾಸಾಯನಿಕ ಪದಾರ್ಥಗಳ ಒಂದು ಬೆರಿಕೆ ಇರೋದಿಲ್ಲ ಸರ್, ಯಾಕಂದ್ರೆ ಅದರಲ್ಲಿ ಪೆಸ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಲ್ಲ ಅದೇನು ಬೇಕಾಗಿಲ್ಲ. ಆದ್ರೆ ಕಬ್ಬಿಗೆ ಅಥವಾ ನಾವು ಮುಸ್ಕಿನ ಜೋಳನೇ ಆಗ್ಬೋದು, ಅದಕ್ಕೆ ನಾವು ಕೀಟಗಳ ನಿವಾರಣೆ ಮಾಡೋದಕ್ಕೆ ನಾವು ಸಿಂಪರಣೆ ಮಾಡ್ತೀವಿ, ಸೊ ಫರ್ಟಿಲೈಸರ್ ಸಿಂಪರಣೆ ಮಾಡ್ತೀವಿ, ಸೊ ಹಂಗಾಗಿ ಅದನ್ನ ಕೊಡಬಾರ್ದು ಅಂತ ಹೇಳ್ತೀವಿ. ಒಂದು ಈ ನೇಪಿಯರ್ ಹುಲ್ಲಲ್ಲಿ ಅದರ ಅವಶ್ಯಕತೆ ಇರಲ್ಲ, ಯಾಕಂದ್ರೆ ಹೆಚ್ಚಾಗಿ ಹುಳ ಕೀಟಗಳು ಇದಕ್ಕೆ ಬರೋದಿಲ್ಲ, ಆದ್ರಿಂದ ನಿವಾರಣೆನೂ ತುಂಬಾ ಈಸಿ ಆಗುತ್ತೆ ಅಂತ ಹೇಳ್ಬೋದು.
0: ಮತ್ತೀಗ ಸ್ಥಳೀಯವಾಗಿ ಬೆಳೆದಂತ ಹುಲ್ಲನ್ನ ಉಪಯೋಗಿಸಬಹುದಾ?
1: ಹಾ, ಬಳಸಬಹುದು ಸರ್, ಬಳಸಬಹುದು. ಆದ್ರೆ ಅದರಲ್ಲಿ ಪೋಷಕಾಂಶಗಳು ಪೂರೈಕೆ ಅಷ್ಟು ಇರೋದಿಲ್ಲ,
0: ಅದರಲ್ಲಿ ಏನು ಬಹಳ ಕಡಿಮೆ ಇರುತ್ತೆ
1: ಪೋಷಕಾಂಶಗಳ ಪೂರೈಕೆ ಇರೋದಿಲ್ಲ,
0: ಅಂದ್ರೆ ದೇಹ ನಿರ್ವಹಣೆ ಅಷ್ಟೇ ಆಗುತ್ತೆ
1: ಅಷ್ಟೇ,
0: ಹಾಲಿನ ಉತ್ಪಾದನೆ ಮಾಡಕ್ಕೆ ಅಷ್ಟು ಶಕ್ತಿ ಇರೋದಿಲ್ಲ,
1: ಶಕ್ತಿ ಇರೋದಿಲ್ಲ. ಹೌದು,
0: ಈಗ ಪೀಡಿಸನ್ನ ಬಹಳ ಉಪಯೋಗ ಮಾಡ್ತಾರಲ್ಲ, ಅದರಿಂದ ಬರೀ ಅದನ್ನು ಬಳಸೋದ್ರಿಂದ ಪ್ರಾಣಿಗಳ ಉತ್ಪಾದನೆಯಲ್ಲಿ ಏನು ಪರಿಣಾಮ ಇದೆಯಾ?
1: ಬರೀ ಫೀಡ್ಸ್ ಬಳಸೋದು ಅದು ಒಂದು ಅಪನಂಬಿಕೆನೂ ಇರ್ಬೋದು ಸರ್, ಯಾಕಂದ್ರೆ ನೀವು ಅವಾಗಲೇ ಹೇಳದಂಗೆ ಒಂದು ಬ್ಯಾಲೆನ್ಸ್ಡ್ ಡಯೆಟ್ ಕೊಡಬೇಕಾಗತ್ತೆ. ಬರೀ ಫೀಡ್ಸ್ ಕೊಡೋದ್ರಿಂದ ನಿಮಗೆ ಪ್ರೋಟೀನ್ ಅಂಶ ಸಿಗ್ಬೋದು ಅಥವಾ ಖನಿಜಾಂಶ ಸಿಗ್ಬೋದು, ಆದರೆ ನಮಗೆ ಎಲ್ಲಾ ರೀತಿಯ ಅಂಶಗಳು ಬೇಕಾಗುತ್ತೆ. ನೀರಿನ ಅಂಶ ಬೇಕು, ಆಮೇಲೆ ಕೊಬ್ಬಿದ ಅಂಶ ಬೇಕು, ಪ್ರತಿಯೊಂದು ಅಂಶಗಳು ಬೇಕಾದ್ರಿಂದ ಫೀಡ್ಸಲ್ಲೇ ಬರೀ ಎಲ್ಲ ಅಂಶಗಳು ಪೂರೈಕೆ ಆಗೋದಿಲ್ಲ, ಆಮೇಲೆ ನಮಗೆ ಆದಾಯ ಅದು ಆರ್ಥಿಕತೆನೂ ಕುಂಠಿತ ಆಗುತ್ತೆ. ಯಾಕಂದರೆ ನಾವು ಫೀಡ್ಸ್ ಇನ್ವೆಸ್ಟ್ ಮಾಡೋಕ್ಕೆ ನೀವು ನೋಡಿರ್ಬೋದು ಒಂದು 50 ಕೆಜಿ ಬ್ಯಾಗ್ ಅಂತಂದರೆ ಒಂದು 2,000, 50 ಕೆಜಿ ಬ್ಯಾಗ್ ನಮ್ಗೆ ಒಂದು ತಿಂಗಳಿಗೂ ಬರೋದಿಲ್ಲ, ನಮಗೆ ಒಂದು 2-3 ಹಸುಗಳಿದೆ ಅಂತಂದರೆ ಒಂದು ತಿಂಗಳಿಗೂ ಬರೋದಿಲ್ಲ. ಆದ್ದರಿಂದ ನಾನು ಆಗಲೇ ಹೇಳಿದಾಗೆ ಪ್ರತಿಯೊಂದು ದಾಣಿ ಮಿಶ್ರಣನ ನಾವು ಮನೆಯಲ್ಲೇ ಮಾಡ್ಕೊಳೋದ್ರಿಂದ ಫೀಡ್ಸ್ ಮೇಲೆ ಹಾಕೋ ಒಂದು ದುಡ್ಡನ್ನ ನಾವು ಖರ್ಚು ಕಡಿಮೆ ಮಾಡ್ಬೋದಾಗುತ್ತೆ.
0: ತಾವು ಆಗಲೇ ಹೇಳಿದ್ರಿ ಈಗ ಟೆರೆಸ್ ಗಾರ್ಡನ್ ಅಂತ, ಈಗ ನಾವು ಮೇವು ಅಂದ ತಕ್ಷಣ ಅದು ಹುಲ್ಲೇ ಆಗಿರ್ಬೇಕಾಗಿಲ್ಲ, ತರಕಾರಿ ಏನು ಕೂಡ ನೀವು ಉಪಯೋಗಿಸ್ಬೋದಲ್ಲ, ಉಳಿದ ತರಕಾರಿ, ತರಕಾರಿದ ಎಲೆ ಮತ್ತೆ ಅದು ಟೊಮ್ಯಾಟೊ ಅವೆಲ್ಲ ಅದನ್ನು ಕೂಡ ಬಳಸ್ಬೋದಲ್ಲ, ತರಕಾರಿ ವಸ್ತುಗಳನ್ನು ಕೂಡ ಮೇವಾಗಿ ನಾವು
1: ನಾವು ಅದನ್ನ ಬೆಳೆ ಉಳಿಕೆಗಳು ಅಂತ ಹೇಳ್ತೀವಿ. ಸೊ ಅದರಲ್ಲಿ ಎಲ್ಲಾ ಪೋಷಕಾಂಶಗಳು ನಮ್ಗೆ ಸಿಗೋದಿಲ್ಲ. ನಾವು ಇವಾಗ ಕಲ್ಗಚ್ಚು ಅಂತ ಹೇಳ್ತೀವಿ ಆಡು ಭಾಷೆಯಲ್ಲಿ ಕಲ್ಗಚ್ಚು ಅಂತೀವಿ.
0: ಈಗ ಕೆಲವೊಬ್ರು ಊಟದ ತ್ಯಾಜ್ಯ ಉಳಿದಿದ್ದನ್ನ ಈಗ ಸಾಂಬಾರ ಅನ್ನನ ಇದನ್ನ ಬಳಸ್ತಾರಲ್ಲ, ಇದಕ್ಕೆ ಏನಂತೀರಿ? ಇದು ಒಂದು ಮೇವು ಅಂತಾನೆ ಬಳಸ್ತಾರೆ.
1: ಹೌದು, ಅದು ಒಂದು ಅಪನಂಬಿಕೆ, ಅಂದ್ರೆ ನಮ್ಮ ಹತ್ರ ಏನು ಉಳಿದ

0: ರೀತಿ ಅದನ್ನ ಹಾಕ್ಬಿಡೋಣ ಅಂತ. ನಾವು ಇವಾಗ ಅದ್ರಲ್ಲಿರೋ ಪೋಷಕಾಂಶಗಳು ನಾವು ತಗೊಂಡು ಉಳಿಸಿರೋದು ಅಷ್ಟೇ ಅಷ್ಟೇ. ಸೊ ಅದ್ರಲ್ಲಿ ಎಷ್ಟು ಪೋಷಕಾಂಶಗಳು ಸಿಗ್ತವೆ ಅನ್ನೋದನ್ನ ನಾವು ಆಲೋಚನೆ ಮಾಡ್ಬೇಕಾಗುತ್ತೆ ಸರ್.
1: ಅಂದ್ರೆ ಅದರಲ್ಲಿ ಜಾಸ್ತಿ ಪೋಷಕಾಂಶಗಳು ಇರಲ್ಲ ಅಂತ. ಅಂದ್ರೆ ಇದು ಬಳಸೋದು ಅಷ್ಟು ಸೂಕ್ತ ಅಲ್ಲ ಅಂತ.
0: ಸೂಕ್ತ ಅಲ್ಲ.
1: ತುಂಬಾ ಸಂತೋಷ ಡಾಕ್ಟರ್ ನಾಗಮಣಿ ಅವರೇ. ಪ್ರಸ್ತುತ ಬೆಂಗಳೂರಿನಲ್ಲಿರುವ ಹೈನುಗಾರಿಕಾ ಕಾಲೇಜಿನ ಸಹ ಪ್ರಾಧ್ಯಾಪಕಿಯಾಗಿ ನಮ್ಮ ರೈತ ಬಾಂಧವರಿಗೆ ಮೇವಿನ ಬೆಳೆಯಲ್ಲಿ ಏನೇನು ಮಹತ್ವ ವಹಿಸಬೇಕು, ಮೇವಿನ ಬೆಳೆ ಬೆಳೆಯೋದ್ರಿಂದ ಏನು ನಮಗೆ ಲಾಭ ಇದೆ, ಮೇವಿನ ಬೆಳೆಗಳಲ್ಲಿ ಎಷ್ಟೆಷ್ಟು ಪ್ರಕಾರ ಇದೆ, ನಮ್ಮ ರೈತರು ಈ ಒಂದು ಬೆಳೆ ಬೆಳೆಯೋದ್ರಿಂದ ತಮ್ಮ ರಾಸುಗಳ ಹಾಲು ಉತ್ಪಾದನೆಯನ್ನು ಯಾವ ರೀತಿ ಹೆಚ್ಚು ಮಾಡ್ಕೋಬಹುದು, ಹೀಗೆ ಒಂದೊಂದಾಗಿ ಮಾಹಿತಿಯನ್ನು ನೀಡಿದ್ದೀರಿ. ಕೆಲವು ರೈತರು ಇರ್ತಾರೆ ಡಾಕ್ಟರ್ ನಾಗಮಣಿಯವರಿಂದ ಇನ್ನೂ ಹೆಚ್ಚಿನ ಮಾಹಿತಿ ಪಡ್ಕೋಬೇಕಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆ
0: 9005967112 9008965671212.
1: ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು. ನಮಸ್ಕಾರ.

0: ನೀವು ಕೂಡ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಮಾಡಬೇಕಾ?
1: ನಿಮಗೆ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಎಲ್ಲಾ ಕಚ್ಚಾ ವಸ್ತುಗಳು ಬೇಕಾ?
0: ಹಾಗಾದ್ರೆ ಬನ್ನಿ ಪುಣ್ಯಕೋಟಿ ಕೃಷಿ ಆಶ್ರಮ ಮನುಗುಳಿಯ ರೆಡ್ಡಿ ಫಾರ್ಮ್ ಹೌಸ್ಗೆ.
1: ಇಲ್ಲಿ ಎಲ್ಲ ತರಹದ ದೇಸಿ ಜವಾರಿ ಮತ್ತು ಗಿರ್ ಆಕಳಿನ ಗೋ ಆಧಾರಿತ ಗೋಮೂತ್ರ, ಗಂಜಲು, ಸಗಣಿ, ದೇಸಿ ಮಜ್ಜಿಗೆ,
0: ಸಂಪೂರ್ಣ ಸಾವಯವ ಬೆಲ್ಲ, ಜವಾರಿ ತುಪ್ಪ, ವಿಶೇಷವಾಗಿ ಪಂಚಗವ್ಯ, ಜೀವಾಮೃತ ಹಾಗೂ ಗೋಕೃಪಾಮೃತ ಎಲ್ಲವೂ ಸಿಗುತ್ತವೆ.
1: ಇಲ್ಲಿ ಎಲ್ಲಾ ಕಚ್ಚಾ ವಸ್ತುಗಳು ಸಂಪೂರ್ಣ ಮಾಹಿತಿಯೊಂದಿಗೆ ಹಾಗೂ ಯೋಗ್ಯ ದರದಲ್ಲಿ ಸಿಗುತ್ತವೆ.
0: ಆಸಕ್ತ ರೈತರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ
1: ಶ್ರೀಮತಿ ಅಶ್ವಿನಿ ಚಂದ್ರಶೇಖರ್ ರೆಡ್ಡಿ. ಮೊಬೈಲ್ ಸಂಖ್ಯೆ 8904479100.
0: ಮತ್ತೊಮ್ಮೆ ಮೊಬೈಲ್ ಸಂಖ್ಯೆ 8904479100.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
6: ಅದು ಕೂಡ ಆಪ್ ನಿಂದ. ವಾಹ್,
7: ಸಿಕ್ಬಿದ್ರು. ಅಪರಿಚಿತ ಆಪ್ನಿಂದ ಬಚಾವಾಗಿ.
8: RBI ಹೇಳುತ್ತೆ,
7: ಜಾಣರಾಗಿರಿ, ಜಾಗರೂಕರಾಗಿರಿ.

ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಎರಡು ಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ವಿಜಯಪುರ, ಸಮಯ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಒಂದು ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಆರಿಸುವಿರಿ.

0: ಆಕಾಶವಾಣಿ ಇನ್ನೀಗ ಪ್ರಕಟಣೆ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಯುಷ್ವಾಣಿ.

ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಶಾಂಘೈ ಸಹಕಾರ ಒಕ್ಕೂಟ ಶೃಂಗಸಭೆ, ಭಯೋತ್ಪಾದಕರ ಮೂಲಸೌಕರ್ಯ ನಾಶಕ್ಕೆ ಸದಸ್ಯ ರಾಷ್ಟಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರೋಧಿಸಿ ವಿದ್ಯಾರ್ಥಿಗಳ ಪ್ರತಿಭಟನೆ ವೇಳೆ ದಾಖಲಾಗಿದ್ದ ಎಲ್ಲ ಎಫ್ಐಆರ್ಗಳ ರದ್ದತಿಗೆ ಸುಪ್ರೀಂಕೋರ್ಟ್ ಆದೇಶ. ಪರಿಸರ ಸವಾಲುಗಳಿಗೆ ಸಮಗ್ರ ಪರಿಹಾರ ಅಗತ್ಯ, ಕೇಂದ್ರ ಪರಿಸರ ಸಚಿವ ಭೂಪೇಂದ್ರ ಯಾದವ್ ಪ್ರತಿಪಾದನೆ. ಸಕ್ಕರೆ ದಾಸ್ತಾನು ಮಿತಿ 2,000 ಕ್ವಿಂಟಾಲ್ಗಳಿಗೆ ಇಳಿಸಿದ ಕೇಂದ್ರ ಸರ್ಕಾರ. ವಾರ್ತೆಗಳ ವಿವರ: ಕಿರ್ಗಿಜ್ ಗಣರಾಜ್ಯದ ರಾಜಧಾನಿ ಬಿಷ್ಕೆಕ್ನಲ್ಲಿ ಇಂದು ನಡೆದ ಶಾಂಘೈ ಸಹಕಾರ ಸಂಘಟನೆ ಎಸ್ಸಿಒ ರಾಷ್ಟಗಳ ಮುಖ್ಯಸ್ಥರ ಮಂಡಳಿಯ 26ನೇ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗಿದ್ದರು. ಶೃಂಗಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಭಯೋತ್ಪಾದಕರ ಹಣಕಾಸು, ನೇಮಕಾತಿ, ಮೂಲಸೌಕರ್ಯ ಮತ್ತು ಸುರಕ್ಷಿತಾ ತಾಣಗಳ ಸಂಪೂರ್ಣ ಪರಿಸರ ವ್ಯವಸ್ಥೆಯನ್ನು ನಾಶ ಮಾಡುವಂತೆ ಎಲ್ಲಾ ಸದಸ್ಯ ರಾಷ್ಟಗಳಿಗೆ ಕರೆ ನೀಡಿದರು. ಭಯೋತ್ಪಾದನೆ ಬಗ್ಗೆ ದ್ವಿಮುಖ ನೀತಿಗಳಿಗೆ ಅವಕಾಶವಿಲ್ಲ ಎಂದು ಅವರು ಹೇಳಿದರು. ವಿಶ್ವದ ವಿವಿಧ ಭಾಗಗಳಲ್ಲಿ ನಡೆಯುತ್ತಿರುವಂತಹ ಸಂಘರ್ಷಗಳ ಕುರಿತು ಕಳವಳ ವ್ಯಕ್ತಪಡಿಸಿದ ಅವರು, ಯುದ್ದ ಮತ್ತು ಸಂಘರ್ಷಗಳು ಯಾವುದೇ ಸಮಸ್ಯೆಗೆ ಪರಿಹಾರವಲ್ಲ, ಎಲ್ಲಾ ವಿವಾದಗಳನ್ನು ಸಂವಾದ ಮತ್ತು ರಾಜತಾಂತ್ರಿಕತೆಯ ಮೂಲಕ ಪರಿಹರಿಸಬೇಕು ಎಂದು ಒತ್ತಾಯಿಸಿದರು. ಭಾರತವು ಮಾರುಕಟ್ಟೆಗಳನ್ನು ಸಂಪರ್ಕಿಸುವ, ವ್ಯಾಪಾರವನ್ನು ಸುಗಮಗೊಳಿಸುವ ಮತ್ತು ಅಭಿವೃದ್ದಿಗೆ ನೂತನ ಮಾರ್ಗಗಳನ್ನು ತೆರೆಯುವ ಎಲ್ಲಾ ಪ್ರಯತ್ನಗಳನ್ನು ಬೆಂಬಲಿಸುತ್ತದೆ. ಅಂತಹ ಪ್ರಯತ್ನಗಳು ಎಲ್ಲಾ ದೇಶಗಳ ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಸಮಗ್ರತೆಯನ್ನು ಸಂಪೂರ್ಣವಾಗಿ ಗೌರವಿಸಬೇಕು ಎಂದು ಅವರು ಹೇಳಿದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜುಲೈ 20-25ರವರೆಗೆ ನಡೆದಂತಹ ವಿದ್ಯಾರ್ಥಿ ಪ್ರತಿಭಟನೆಗಳ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ದಾಖಲಾಗಿದ್ದಂತಹ ಎಲ್ಲಾ ಎಫ್ಐಆರ್ಗಳನ್ನು ತಕ್ಷಣವೇ ರದ್ದುಗೊಳಿಸಿ ಪ್ರಕರಣಗಳನ್ನು ವಜಾಗೊಳಿಸುವಂತೆ ಸುಪ್ರೀಂಕೋರ್ಟ್ ಆದೇಶಿಸಿದೆ. ಈ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ತನಿಖೆ ಅಥವಾ ಮುಂದಿನ ಕಾನೂನು ಕ್ರಮಗಳನ್ನು ಕೈಗೊಳ್ಳಬಾರದು ಮತ್ತು ಇವುಗಳನ್ನು ಸಂಪೂರ್ಣವಾಗಿ ಮುಕ್ತಾಯಗೊಂಡ ಪ್ರಕರಣಗಳು ಎಂದು ಪರಿಗಣಿಸಬೇಕು ಎಂದು ಸುಪ್ರೀಂಕೋರ್ಟ್ ನಿರ್ದೇಶನ ನೀಡಿದೆ. ಕೇಂದ್ರ ಸರ್ಕಾರ, ದೆಹಲಿ ಪೊಲೀಸ್ ಮತ್ತು ಬಿಹಾರ, ಪಶ್ಚಿಮ ಬಂಗಾಳ, ಮಹಾರಾಷ್ಟ ಮತ್ತು ಅಸ್ಸಾಂ ರಾಜ್ಯಗಳು ಸಲ್ಲಿಸಿದ ಅರ್ಜಿಗಳನ್ನು ಪುರಸ್ಕರಿಸಿದ ನ್ಯಾಯಪೀಠ ವಿದ್ಯಾರ್ಥಿ ಪ್ರತಿಭಟನೆಗೆ ಸಂಬಂಧಿಸಿದ ಎಫ್ಐಆರ್ಗಳನ್ನು ರದ್ದುಗೊಳಿಸಿ ಈ ಆದೇಶವನ್ನು ದೇಶಾದ್ಯಂತ ವಿಸ್ತರಿಸಿದೆ. ಹವಾಮಾನ ಬದಲಾವಣೆ, ಜೀವ ವೈವಿಧ್ಯ ನಷ್ಟ, ಮಾಲಿನ್ಯ ಮತ್ತು ಸಂಪನ್ಮೂಲ ಸವಕಳಿಯಂತಹ ಪರಿಸರ ಸವಾಲುಗಳಿಗೆ ಸಮಗ್ರ ಮತ್ತು ಸಹಯೋಗದ ಪರಿಹಾರಗಳು ಅಗತ್ಯವಿದೆ ಎಂದು ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಅಭಿಪ್ರಾಯಪಟ್ಟಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ 4ನೇ ಇಂಡೋ ಜರ್ಮನ್ ಪರಿಸರ ವೇದಿಕೆಯ ಉದ್ಘಾಟನಾ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ ಅವರು, ಹವಾಮಾನ ಸ್ಥಿತಿಸ್ಥಾಪಕ ಭವಿಷ್ಯವನ್ನು ನಿರ್ಮಿಸುವಲ್ಲಿ ಪರಸ್ಪರ ಸಹಕಾರದ ಪಾತ್ರ ಮಹತ್ವದ್ದಾಗಿದೆ ಎಂದು ಹೇಳಿದರು. ಈ ಕಾರ್ಯಕ್ರಮದ ಸಹ ಅಧ್ಯಕ್ಷತೆಯನ್ನು ಜರ್ಮನಿಯ ಪರಿಸರ, ಹವಾಮಾನ ಸಂರಕ್ಷಣೆ, ಪ್ರಕೃತಿ ಸಂರಕ್ಷಣೆ ಮತ್ತು ಪರಮಾಣು ಸುರಕ್ಷತೆ ಸಚಿವ ಕಾರ್ಸ್ಟನ್ ಶ್ನೇಯರ್ಟ್ ವಹಿಸಿದ್ದರು. ಈ ಸಂದರ್ಭದಲ್ಲಿ ಭಾರತ ಮತ್ತು ಜರ್ಮನಿ ಅಂತಾರಾಷ್ಟೀಯ ಪ್ರಾಮುಖ್ಯತೆಯ ಚೌಗು ಪ್ರದೇಶಗಳ ಸಂರಕ್ಷಣೆ ಮತ್ತು ಬಳಕೆಯ ಕುರಿತಾದ ಜಂಟಿ ಘೋಷಣೆಗೆ ಸಹಿ ಹಾಕಿವೆ. ಕಳೆದ ತಿಂಗಳುಗಳಲ್ಲಿ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಸಂಗ್ರಹವು 199,853 ಕೋಟಿ ರೂಪಾಯಿಗೆ ಗಮನಾರ್ಹ ಏರಿಕೆ ಕಂಡಿದೆ. 2025ರ ಆಗಸ್ಟ್ನಲ್ಲಿ 174,116 ಕೋಟಿ ರೂಪಾಯಿಗಳಿಂದ ವರ್ಷಕ್ಕೆ ಶೇಕಡ 14.8% ಹೆಚ್ಚಳವಾಗಿದೆ. ಕೇಂದ್ರ ಹಣಕಾಸು ಸಚಿವಾಲಯ ಬಿಡುಗಡೆ ಮಾಡಿದ ಮಾಹಿತಿಯ ಪ್ರಕಾರ, ಒಟ್ಟು ದೇಶೀಯ ಜಿಎಸ್ಟಿ ಆದಾಯವು 137,249 ಕೋಟಿ ರೂಪಾಯಿಗಳಾಗಿದ್ದು, ಇದು ಒಂದು ವರ್ಷದ ಹಿಂದಿನ ಪ್ರಮಾಣಕ್ಕಿಂತ ಶೇಕಡ 9.3% ಹೆಚ್ಚಳವಾಗಿದೆ. ಆಮದುಗಳಿಂದ ಜಿಎಸ್ಟಿ ಸಂಗ್ರಹವು ಶೇಕಡ 29% ಹೆಚ್ಚಾಗಿ 62,604 ಕೋಟಿ ರೂಪಾಯಿಗಳಿಗೆ ತಲುಪಿದೆ. ಇದು ಒಟ್ಟಾರೆ ಮಾಸಿಕ ಸಂಗ್ರಹಕ್ಕೆ ಉತ್ತೇಜನ ನೀಡಿದೆ. ಕೇಂದ್ರ ಸರ್ಕಾರ ಈ ತಿಂಗಳ 15ರಿಂದ ಈ ವರ್ಷದ ನವೆಂಬರ್ 30ರವರೆಗೆ ಜಾರಿಗೆ ಬರುವಂತೆ ಸಕ್ಕರೆ ವಿತರಕರ ದಾಸ್ತಾನು ಮಿತಿಯನ್ನು 4,000 ಕ್ವಿಂಟಾಲ್ಗಳಿಂದ 2,000 ಕ್ವಿಂಟಾಲ್ಗಳಿಗೆ ಇಳಿಸಿದೆ. ನೂತನ ದಾಸ್ತಾನು ಮಿತಿಯು ಅನಧಿಕೃತ ಸಂಗ್ರಹಣೆ ಮತ್ತು ವ್ಯಾಪಾರವನ್ನು ನಿಗ್ರಹಿಸುವುದು, ಸಾಕಷ್ಟು ಲಭ್ಯತೆ ಮತ್ತು ಬೆಲೆ ಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳುವ ಮೂಲಕ ಗ್ರಾಹಕರ ಹಿತಾಸಕ್ತಿ ರಕ್ಷಿಸುವ ಗುರಿಯನ್ನು ಹೊಂದಿದೆ. ಪ್ರಸ್ತುತ ದೇಶದಾದ್ಯಂತ ಸಕ್ಕರೆ ವಿತರಕರ

0: 4,000 ಕ್ವಿಂಟಾಲ್ಗಳ ದಾಸ್ತಾನು ಮಿತಿ ಈ ವರ್ಷದ ಆಗಸ್ಟ್ 1ರಿಂದ ಜಾರಿಗೆ ಬಂದಿದೆ. ತಿದ್ದುಪಡಿ ಮಾಡಿದ ನಿಬಂಧನೆಗಳ ಅಡಿಯಲ್ಲಿ ಸಕ್ಕರೆ ವಿತರಕರು ಅಂತಹ ದಾಸ್ತಾನು ಸ್ವೀಕರಿಸಿದ ದಿನದಿಂದ 30 ದಿನಗಳನ್ನು ಮೀರಿದ ಅವಧಿಗೆ ಯಾವುದೇ ದಾಸ್ತಾನು ಹೊಂದಿರಬಾರದು. ಸಕ್ಕರೆ ವಿತರಕರು ದೇಶದಾದ್ಯಂತ ಯಾವುದೇ ಸಮಯದಲ್ಲಿ ಯಾವುದೇ ಸ್ಥಳದಲ್ಲಿ 2,000 ಕ್ವಿಂಟಾಲ್ಗಳಿಗಿಂತ ಹೆಚ್ಚಿನ ಸಕ್ಕರೆ ದಾಸ್ತಾನು ಇಡಬಾರದು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೃತಕ ಬುದ್ಧಿಮತ್ತೆಯ ಕಾರ್ಯವ್ಯಾಪ್ತಿ ದಿನೇ ದಿನೇ ವಿಸ್ತರಿಸುತ್ತಿದೆ. ವಿದ್ಯಾರ್ಥಿಗಳು ಈಗ ಕಲಿಕೆ ಮತ್ತು ದೈನಂದಿನ ಚಟುವಟಿಕೆಗಳಲ್ಲಿ ಕೃತಕ ಬುದ್ಧಿಮತ್ತೆಯನ್ನು ಬಳಸುತ್ತಿದ್ದಾರೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ರಾಷ್ಟೀಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಮಂಡಳಿ ಎನ್ಸಿಇಆರ್ಟಿ 66ನೇ ಸಂಸ್ಥಾಪನಾ ದಿನ ಉದ್ದೇಶಿಸಿ ಮಾತನಾಡಿದ ಅವರು, ತ್ವರಿತ ತಾಂತ್ರಿಕ ಬದಲಾವಣೆಗಳಿಗೆ ಅನುಗುಣವಾಗಿ ಪಠ್ಯ ಪುಸ್ತಕಗಳು ಮತ್ತು ಪಠ್ಯಕ್ರಮ ವಿಕಸನಗೊಳ್ಳುವ ಅಗತ್ಯವಿದೆ ಎಂದು ಪ್ರತಿಪಾದಿಸಿದರು. ಇದು ಕಲಿಯುವವರಿಗೆ ಕೃತಕ ಬುದ್ದಿಮತ್ತೆಯನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಅದನ್ನು ಆತ್ಮವಿಶ್ವಾಸದಿಂದ ಮತ್ತು ಜವಾಬ್ದಾರಿಯುತವಾಗಿ ಬಳಸಲು ಸಹಾಯ ಮಾಡುತ್ತದೆ ಎಂದು ಅವರು ಹೇಳಿದರು. ನೇಪಾಳ ದುರಂತದ ಸಂದರ್ಭದಲ್ಲಿ ಸಶಸ್ತ್ರ ಸೀಮಾ ಬಲ ಎಸ್ಎಸ್ಬಿ ಮಾನವೀಯ ನೆರವು ಮತ್ತು ರಕ್ಷಣಾ ಕಾರ್ಯಾಚರಣೆಗಳಲ್ಲಿ ಅತ್ಯಂತ ಶ್ಲಾಘನೀಯ ಪಾತ್ರ ವಹಿಸುತ್ತಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಎಸ್ಎಸ್ಬಿ ಹೂಡಿಕೆ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅವರು, ಬಿಕ್ಕಟ್ಟಿನ ಸಮಯದಲ್ಲಿ ಸಶಸ್ತ್ರ ಸೀಮಾ ಬಲ ತೆಗೆದುಕೊಳ್ಳುವ ತ್ವರಿತ ಸಂಘಟಿತ ಮತ್ತು ಸೂಕ್ಷ್ಮ ಕ್ರಮವು ಸೇವೆ ಭದ್ರತೆ ಮತ್ತು ಸಹೋದರತ್ವ ಎಂಬ ಧ್ಯೇಯವಾಕ್ಯದ ಜೀವಂತ ಸಾಕಾರವಾಗಿದೆ ಎಂದು ಹೇಳಿದ್ದಾರೆ. ಗಡಿಗಳಲ್ಲಿ ನಿಯೋಜಿಸಲಾದಂತಹ ಪ್ರತಿಯೊಬ್ಬ ಎಸ್ಎಸ್ಬಿ ಯೋಧ ರಾಷ್ಟ್ರದ ಜಾಗರೂಕ ರಕ್ಷಕನಾಗಿದ್ದು ವಿಪತ್ತುಗಳ ಸಮಯದಲ್ಲಿ ಮೊದಲು ಧಾವಿಸುವವರು ಮತ್ತು ಭಾರತದ ಸದ್ಭಾವನೆಯ ರಾಯಭಾರಿ ಎಂದು ಸಚಿವ ಅಮಿತ್ ಶಾ ಶ್ಲಾಘಿಸಿದ್ದಾರೆ. ಇದೇ ವೇಳೆ ಗೃಹ ಸಚಿವಾಲಯದ ಕಾರ್ಯದರ್ಶಿ ಗೋವಿಂದ್ ಮೋಹನ್ ಮಾತನಾಡಿ, ದೇಶದ ಗಡಿಗಳನ್ನು ಸುರಕ್ಷಿತಗೊಳಿಸುವುದು ಕೇಂದ್ರ ಗೃಹ ಸಚಿವಾಲಯ ಮತ್ತು ಭಾರತ ಸರ್ಕಾರಕ್ಕೆ ನಿರ್ಣಾಯಕ ಮತ್ತು ಸೂಕ್ಷ್ಮ ಉದ್ದೇಶವಾಗಿದೆ. 15,000 ಕಿಲೋಮೀಟರ್ ಗಡಿಯಲ್ಲಿ ದೃಢವಾದ ಮತ್ತು ನಿರಂತರ ಜಾಗರೂಕತೆ ಮತ್ತು ಭದ್ರತೆ ಸಚಿವಾಲಯದ ಬದ್ದತೆಯಾಗಿದೆ ಎಂದು ಹೇಳಿದ್ದಾರೆ. ರಾಷ್ಟೀಯ ಸ್ವಯಂ ಸೇವಕ ಸಂಘ ಆರ್ಎಸ್ಎಸ್ ಸರಸಂಘ ಚಾಲಕರಾದಂತಹ ಡಾ ಮೋಹನ್ ಭಾಗವತ್ ಅವರು ಕೆನಡಾಗೆ ತಮ್ಮ ಮೊದಲ ಭೇಟಿಯ ಸಂದರ್ಭದಲ್ಲಿ ಗ್ರೇಟರ್ ಟೊರೊಂಟೊ ಪ್ರದೇಶದಲ್ಲಿ ಬೃಹತ್ ಹಿಂದೂ ವಲಸಿಗರ ಸಭೆಯಲ್ಲಿ ಭಾಗಿಯಾಗಿದ್ದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ವಸುದೈವ ಕುಟುಂಬಕಂ ತತ್ವದಂತೆ ಜಗತ್ತು ಒಂದು ಕುಟುಂಬ ಎಂಬ ನಂಬಿಕೆಯನ್ನು ಭಾರತ ಹೊಂದಿದೆ. ಭಾಷೆ ಸಂಪ್ರದಾಯ ಮತ್ತು ಪೂಜಾ ವಿಧಾನಗಳಲ್ಲಿನ ವೈವಿಧ್ಯತೆಯನ್ನು ಗೌರವಿಸಬೇಕು. ಇದನ್ನು ಏಕತೆಯ ಮೂಲವಾಗಿ ನೋಡಬೇಕು ಎಂದು ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ಕೆನಡಾ ಮಾಜಿ ರಕ್ಷಣಾ ಸಚಿವ ಜೆಸಿನ್ ಕೆನ್ನಿ, ವ್ಯಾಂಕೋವರ್ ಖಾಲ್ಸಾ ದಿವಾನ್ ಸೊಸೈಟಿಯ ಕಾಶ್ಮೀರ್ ಸಿಂಗ್ ಧಲಿವಾಲ್ ಉಪಸ್ಥಿತರಿದ್ದರು. ಪ್ರಯೋಗಾಲಯಗಳಲ್ಲಿ ಅಭಿವೃದ್ಧಿಪಡಿಸಿದಂತಹ ತಂತ್ರಜ್ಞಾನಗಳನ್ನು ಉತ್ಪನ್ನಗಳು ಪರಿಹಾರ ಮತ್ತು ಉದ್ಯಮಿಗಳಿಗಾಗಿ ಪರಿವರ್ತಿಸುವಲ್ಲಿ ತಂತ್ರಜ್ಞಾನ ಅಭಿವೃದ್ಧಿ ಮಂಡಳಿಯು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದಂತಹ ತಂತ್ರಜ್ಞಾನ ಅಭಿವೃದ್ಧಿ ಮಂಡಳಿಯ 30ನೇ ಸಂಸ್ಥಾಪನಾ ದಿನಾಚರಣೆ ಉದ್ದೇಶಿಸಿ ಮಾತನಾಡಿದ ಅವರು, ತಂತ್ರಜ್ಞಾನ ಅಭಿವೃದ್ಧಿಯು ಅಂತಿಮವಾಗಿ ಜೀವನೋಪಾಯ ಸೃಷ್ಟಿಸಬೇಕು ಮತ್ತು ಆರ್ಥಿಕತೆಯ ಒಟ್ಟಾರೆ ಬೆಳವಣಿಗೆಗೆ ಕೊಡುಗೆ ನೀಡಬೇಕು ಎಂದು ಪ್ರತಿಪಾದಿಸಿದರು. ಭಾರತ ಹೆಚ್ಚಿನ ತಾಂತ್ರಿಕ ಸ್ವಾವಲಂಬನೆಯತ್ತ ಸಾಗುತ್ತಿದೆ. ಈ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವಲ್ಲಿ ಮತ್ತು ಭಾರತದ ಆರ್ಥಿಕ ಬೆಳವಣಿಗೆ ಹಾಗೂ ಜಾಗತಿಕ ಸ್ಥಾನಮಾನಕ್ಕೆ ಕೊಡುಗೆ ನೀಡುವಲ್ಲಿ ತಂತ್ರಜ್ಞಾನ ಅಭಿವೃದ್ಧಿ ಮಂಡಳಿಯು ಪ್ರಮುಖ ಪಾತ್ರ ವಹಿಸಬಹುದು ಎಂದು ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ನವದೆಹಲಿಯಲ್ಲಿ ನಡೆಯಲಿರುವಂತಹ ಜಲಶಕ್ತಿ ಸಚಿವಾಲಯದ ಇಲಾಖಾ ಶೃಂಗಸಭೆಯ ಸಮಾರೋಪ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇಂದು ಆರಂಭಗೊಂಡಂತಹ 2 ದಿನಗಳ ಇಲಾಖಾ ಶೃಂಗಸಭೆಯು ಕೇಂದ್ರ ಮತ್ತು ರಾಜ್ಯಗಳನ್ನು ಒಟ್ಟುಗೂಡಿಸಿ ನಿರ್ಣಾಯಕ ವಲಯ ಆದ್ಯತೆಗಳ ಕುರಿತು ಚರ್ಚಿಸಲು ಮತ್ತು ಸಮಯಕ್ಕೆ ಅನುಗುಣವಾಗಿ ಕ್ರಿಯಾ ಯೋಜನೆಗಳನ್ನು ರೂಪಿಸುತ್ತಿದೆ. ಜಲ ಮೂಲಸೌಕರ್ಯ ಯೋಜನೆಗಳ ಸಕಾಲಿಕ ಅನುಷ್ಠಾನ, ಜಲ ಸಂಚಯ, ಜನ್ ಭಾಗಿದಾರಿ, ಮಳೆ ನೀರು ಸಂಗ್ರಹ, ಕುಡಿಯುವ ನೀರಿನ ಮೂಲ ಸುಸ್ಥಿರತೆ ಮತ್ತು ಜಲಜೀವನ್ ಮಿಷನ್ 2.0 ಸೇರಿದಂತೆ 4 ಪ್ರಮುಖ ಕ್ಷೇತ್ರಗಳ ಮೇಲೆ ಶೃಂಗಸಭೆ ಕೇಂದ್ರೀಕರಿಸಿದೆ. ಈ ಉಪಕ್ರಮವು ರಾಷ್ಟೀಯ ಗುರಿಗಳಿಗೆ ಹಂಚಿಕೆ ಜವಾಬ್ದಾರಿಯನ್ನು ಉತ್ತೇಜಿಸಲು ಮತ್ತು ಚರ್ಚೆ, ಆಡಳಿತ ಮತ್ತು ಸೇವಾ ವಿತರಣೆಯಲ್ಲಿ ಅಳೆಯಬಹುದಾದಂತಹ ಸುಧಾರಣೆಗಳಾಗಿ ರೂಪಾಂತರಗೊಳ್ಳುವುದನ್ನು ಖಚಿತಪಡಿಸಿಕೊಳ್ಳಲು ಪ್ರಯತ್ನಿಸುತ್ತದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಾಂಘೈ ಸಹಕಾರ ಒಕ್ಕೂಟ ಶೃಂಗಸಭೆ

ಭಯೋತ್ಪಾದಕರ ಮೂಲಸೌಕರ್ಯ ನಾಶಕ್ಕೆ ಸದಸ್ಯ ರಾಷ್ಟಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರೋಧಿಸಿ ವಿದ್ಯಾರ್ಥಿಗಳ ಪ್ರತಿಭಟನೆ ವೇಳೆ ದಾಖಲಾಗಿದ್ದ ಎಲ್ಲಾ ಎಫ್ಐಆರ್ಗಳ ರದ್ದತಿಗೆ ಸುಪ್ರೀಂಕೋರ್ಟ್ ಆದೇಶ. ಪರಿಸರ ಸವಾಲುಗಳಿಗೆ ಸಮಗ್ರ ಪರಿಹಾರ ಅಗತ್ಯ, ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ ಪ್ರತಿಪಾದನೆ. ಸಕ್ಕರೆ ದಾಸ್ತಾನು ಮಿತಿ 2,000 ಕ್ವಿಂಟಾಲ್ಗಳಿಗೆ ಇಳಿಸಿದ ಕೇಂದ್ರ ಸರ್ಕಾರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

ಕೇಳುಗರೆ, ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಈಗ 7:45. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ ಶ್ರೀಮತಿ ಸಿಂಧೂರ ಚಿತ್ರದ ಗೀತೆಯನ್ನು.

0: ಹಲೋ, ಯಾರದು?
1: ನೀವು ಡಯಲ್ ಮಾಡಿದ ಮಾರ್ಗ ಬ್ಯುಸಿ ಆಗಿದೆ, ದಯವಿಟ್ಟು ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ.

0: ನಿಮ್ಮ ಶಾಲೆ ಕಾಲೇಜುಗಳಲ್ಲಿ ಸಿಗುವ ಸೌಲಭ್ಯಗಳ ಬಗ್ಗೆ ಜನರಿಗೆ ತಿಳಿಸಬೇಕೇ?
1: ನಿಮ್ಮ ಅಂಗಡಿ, ಸೂಪರ್ ಮಾರ್ಕೆಟ್, ಶೋರೂಮ್ಗಳ ವಿಶೇಷ ಸೌಲಭ್ಯಗಳ ಬಗ್ಗೆ ಜನರಿಗೆ ವಿವರ ನೀಡಬೇಕೇ?
0: ನಿಮ್ಮ ಸಭೆ ಸಮಾರಂಭಗಳ ವಿವರ ಎಲ್ಲರಿಗೂ ಹೇಳಬೇಕೇ?
2: ಇಂದೇ ವಿಜಯಪುರ ಆಕಾಶವಾಣಿಯಲ್ಲಿ ಜಾಹೀರಾತು ನೀಡಿ. ವಿವರಗಳಿಗೆ ಸಂಪರ್ಕಿಸಿ ಕಚೇರಿಯ ಅವರಿಯಲ್ಲಿ. ದೂರವಾಣಿ ಸಂಖ್ಯೆ 270311. ನಮ್ಮ ಮೇಲ್ ಐಡಿ vijaypuraakashavani@gmail.com.
3: ಕೇಳುವರು ಈಗ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರಾ ಅವರು ಹಾಡಿರುವ ದೀರ್ಘ ಸುಮಂಗಲಿ, ದೊರೆ ಹಾಗೂ ಝೇಂಕಾರ ಚಿತ್ರಗಳ ಕೆಲವು ಗೀತೆಗಳು.
4: ಚಂದ್ರ

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರ ಸ್ವರದಲ್ಲಿ ಇದುವರೆಗೆ ದೀರ್ಘ ಸುಮಂಗಲಿ, ದೊರೆ ಹಾಗೂ ಝೇಂಕಾರ ಚಿತ್ರಗಳ ಗೀತೆಗಳನ್ನು ಕೇಳಿದಿರಿ. ಈಗ ಇದೇ ಕಲಾವಿದರು ಹಾಡಿರುವ ಅರಗಿಣಿ ಚಿತ್ರದ ಎರಡು ಗೀತೆಗಳನ್ನು ಆಲಿಸಿ.

ಅರಗಣಿ ಚಿತ್ರದ ಎರಡು ಗೀತೆಗಳನ್ನು ಕೇಳಿದ್ರಿ. ಚಿತ್ರ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಇವರ ಸ್ವರದಲ್ಲಿ. ಕೆಳಗರೆ ಈಗ ಕಾರ್ಯಕ್ರಮದ ಕೊನೆಯಲ್ಲಿ ರಾಜೇಶ್ ಕೃಷ್ಣನ್ ಮತ್ತು ಪ್ರತಿಮಾ ರಾವ್ ಅವರು ಹಾಡಿರುವ H2O ಚಿತ್ರದ ಗೀತೆಯಿದೆ.

ಕೆಲವರೀಗ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಆನಂದ ಆಶ್ರಮ ಚಿತ್ರದ ಗೀತೆಯನ್ನು ಕೇಳಿ. ಹಾಡಿದ್ದಾರೆ ಯೇಸುದಾಸ್ ಮತ್ತು ಪ್ರೀತಿ ಸಾಗರ್.

ಕೆಲವರು ಇದುವರೆಗೆ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಈಗ 8:45. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕ್ರಮವಾಗಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಆಕಾಶವಾಣಿಯ ಬೆಂಗಳೂರು ಕೇಂದ್ರವಿದು. ಸಮಯ 9:30. ಇನ್ನು ಕೆಲವೇ ಕ್ಷಣಗಳಲ್ಲಿ ಮನಿ ಟಾಕ್, ನಂತರ ಮಂಥನ್ ಕಾರ್ಯಕ್ರಮ ಕೇಳುತ್ತೀರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಆಕಾಶವಾಣಿ ಬೆಂಗಳೂರು. ಇನ್ನೀಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಕೇಳೋಣ ಚಂದ್ರಶೇಖರ ಕಲ್ಯಾಣರಾಮನ್ ಅವರ ಹಾಡುಗಾರಿಕೆ. ಪಕ್ಕವಾದ್ಯದಲ್ಲಿ ವಯಲಿನ್ ನುಡಿಸಲಿದ್ದಾರೆ ಸಿಎನ್ ತ್ಯಾಗರಾಜು, ಮೃದಂಗ ನುಡಿಸಲಿದ್ದಾರೆ ಅನಿರುದ್ಧ ಎಸ್ ಭಟ್. ಕೇಳಿ ಶ್ರೀನಿವಾಸ ತವ ಚರಣಂ, ಕರಹರ ಪ್ರಿಯ ರಾಗ, ರೂಪಕ ತಾಳದಲ್ಲಿರುವ ಪಾಪನಾಶಂ ಶಿವನ್ ಅವರ ಕೃತಿ.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಚಂದ್ರಶೇಖರ ಕಲ್ಯಾಣರಾಮನ್ ಅವರ ಹಾಡುಗಾರಿಕೆ, ಅದರಲ್ಲಿ ಶ್ರೀನಿವಾಸ ತವ ಚರಣಂ ಕರಹರ ಪ್ರಿಯ ರಾಗ ರೂಪಕ ತಾಳದಲ್ಲಿದ್ದ ಪಾಪನಾಶಂ ಶಿವನ್ ಅವರ ಕೃತಿಯನ್ನು ನೀವು ಕೇಳಿದಿರಿ. ಇವರಿಗೆ ಪಕ್ಕವಾದ್ಯದಲ್ಲಿ ವಯಲಿನ್ ನುಡಿಸಿದವರು ಸಿ ಎನ್ ತ್ಯಾಗರಾಜು, ಮೃದಂಗ ನುಡಿಸಿದವರು ಅನಿರುದ್ಧ ಎಸ್ ಭಟ್. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಕೇಳ್ತಾ ಇದ್ದೀರಿ ಆಕಾಶವಾಣಿಯ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳನ್ನು. ಗೀತಚಂದ್ರಿಕೆ ಮೆಲೋಡಿ ಟೈಮ್, ಸುಮಧುರವಾಗಿರುವಂತಹ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು.

ತಂಪಾದ ಹೊತ್ತಲ್ಲಿ ಇಂಪಾಗಿರುವಂತಹ ಹಾಡುಗಳನ್ನು ಕೇಳುವಂತಹ ಸಮಯ ಇದು ಸ್ನೇಹಿತರೆ. ಗೀತಚಂದ್ರಿಕೆ ಕಾರ್ಯಕ್ರಮದಲ್ಲಿ ಸುಮಧುರವಾಗಿರುವಂತಹ ಕನ್ನಡದ ಜೊತೆಗೆ ಹಿಂದಿ ಗೀತೆಗಳನ್ನು ನಿಮಗಾಗಿ ಕೇಳಿಸ್ತಾ ಇದ್ದೀವಿ ಸ್ನೇಹಿತರೆ. ಮೊದಲ ಗೀತೆ ಕನ್ನಡದಿಂದ ಆಯ್ದದ್ದು, ಮೂಡಿ ಬರ್ತಾ ಇದೆ ಆಟೋ ರಾಜ ಈ ಚಿತ್ರದಿಂದ ಆಯ್ದ ಒಂದು ಗೀತೆ. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಚಿ ಉದಯಶಂಕರ್ ಅವರು ಬರೆದಿರುವಂತಹ ಗೀತೆ ಇದು, ರಾಜನ್ ಹಾಗೂ ನಾಗೇಂದ್ರ ಅವರ ಸ್ವರ ಕಲ್ಪನೆಯಲ್ಲಿ.

ನನ್ನ ಆಸೆ ಹಣ್ಣಾಗಿ ಈ ಒಂದು ಕನ್ನಡ ಗೀತೆಯನ್ನು ಕೇಳಿದ ಮೇಲೆ ಇನ್ನೀಗ ಒಂದು ಹಿಂದಿ ಗೀತೆಯನ್ನು ಕೇಳುವಂತಹ ಸರದಿ ಬನ್ನಿ. ಈಗ ಪ್ರಸಾರವಾಗ್ತಾ ಇದೆ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಪ್ಯಾರ್ ಜುಗ್ತಾ ನಹಿ ಈ ಚಿತ್ರದ ಗೀತೆಯನ್ನು ಬರೆದಿದ್ದಾರೆ ಎಸ್ ಎಚ್ ಬಿಹಾರಿ. ಲಕ್ಷ್ಮೀಕಾಂತ್ ಪ್ಯಾರಿಲಾಲ್ ಅವರ ಸ್ವರಕಲ್ಪನೆ ಈ ಗೀತೆಗೆ ಇದೆ.

ಇದುವರೆಗೆ ನೀವು ಕೇಳಿದ್ದು ಜೀವಕ್ಕೆ ಜೀವ ಚಿತ್ರದಿಂದ ಆಯ್ದ ಒಂದು ಗೀತೆ. ಎಸ್ ಜಾನಕಿ ಅವರ ಕಂಠದಲ್ಲಿ ಈ ಗೀತೆ ಮೂಡಿ ಬಂತು. ಚಿ ಉದಯಶಂಕರ್ ಬರೆದಿದ್ದ ಗೀತೆಗೆ ರಾಜನ್ ಹಾಗೂ ನಾಗೇಂದ್ರ ಅವರ ಸ್ವರ ಕಲ್ಪನೆ ಇತ್ತು. ಮುಂದಿನ ಗೀತೆ ಹಿಂದಿ ಚಿತ್ರದಿಂದ ಆಯ್ದದ್ದು, ಮೈನೆ ಪ್ಯಾರ್ ಕಿಯಾ. ಇದು ಚಿತ್ರದ ಹೆಸರು, ಕಬೂತರ್ ಜಾ ಜಾ. ಆಹಾ, ಬಹಳ ಸೊಗಸಾಗಿರುವಂತಹ ಗೀತೆ ನಿಮಗಾಗಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆಯೇ ಲತಾ ಮಂಗೇಶ್ಕರ್ ಅವರ ಯುಗಲ ಧ್ವನಿಗಳಲ್ಲಿ ಮೂಡಿ ಬರ್ತಾ ಇದೆ ಗೀತೆ. ಅಸದ್ ಭೂಪಾಲಿ ಅವರು ಬರೆದಿರುವಂತಹ ಗೀತೆ, ರಾಮ್ ಲಕ್ಷ್ಮಣ್ ಅವರ ಸ್ವರಕಲ್ಪನೆಯಲ್ಲಿ.

ಹಳ್ಳಿ ಮೇಷ್ಟ್ರು ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು ಕೇಳೋಣ. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಗೀತೆಯನ್ನು ಬರೆದು ಸಂಗೀತಕ್ಕೆ ಅಳವಡಿಸಿದ್ದಾರೆ ಹಂಸಲೇಖ.